ಆಕಾಶವಾಣಿ ಮಡಿಕೇರಿ ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 3ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 25ನೇ ತಾರೀಕು ಶನಿವಾರ. ಈಗ ಸಮಯ 5:56:48. ನಮ್ಮೆಲ್ಲ ಪ್ರೀತಿಯ ಶ್ರೋತೃಬಂಧುಗಳಿಗೂ ಪೌಡಂಡ ಡೇಸಿ ರೋಷನ್ ಹಾರೈಸುವ ಶುಭೋದಯ. ಶುಭ ನುಡಿ. ಬದುಕು ಎಂದ ಮೇಲೆ ಜಟಿಲವಾದ ಮತ್ತು ಅನಿರೀಕ್ಷಿತವಾದ ಸಮಸ್ಯೆಗಳು ಬಂದೇ ಬರುತ್ತದೆ. ಅಪಾರವಾದ ಎದೆಗಾರಿಕೆಯಿಂದ ಅವುಗಳನ್ನು ಮೆಟ್ಟಿ ನಿಲ್ಲಿ. ಹೀಗೆ ಮಾಡಿದರೆ ಭವಿಷ್ಯದಲ್ಲಿ ಎದುರಾಗುವ ಎಂತಹ ಕಠಿಣ ಪರಿಸ್ಥಿತಿಯನ್ನು

ನೀವು ಯಶಸ್ವಿಯಾಗಿ ಎದುರಿಸಬಲ್ಲಿರಿ. ಹೀಗೆಂದವರು ಅಮೆರಿಕನ್ ತತ್ವಜ್ಞಾನಿ ವಿಲಿಯಂ ಜೇಮ್ಸ್. ಶುಭ ನುಡಿ ಕೇಳಿದಿರಿ.

ಪ್ರಿಯ ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇದು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:40 ಸ್ವರ ಮಾಧುರ್ಯ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸುದ್ದಿ ಸಮಾಚಾರ 7:47 ಪ್ರಾಯೋಜಕರು ಅದ್ವೈತ್ ಹಂಡಾಯ್. 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:05 ಹಾಗೂ ಸಂಜೆ 4:00 ಚಿಣ್ಣರ ಲೋಕ, ಇದರಲ್ಲಿ ಚಿಣ್ಣರ ಕಥಾಲೋಕ ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ 9:35, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗಾನ ಭಜಾನ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಗಾನಡಂಗುರ 11:00. ಈ ಮಧ್ಯಾಹ್ನ 12:05 ವನಿತಾ ವಿಹಾರ, ಇದರಲ್ಲಿ ಚಿತ್ರದುರ್ಗ ಜಿಲ್ಲೆ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾ

ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇಂದು ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆಗಳು ಮತ್ತು ಶಿಕ್ಷಣ, ಈ ವಿಷಯದ ಬಗ್ಗೆ ಕಾರ್ಯಕ್ರಮವಿದೆ. ದೇಶಭಕ್ತಿ ಗೀತೆಗಳು 1:20, 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 3 ಗಂಟೆಗೆ ರೂಪಕ ಮರುಕಳಿಸುವ ಧ್ವನಿ ಅಲೆಗಳು, ಪ್ರಸ್ತುತಿ ಅರುಣಾ ನಾಯಕ್. 3:30 ನಾಟಕ ಏಕಲವ್ಯ, ರಚನೆ ಸಿಎಚ್ ಲಕ್ಷ್ಮಿ, ನಿರ್ಮಾಣ ಅಂಜನಾ ಯಾತ್ನೂರು. ಹಳೆಗನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಈ ಸಂಜೆ 4:30. 5 ಗಂಟೆಗೆ ವ್ಯಕ್ತಿ ವಿಶೇಷ, ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ಮಮತಾ ಶಾಸ್ತ್ರಿ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇಂದು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವಿದೆ. ಸುದ್ದಿ ಜುಂಪೆ 7:20 ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಸಮಾಚಾರ ದರ್ಶನ 7:45. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 8:15 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಸಮೀಕ್ಷೆ, ಭಾವಗೀತೆಗಳು 9:15. 9:30 ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಬಸವರಾಜ್ ಟಿಎನ್. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆಯಾಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ, ಕಾಪಾಡು ಮಾತಾಯಿ ಕಪಿಲೆಯೇ ಕಲ್ಯಾಣಿ. ಉಳುವಂಗಡ ಕಾವೇರಿ ಉದಯ್ ಅವರ ರಚನೆ, ಹಾಡಿದ್ದಾರೆ ಕಬ್ಬಚ್ಚಿರ ರಶ್ಮಿ ಕಾರ್ಯಪ್ಪ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹರ್ಷ ಅವರು ಹಾಡಿರುವ ಗುತ್ತಿಮುಂಡನ ಇಂದಿರಾ ಗಿರೀಶ್ ಅವರ ರಚನೆ ಗಣಪತಿ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ.

0: ನಮ್ಮ ದೇಶ ವಿವಿಧ ಭಾಷೆಗಳನ್ನಾಡುವ ವೈವಿಧ್ಯಮಯ ಸಂಸ್ಕೃತಿಯ ದೇಶ. ಈ ವೈವಿಧ್ಯತೆಯಲ್ಲೂ ನಾವೆಲ್ಲರೂ ಒಂದೇ ಎಂಬ ವಿಶಾಲ ಮನೋಭಾವವನ್ನು ಹೊಂದುವುದು ನಮ್ಮ ಪಾಲಿಗೆ ಹಿರಿಯ ಧರ್ಮ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇದು ಆಕಾಶವಾಣಿ. ಈಗ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬ್ಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು. ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಹೋಗೊಟ್ಟು ಮತ್ತೆ ಬಾ ನಾನನಿಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ ನಾಲ್ಕು ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು. ಆದರೆ ಅವು ಮಿತಿಯಲ್ಲಿದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯುವುದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್ ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ. ಆದರೆ ಆಟವಿಲ್ಲದ ಬಾಲ್ಯ

0: ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೈತರಿಗೆ ಸಲಹೆ.
3: ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರೈತ ಬಾಂಧವರು ಮೇವುಗಾಗಿ ಮತ್ತು ಕಾಳಗಾಗಿ ಮುಸ್ಕಿನ ಜೋಳವನ್ನು ಬೆಳೀತಾರೆ. ಈಗ ಕೆಲವು ಕಡೆಗಳಲ್ಲಿ ಈ ಮುಸ್ಕಿನ ಜೋಳದ ಬೆಳೆಗೆ ಬೂಜು ತುಪ್ಪಟ ರೋಗ, ಕೇರಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ. ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದು, ತುಂತುರು ಮಳೆ ಜೊತೆಗೆ ಮೋಡ ಕವಿದಂಥ ವಾತಾವರಣ, ಮಂಜಿನಿಂದ ಕೂಡಿರುವಂತಹ ವಾತಾವರಣ, ಇದರಿಂದ ಈ ಮುಸ್ಕಿನ ಜೋಳದ ಬೆಳೆಯ ಗರಿಗಳು ದೀರ್ಘ ಸಮಯ ಒದ್ದೆಯಾಗಿರೋದ್ರಿಂದ, ಉಷ್ಣಾಂಶ ಕಡಿಮೆ ಆಗಿರೋದರಿಂದ, ಹಾಗೆಯೇ ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದರಿಂದ ಕೇರಿಗೆ ರೋಗ ವ್ಯಾಪಕವಾಗಿ ಹಬ್ತಾ ಇರೋದು ವರದಿಯಾಗಿದೆ. ಮುಖ್ಯವಾಗಿ ಈ ರೋಗದ ಸಾಮಾನ್ಯ ಲಕ್ಷಣಗಳು ಅಂದರೆ, ಈ ರೋಗ ಶಿಲೀಂಧ್ರದಿಂದ ಬರುವಂತಹ ರೋಗ. ರೋಗ ತಗಲ್ದಂಥ ಮುಸ್ಕಿನ ಜೋಳದ ಬೆಳೆಯಲ್ಲಿ ಬೂದು ಬಣ್ಣದ ಶಿಲೀಂಧ್ರ ಎಲೆಗಳ ತಳ ಮತ್ತು ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಎಲೆಗಳ ಮೇಲೆ ಬಿಳಿ ಮತ್ತು ಹಳದಿ ಉದ್ದನೆಯ ಪಟ್ಟಿಗಳು ಕಾಣಿಸ್ಕೊಳ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಎಲೆಗಳು ಒಣಗೋದನ್ನು ನಾವು ಕಾಣಬಹುದು. ಗರಿಗಳು ಬಿಳಿಯಾಗಿ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಆಮೇಲೆ ಗರಿಗಳು ಒಣಗಿ ಹಾಳಾಗ್ತವೆ. ಹಿಂದಿನ ಬೆಳೆಗಳಲ್ಲಿ ಈ ಕೇರಿಗೆ ರೋಗ ಏನಾದರೂ ಇದ್ದರೆ ಈ ರೋಗ ತರುವಂತಹ ಶಿಲೀಂಧ್ರ ಹೊಲದಲ್ಲಿ ಉಳ್ಕೊಂಡಿರುತ್ತೆ. ಕಳೆ ಸಸ್ಯಗಳು ಈ ರೋಗಾಣುಗಳಿಗೆ ಆಶ್ರಯವನ್ನು ನೀಡ್ತವೆ. ಮಳೆ ಜಾಸ್ತಿ ಇದ್ದರೆ ಈ ಕಾಯಿಲೆ ಹೆಚ್ಚು ಬರುತ್ತೆ. ಹಿಂದಿನ ವರ್ಷಗಳಲ್ಲಿ ಬಿಳಿ ಸುಳಿ ರೋಗ ಅಥವಾ ಈ ಕೇರಿಗೆ ರೋಗ ಕಾಣಿಸ್ಕೊಂಡಂಥ ಜಮೀನಿನಲ್ಲಿ ಪುನಃ ಮುಸ್ಕಿನ ಜೋಳವನ್ನು ಬೆಳೆಯೋದ್ರಿಂದಲೂ ಕೂಡ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಬದಲಾಗಿ ನಮ್ಮ ರೈತ ಬಾಂಧವರು ದ್ವಿದಳ ಧಾನ್ಯದ ಬೆಳೆಗಳಾದಂಥ ಅಲಸಂದೆ, ಉದ್ದು, ಹೆಸರು ಅಥವಾ ಬೇರೆ ಬೆಳೆಗಳ ಜೊತೆಯಲ್ಲಿ ಬೆಳೆ ಪರಿವರ್ತನೆ ಮಾಡೋದು ಕೇದುಗೆ ರೋಗದ ನಿರ್ವಹಣೆಗೆ ಬಹಳ ಮುಖ್ಯ. ತತ್ಕಾಲದಲ್ಲಿ ಈ ರೋಗ ಬಂದಿರುವಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಪೋಷಕಾಂಶಗಳನ್ನು ಕೊಡೋದಾದರೆ ಸಮತೋಲನ ರೀತಿಯಲ್ಲಿ ಗೊಬ್ಬರವನ್ನು ಕೊಡೋದು ಬಹಳ ಮುಖ್ಯ. ಅತಿ ಹೆಚ್ಚು ಯೂರಿಯಾವನ್ನು ಕೊಡಬಾರದು. ಜೊತೆಗೆ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಈ ಮುಸ್ಕಿನ ಜೋಳದ ಕೇರಿಗೆ ರೋಗದ ಹತೋಟಿಗೆ 2 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ಬು ಅಥವಾ 2 ಮಿಲಿಲೀಟರ್ ಮೆಟಲಾಕ್ಸಿಲ್ ಮತ್ತು ಕ್ಲೋರೋಥ್ಯಾಲೋನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ರೋಗ ತಡೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಬಿತ್ತನೆಗಿಂತ ಮೊದಲು ಬಿತ್ತನೆ ಬೀಜವನ್ನು ಶಿಫಾರಸಿನಂತೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 3 ಗ್ರಾಂನಷ್ಟು ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಎಂಬ ಒಂದು ಸಂಯುಕ್ತ ಶಿಲೀಂಧ್ರನಾಶಕದಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಬಿತ್ತನೆಯಾದ 15-20 ದಿನಗಳ ಅಂತರದಲ್ಲಿ ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಎರಡನೆಯ ಸಿಂಪರಣೆಯಾಗಿ ಬಿತ್ತನೆಯಾದ 25-30 ದಿನಗಳ ಅಂತರದಲ್ಲಿ ಅವಶ್ಯಕತೆ ಇದ್ದರೆ, ರೋಗದ ಲಕ್ಷಣಗಳು ಕಂಡುಬಂದಿದ್ದರೆ ಅಜಾಕ್ಸಿಸ್ಟ್ರೋಬಿನ್ ಶೇಕಡ 18.2 ಮತ್ತು ಡೈಫೆನ್ಕೊನಜೋಲ್ ಶೇಕಡ 11.4 SC ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಶೇಕಡ 64 ಮ್ಯಾಂಕೋಜಬ್ ಮತ್ತು ಶೇಕಡ 8 ಸೈಮ್ಯಾಕ್ಸಿನಿಲ್ ಎನ್ನುವಂತಹ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿ

0: ನಂತೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದು ಇಲ್ಲದೇ ಇದ್ದರೆ ಅಮೆಟೋಕ್ಟ್ರಾಡಿನ್ ಶೇಕಡ 27 ಮತ್ತು ಡೈ ಮೆಥಮಾರ್ಫ್ ಶೇಕಡ 20.27 SC ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ವರ್ಷದ ಪ್ರಾರಂಭದಲ್ಲಿ ಬಿತ್ತನೆಗಿಂತ ಮುಂಚೆ ಏಪ್ರಿಲ್ ತಿಂಗಳಿನಲ್ಲಿ ಆಳವಾಗಿ ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಮುಸ್ಕಿನ್ ಜೋಳದ ಕಟಾವಿನ ನಂತರ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು ಮತ್ತು ಡೈಂಚಾವನ್ನು ನಾವು ಬಿತ್ತನೆ ಮಾಡಿ ಹೂ ಬರುವಂಥ ಹಂತದಲ್ಲಿ ಭೂಮಿಗೆ ಸೇರಿಸಬೇಕಾಗತ್ತೆ. ಪ್ರತಿ ಎಕರೆಗೆ 8 ರಿಂದ 10 ಕಿಲೋಗ್ರಾಂನಷ್ಟು ಈ ಹಸಿರೆಲೆ ಗೊಬ್ಬರದ ಬೆಳೆಗಳ ಬೀಜಗಳನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಮಣ್ಣಲ್ಲಿರುವಂತಹ ರೋಗದ ಕಣಗಳು ಈ ಪ್ರಾಥಮಿಕ ಸೋಂಕಿನ ಮೂಲ ಆಗಿರೋದರಿಂದ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಳವಾಗಿ 2 ಸಾರಿ ಬೇಸಿಗೆ ಅಥವಾ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಮುಸ್ಕಿನ್ ಜೋಳದ ಬೆಳೆನಲ್ಲಿ ತೇವಾಂಶ ಹೆಚ್ಚಾಗದನ್ನು ತಡೆಯೋದಕ್ಕೆ ನಾವು ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದು ಅಷ್ಟೇ ಮುಖ್ಯ. ಇದರ ಜೊತೆಗೆ ಟ್ರೈಕೋಡರ್ಮಾ ಮತ್ತು ಸೂಡಮೋನಾಸ್ನಂತಹ ಜೈವಿಕ ಜೀವಾಣುಗಳ ಪುಡಿಯನ್ನು 8 ಕಿಲೋಗ್ರಾಂನಂತೆ 200 ಕಿಲೋಗ್ರಾಂನಷ್ಟು ಈ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ 15 ದಿನದ ಕಾಲ ನೆರಳಿನಲ್ಲಿ ಅದನ್ನು ಅಭಿವೃದ್ಧಿಯಾಗೋದಕ್ಕೆ ಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಸಮಯದಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂದರೆ 60 ಸೆಂಟಿಮೀಟ್ರು ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನು ಕೊಟ್ಟು ನಾವು ಬಿತ್ತನೆ ಮಾಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಈ ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ.
2: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ಕೊನೆಯ ದಿನ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದೊಂದು ಪ್ರಕಟಣೆ ಶ್ರೋತೃಗಳೇ. ಕುಶಾಲನಗರ ಅರಣ್ಯ ವಲಯದ ಆನೆಕಾಡು ಶಾಖೆಯ ಹೊರೂರು, ಮೋದೂರು, ಅತ್ತೂರು, ನಲ್ಲೂರು ಗ್ರಾಮದ ಕುರ್ತಿಕಾಡು, ಕಾರೆಕೊಲ್ಲಿ, ಗ್ರೀನ್ಲ್ಯಾಂಡ್, ಮತ್ತಿಕಾಡು, ಟಾಟಾ ಕಾಫಿ, ಮೀನುಕೊಲ್ಲಿ ಶಾಖೆಯ ಚೇರಳ, ಶ್ರೀಮಂಗಲ, ಈರಳೆವಳಮುಡಿ ಗ್ರಾಮಗಳ ಸುತ್ತಮುತ್ತ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯಾಚರಣೆಯನ್ನು ಇಂದು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು, ಕಾರ್ಮಿಕರು, ಶಾಲೆಗೆ ತೆರಳುವ ಮಕ್ಕಳು, ಹಿರಿಯ ನಾಗರಿಕರು, ವಾಹನ ಸವಾರರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಕಾರ್ಯಾಚರಣೆಯ ದಿನ ತೋಟದಲ್ಲಿ ಕೆಲಸ ಮಾಡದಂತೆ ಹಾಗೂ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸುವಂತೆ ಕುಶಾಲನಗರ ವಲಯ ಅರಣ್ಯ ಅಧಿಕಾರಿಗಳು ಕೋರಿದ್ದಾರೆ. ಮಡಿಕೇರಿಯ ECHSನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಗಮನಕ್ಕೆ ಇದೇ ತಿಂಗಳ 27ರಂದು ಅಂದರೆ ನಾಡಿದ್ದು ಸೋಮವಾರ ದಂತ ವೈದ್ಯರು ಮಡಿಕೇರಿಯ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರೋದಿಲ್ಲ ಅಂತ ECHS ಪ್ರಕಟಣೆಯಲ್ಲಿ ತಿಳಿಸಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನೋಡಿ, ಈಗ ಕೆಲವು ಈ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೋಣ, ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ, ಅಪರಾಧಿ ಅಥವಾ ಸಂತ್ರಸ್ತೆ ಅವ್ರ ಪರ ನಡೆಸುವಂತ ಸರ್ಕಾರಿ ವಕೀಲರು ಅಂತೇನಿರ್ತಾರಲ್ಲ, ಅವರಿಗೆ ಅದು ಯಾಕೋ ಅತೃಪ್ತರಾಗಿರ್ತಾರೆ. ಇಟ್ ಇಸ್ ನಾಟ್, ನೀವು ಮಾಡಿದ್ದು ಸರಿ ಅಲ್ಲ, ಗೌರ್ಮೆಂಟ್ಗೆ ಅದು ಸರಿ ಕಂಡು ಬರಲ್ಲ, ಆವಾಗ ಏನಾಗುತ್ತೆ?
2: ಈಗ ಕ್ರಿಮಿನಲ್ ಕೇಸ್ ಅಲ್ಲಿ ಏನಾಗುತ್ತೆ ಸರ್, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿಯೊಬ್ಬ ಮಾನವರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಸ್ ಇರೋದು, ಅವ್ರಿಗೆ ಅಲ್ಲಿ ಏನಾದ್ರೂ ಘಟನೆ ಆದಾಗ ಅವ್ರಿಗೆ ಗೌರ್ಮೆಂಟ್ ವಕೀಲರು ಬರ್ತಾರೆ.
1: ಅದಕ್ಕೆ ಈಗ ಅಪರಾಧ ಏನ್ ನಡೀತದೆ, ಸಂತ್ರಸ್ತ ಏನಂತೀವಲ್ಲ, ಅಪರಾಧಕ್ಕೆ ಒಳಗಾದವರು, ಶೋಷಣೆ ಒಳಗಾದವರು, ವ್ಯಕ್ತಿ ಪರ ಕೇಸ್ ನಡೆಸಕ್ಕೆ ಸರ್ಕಾರದವರು ಇರ್ತಾರೆ, ಸರ್ಕಾರ ವಕೀಲರು, ಸರ್ಕಾರಿ ವಕೀಲರು ಅಂತ ಅಂತೀವಲ್ಲ, ಅವರು ಇರ್ತಾರೆ. ಅವರಿಗೆ ಪರವಾಗಿ ಕೆಲವು ವಿಚಾರಗಳನ್ನ ಅವರು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ. ಆ ಟೈಮಲ್ಲಿ ಏನೋ ಒಂಥರ ಅವರಿಗೆ ಸಮಸ್ಯೆ ಆಗ್ಬಹುದು, ಅವಾಗ ಇವರ ಪಾತ್ರ ಏನು ಅಂತ ನೋಡ್ಬೇಕು.
2: ಈಗ ಸರ್ಕಾರದ ಪರವಾಗಿ ಈ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತರು ಯಾರು FIR ಮಾಡ್ತಾರಲ್ವಾ, ಈಸಿಯಾಗಿ ಹೇಳೋದಾದ್ರೆ ಯಾರು ಪೊಲೀಸರಲ್ಲಿ ಹೋಗಿ FIR ಮಾಡ್ತಾರೆ ಅವ್ರ ಪರವಾಗಿ ಗೌರ್ಮೆಂಟ್ ವಕೀಲರು ಇರ್ತಾರೆ ಕೋರ್ಟ್ ಅಲ್ಲಿ. ಸೊ ತಪ್ಪು ಮಾಡಿದವ್ರ ಪರವಾಗಿ ಅವ್ರ ವಕೀಲರು ಇರ್ತಾರೆ. ಸೊ ಇಬ್ಬರು ಮಧ್ಯಾಹ್ನ ವಾದ ವಿವಾದಗಳು ಎಲ್ಲ ಆಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಸರ್. ತೀರ್ಪು ಅಪರಾಧಿ ಪರವಾಗಿ ಆದ್ರೆ, ಅಂದ್ರೆ ಇವನೇನ್ ತಪ್ಪು ಮಾಡಿಲ್ಲ, ಇವನ ಬಿಡುಗಡೆ ಮಾಡ್ರಿ ಅಂತ ಅಂದಾಗ, ಆಗ ಇವಾಗ ಸರ್ಕಾರಕ್ಕೆ ಅದು ಫೇಲಿಯರ್ ಅಲ್ವಾ. ಆಗ ಸರ್ಕಾರ ಏನ್ ಮಾಡ್ಬೇಕು, ಇಲ್ಲಿ ರೇಪ್ ಆಗಿದೆ ಆದ್ರೂ ಇವನೇ ಮಾಡಿದಾನೆ ಗೊತ್ತು, ಆದ್ರೂ ಅವನಿಗೆ ಬಿಡುಗಡೆ ಆಯ್ತು ಅಂತ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನ್ ಕೊಲೆ ಮಾಡಿದಾನೆ ಗೊತ್ತು, ಆದ್ರೂ ಬಿಡುಗಡೆ ಆಯ್ತು ಇವನಿಗೆ. ಹಂಗಂದಾಗ ಸರ್ಕಾರ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ, ಅಂದ್ರೆ ಗೌರ್ಮೆಂಟ್ ವಕೀಲರು ಸರ್ಕಾರಕ್ಕೆ ಬರೀತಾರೆ, ಅವರು ಡಿಪಾರ್ಟ್ಮೆಂಟ್ ಕಳಿಸ್ತಾರ, ಫೈಲನ್ನೆಲ್ಲ ಕಳಿಸ್ಬೇಕು. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇಲ್ಲೇ ಇದೆ ನಮ್ದು ಕಾವೇರಿ ಭವನ್ ನಲ್ಲಿ, ಅಲ್ಲಿಗೆ ಕೇಸ್ ಹೋಗುತ್ತೆ ಸರ್. ಅವರು ಒಪಿನಿಯನ್ ಕೊಡ್ತಾರೆ, ಲೀಗಲ್ ಒಪಿನಿಯನ್, ಈ ಕೇಸ್ ಅಪೀಲ್ ಹೋಗಕ್ಕೆ ಸೂಕ್ತವಾಗಿದೆಯಾ ಇಲ್ವಾ
1: ಅಂತ ಅವ್ರು ಹೇಳ್ತಾರ.
2: ಹೈಕೋರ್ಟ್ಗೆ ಹೋಗ್ಬೇಕು ಅಪೀಲ್ ತರ, ಸೂಕ್ತವಾಗಿದ್ರೆ ಹೈಕೋರ್ಟ್ಗೆ ಸರ್ಕಾರನೇ ತಗೊಂಡೋಗುತ್ತೆ. ಒಂದ್ ವೇಳೆ ಸರ್ಕಾರ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಂತ್ರಸ್ತರು ಹೋಗ್ಬೋದಾ ಅಂದ್ರೆ ಖಂಡಿತವಾಗಿ ಹೋಗ್ಬೋದು, ಸರ್ಕಾರನೇ ಅಪೀಲ್ ಹೋಗುತ್ತೆ.
1: ಸರ್ಕಾರ ಅಪೀಲ್ ಹೋಗ್ಬೇಕು, ಅಕಸ್ಮಾತ್
2: ಅವ್ರು ಹೋಗಿಲ್ಲ ಅಂದ್ರೆ,
1: ಹೋಗಿಲ್ಲ ಅಂದ್ರೆ
2: ಶಿಕ್ಷೆ, ಸಂತ್ರಸ್ತರು ಯಾರಿದ್ದಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವರು ಪ್ರೈವೇಟ್ ಆಗಿ ಹೋಗ್ಬೋದು. ಇವಾಗ ಸಂತ್ರಸ್ತರಿಗೆ ಏನಾಗ್ಬೋದು, ಸಂತ್ರಸ್ತರಿಗೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ಫೀಸ್ ಎಲ್ಲ ಕೊಡ್ಬೇಕು, ಬಡವರು ಇರಲ್ಲ ಸರ್. ಅವಾಗ ಏನ್ ಮಾಡ್ಬೋದು, ಅವರು ಹೈಕೋರ್ಟ್ ಅಲ್ಲೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದು ಕೊಟ್ರೆ ಆ ಪ್ರಾಧಿಕಾರ ಏನ್ ಮಾಡುತ್ತೆ, ಆ ಕಮಿಟಿ, ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಆ ಕಮಿಟಿಯಿಂದ ಇವರಿಗೆ ಲಾಯರ್ ನ ಕೊಡ್ತಾರೆ ಫ್ರೀ ಆಗಿ. ಬಟ್ ಹೈಕೋರ್ಟ್ಗೆ ಹೋಗುವಾಗ
1: ಹೈಕೋರ್ಟ್
2: ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಬೆಂಗಳೂರಲ್ಲಿ ಇದೆ, ಕಲಬುರಗಿನಲ್ಲಿ ಇದೆ, ಧಾರವಾಡ, ಮೂರು ಹೈಕೋರ್ಟ್ ಬೆಂಚಸ್ ಇದಾವೆ.
1: ಹೌದು,
2: ಆ ಮೂರಲ್ಲೂ ಉಚಿತ ಕಾನೂನು ಪ್ರಾಧಿಕಾರ ಇದೆ.
1: ಸರಿಯಾದ ಒಂದು ಕಾನೂನಿನ ನೆರವು ಪಡೆದು ತಮಗಾದಂತಹ ಅನ್ಯಾಯವನ್ನ, ಅದು ಅಪೀಲ್ ಮೂಲಕ ಆಗಿರ್ಬೋದು ಅಥವಾ ಹೇಗೆ ಆಗಲಿ, ಒಟ್ಟು ನ್ಯಾಯ ಪಡೆಯೋ ತನಕ ಅವರು ವಿರಮಿಸಂಗಿಲ್ಲ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 MHz. ಈಗ ಸಮಯ 6:15
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
13: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
12: ಹಾಗಾದ್ರೆ ಇವತ್ತೇ ಹೋಗೋಣ.
14: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
15: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕರ, ಕಣ್ಣೂರ್.
16: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
17: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
16: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರಿಯ ಕೇಳುಗರೇ, ಈಗ ಒಂದೆರಡು ಪ್ರಕಟಣೆಗಳನ್ನು ಗಮನಿಸೋಣ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಇದೇ 29ನೇ ತಾರೀಕಿನಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಅಪರಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ICICI ಬ್ಯಾಂಕ್ ಬೆಂಗಳೂರು ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ PUC ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಸಂಪರ್ಕಿಸಬಹುದು. ನೇರ ಸಂದರ್ಶನ ನಡೆಯುವ ಸ್ಥಳ ಮತ್ತು ಸಮಯ: ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ, ದಿನಾಂಕ 29ನೇ ತಾರೀಕು, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಕೊಡಗು, ಇಲ್ಲಿಂದ ಬಂದ ಪ್ರಕಟಣೆ ಇದು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸೋದಕ್ಕೆ ಇರಬೇಕಾದ ಅರ್ಹತೆಗಳು ಈಗಿದೆ: ಅಭ್ಯರ್ಥಿ ಹಾಗೂ ಪೋಷಕರು ಕೊಡಗು ಜಿಲ್ಲೆಯಲ್ಲೇ ವಾಸವಿದ್ದು ಅದೇ ವಿಳಾಸದಲ್ಲಿ ಆಧಾರ್ ಕಾರ್ಡ್ ಹೊಂದಿರಬೇಕು. ಅಭ್ಯರ್ಥಿಯು 2026-27ನೇ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ಇನ್ನು 2015 ಮೇ 1ರಿಂದ 2017 ಜುಲೈ 31ರ ಒಳಗೆ ಜನಿಸಿರಬೇಕು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: प्रदर्शितम्। आर्थिक प्रकरणानां मंत्रिमंडलीय समित्या कर्नाटकांध्र प्रदेशयोः बल्लारी गुंटकल रेलखंडस्य तृतीय चतुर्थ रेल मार्गयोः निर्माणाय आहत्य चतुष्षष्ट्यधिक द्वादशशतकोटि रूप्यकाणां अनुमोदनं प्रदत्तम्। नवदिल्ल्यां वार्ताहरान् संबोधयन् सूचना प्रसारण मंत्री अश्विनी वैष्णवः अवदत् यत् अनया परियोजनया आंध्र प्रदेश कर्नाटकयोः मध्ये रेल संपर्कः अधिकः सुदृढः भविष्यति।
1: आज अप्रूवल हुआ है गुंतकल से बिल्लारी थर्ड एंड फोर्थ लाइन और उसके आगे फिर होसपेट से हुबली थर्ड एंड फोर्थ लाइन का ऑलरेडी डीपीआर अंडर प्रिपरेशन है। ये करने से नॉर्थ कर्नाटका का एक कंप्लीट इकोनॉमिक कॉरिडोर बनता है। कर्नाटक आंध्र प्रदेश दोनों को जोड़ेगा। ये एक बड़ा मेजर ब्रिज है वेदावती रिवर पे और उसके अलावा 7 मेजर ब्रिजेस है, 52 माइनर ब्रिजेस है और 3 साल का ये प्रोजेक्ट का ड्यूरेशन है।
0: तेन एतदपि सूचितं यत् देशे त्रयाणां रसायनोद्योगिक संकुलानां स्थापनाय भव्य इति भारतोद्योगिक विकास योजना रसायन इत्येषा योजना मंत्रिमंडलेन अनुमोदिता। राष्ट्रपति पदासीना द्रौपदी मुर्मू रूमानिया देशस्य बुखारेस्ट यूनिवर्सिटी ऑफ इकोनॉमिक स्टडीज इत्यनेन विश्वविद्यालयेन डॉक्टर ऑनरीस कौसा इति मानद विद्या वाचस्पति उपाधिना सम्मानिता। अयं सम्मानः तस्याः लोकसेवायां शिक्षा क्षेत्रे सामाजिक समावेशे च विशिष्ट योगदानस्य भारत रूमानिया देशयोः संबंध सुदृढीकरणे च मान्यता स्वरूपः प्रदत्तः। सम्मानम् अंगीकुर्वती राष्ट्रपतिः एतत् सम्माननम् भारतस्य 1.4 अर्बुदजनेभ्यः समर्पितवती इति वार्ताः।
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ನಿಧನ ಸುದ್ದಿ. ಹಾರಂಗಿ ಅತ್ತೂರು ಗ್ರಾಮದ ಕುರುಂಜಿಮನೆ ದಿವಂಗತ ಅಣ್ಣಯ್ಯ ಅವರ ಪತ್ನಿ ಪೊನ್ನಮ್ಮ ಅವರು ನಿನ್ನೆ ನಿಧನರಾದರು. 96 ವರ್ಷದ ಕುರುಂಜಿಮನೆ ಪೊನ್ನಮ್ಮ ಅವರ ತವರು ಮನೆ ಬೇರಿಕೆ ಅಂತ್ಯ ಸಂಸ್ಕಾರ ಇಂದು ಮಧ್ಯಾಹ್ನ ಅತ್ತೂರು ಗ್ರಾಮದಲ್ಲಿರುವ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಮೂರ್ನಾಡು ಐಕೊಳ ಗ್ರಾಮ ಕಾರಳನ ಕ್ಯಾತಂಡ ಪೌತಿ ಪೊನ್ನಪ್ಪ ಐಂಡಮೂವ ರಂಜು ಕಾರ್ಯಪ್ಪ ಅವು ನಿನಾದ ಬೈಟು ಮರಣಪಟ್ಟಿತು. 50 ಬಯತ್ರ ಕ್ಯಾತಂಡ ರಂಜು ಕಾರ್ಯಪ್ಪ ಐಂಡ ಆಕಿರಿ ಕಾರ್ಯ ಇಂದು ಮಜ್ಜಂತ್ರ ಮೀದ ಒಕ್ಕತ್ತೂಟುಂಗಳತ್ತಲ ನಡಪ. ಮೂಲತ್ ಬಲ್ಲಮಾವಟಿ ಕಾರಳಾನ ಗರಗುಂದೂರ್ಲ ವಾಸ ಇಂಚ ಮೂವೇರ ಬೋಪಯ್ಯ ಬೋಪುಣಿ ಐಂಗಡ ಪೊಣ್ಣು ಮಾಲತಿ ಐಂಗ 71ನೇ ಬೈತಲ ಮರಣಪಟ್ಟಿತು. ಮೂವೇರ ಮಾಲತಿ ಐಂಗಡ ತಾಮನೆ ಶಿವಚಾಳಿಯಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡಿಗಂಟಿಕ್ಕು ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತಲ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
8: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
9: ನಮ್ಮ ಆಹಾರದ ಒಂದಂಶ,
8: ನಮ್ಮ ಸಮಯದ ಒಂದಂಶ,
9: ನಮ್ಮ ಆದಾಯದ ಒಂದಂಶ,
8: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
9: ಆಗ ನಮ್ಮ ಬದುಕು ಪಾವನವಾಗುವುದು.
8: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸಿ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉంద మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಹಿನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ಧಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದೆ.

0: ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು. ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ ಎನ್ಡಿಪಿಎಸ್ ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವ ಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ ಶೇಕಡ 100% ಪೂರ್ಣಗೊಂಡಿದ್ದು ಶೇಕಡ 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು ಶೇಕಡ 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, mygov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
5: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲ್ನಲ್ಲಿ. ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಲೋಕೇಶ್ ಅವರು ಪ್ರತಿನಿಧಿಸ್ತಾರೆ, ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ಮ ದೇಶ

0: ಇಷ್ಟೇ ಒಂದು ಪದಕ ತಂದ್ರೆ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರ್ತಾ ಇದ್ದೀನಿ.
1: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ.

0: ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಏಳುನಾಡು ಕೊಡವ ಸಂಘ ಬೆಂಗಳೂರು ಇದಂಡ ನಾಪದನೇ ಕಾಲ್ತ್ರ ಒತ್ತೊರ್ಮೆ ಕೂಟ ಇದೇ ಇರೋ ತಾರಂಗ್ ನಾರಾಚ ಪಲಕ 9 ಗಂಟೆಂಜ ಬೆಂಗಳೂರು ವಸಂತ ನಗರ ಕೊಡವ ಸಮಾಜತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭವನತ್ಲ ನರ್ಪ ಕನಪಟ್ಟ ಬೆಂದುಳಾಯ್ತ. ಬೆಂಗಳೂರು ಕೊಡವ ಸಮಾಜತ್ರ ಅಧ್ಯಕ್ಷ ಶ್ರೀ ಚಿರಿಯಪಂಡ ಎಸ್ ಸುರೇಶ್ ನಂಜಪ್ಪ, ತೊಮ್ಮಾನಿತ ಬೆಂದುಳಾಯ್ತ ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ ನಿರ್ದೇಶಕಿ ಶ್ರೀಮತಿ ಕೊಟ್ಟುಕತ್ತಿರ ಯಶೋಧಾ ಪ್ರಕಾಶ್ ಕೂಡಿಯಾಡುವ ಆಟ ಪಾಟ ಕಳಿಕೂಟ ಸಾಧಕಂಗಕ್ಕೆ ಸನ್ಮಾನ ಮಕ್ಕಕ್ಕೆ ಕೊದಿಮದ ಕೂಡನಕ್ಕೆ ಪಲತರ ಕಾರ್ಯಕ್ರಮ ಉಂಟು. ಸಂಗತ್ರ ಎಲ್ಲಾ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡುವ ಬೆಂಗಳೂರು ಏಳುನಾಡು ಕೊಡವ ಸಂಘತ್ರ ಅಧ್ಯಕ್ಷ ಮಂಡೀರ ಸಿ ಬೋಪಯ್ಯ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಜುಲೈ 17 ನಿಧನರಾದ ಕುಂಬಳದಾಳು ಗ್ರಾಮನ ಕರ್ಣಯ್ಯನ ದಿವಂಗತ ಬಸಪ್ಪ ಅವರ ಪತ್ನಿ ಶೇಷಮ್ಮ ಅವರ ತಿಥಿಕರ್ಮಾಂತರನ ಇದೇ 27 ಸೋಮವಾರ 12:00 ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆಸುವೆ. ಕುಟುಂಬದವು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಆಹ್ವಾನ ತಿಳ್ಕೊಂಡು ಬರೋಕೂತ ಮೃತರ ಮಕ್ಕ ಅಳಿಯ ಸೊಸೆಕ ಮೊಮ್ಮಕ್ಕ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರಟಿ ರಾಮದ 9844-8199.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30 ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್.

0: ಏ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು, ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಕಾಟಕೇರಿ ಗ್ರಾಮದ ಪೈಕೇರ ಮೇದಪ್ಪ ನಂಜಮ್ಮ ದಂಪತಿಯ ಪುತ್ರಿ, ಕುಟ್ಟಮಣಿಯನ ಮೋಹನ್ ಅವರ ಪತ್ನಿ PM ದೇವಮ್ಮ ಮಲ್ಲಿಗೆ ಅವರು 1992ರಲ್ಲಿ CRPFಗೆ ಆಯ್ಕೆಯಾಗಿ ಪ್ರಸ್ತುತ 99 ಬೆಟಾಲಿಯನ್ RAF ನಲ್ಲಿ 3-star ರ್ಯಾಂಕ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಹೊಂದಿದ್ದು, ಹೈದರಾಬಾದ್ನ ಕೇಂದ್ರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ ಮಣಿಪುರ ರಾಜ್ಯದ ಮೋರೆಯ ಮಯನ್ಮಾರ್ ಗಡಿಯಲ್ಲಿ ಕರ್ತವ್ಯದಲ್ಲಿದ್ದಾರೆ. ಇವರಿಗೆ ಕುಲದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ಗ್ರಾಮದೇವರು ಶ್ರೀ ಅಪ್ಪೇಂದ್ರಪ್ಪ, ಭದ್ರಕಾಳಿ ಭಗವತಿಯ ಅನುಗ್ರಹ ಆಶೀರ್ವಾದವಿದ್ದು, ಇವರ ದೇಶ ಸೇವೆಯ ಕೀರ್ತಿ ಉತ್ತುಂಗಕ್ಕೇರಿ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಶುಭ ಹಾರೈಸುತ್ತಾ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅಣ್ಣ ಪೈಕೇರ ಹೊನ್ನಪ್ಪ, ಅತ್ತಿಗೆ ವಿಜಯಲಕ್ಷ್ಮಿ, ಮಗಳು ಮೋನಿಕಾ, ಅಕ್ಕ ಅಮ್ಮೆಮನೆ ಕಮಲಾಕ್ಷಿ, ಮಗ ಗಗನ್, ತಂಗಿಯರಾದ ಗುತ್ತಿಮುಂಡನ ಇಂದಿರಾ, ಮಕ್ಕಳಾದ ವಿಘ್ನೇಶ್ ದೇವಿಕಾ, ಜಂಗನಮನೆ ಲೀನಾ, ಬಾವ ಸುಕೃದೇವು ಗೌಡ, ಮಕ್ಕಳಾದ ಲಕ್ಷ್ಯ ಅಕ್ಷಯ್, ಕುಂಡಾಜೆ ಚಂದ್ರಕಲಾ, ಬಾವ ಕರುಣಾಕರ, ಮಕ್ಕಳಾದ ರತನ್ ನಮೀಶ್, ಬೊಳ್ಳೂರು ಚಿತ್ರ, ಬಾವ ಹರೀಶ್, ಮಕ್ಕಳಾದ ಅಮೃತ ಮೌರ್ಯ, ಮುಕ್ಕಾಟಿ ಅಶ್ವಿನಿ, ಬಾವ ರವೀಂದ್ರ, ಮಕ್ಕಳಾದ ಲಕ್ಷಣ್ ಶ್ರೇಯಸ್, ಹಾಗೂ ಪತಿ ಕುಟ್ಟಮಣಿಯನ ಮೋಹನ್, ಮಗಳು ಜನ್ಯ.
0: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು, ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734.
4: ಜುಲೈ 17ಕ್ಕೆ ಮರಣಪಟ್ಟ ಚೊಟ್ಟೆಯಂಡಮಾಡ ಉತ್ತಯ್ಯ ಅಣ್ಣಯ್ಯ ಅಂಡಮಾದ ಕಾರ್ಬಾರ್ ನಾಳೆ ನಾರಾಜ ಪೊಲಕ 12 ಗಂಟೆಗೆ ತೀ ಶೆಟ್ಟಿಗೇರಿಲುಳ್ಳ ತಾವಳಗೇರಿ ಮೂಂದನಾಡು ಕೊಡವ ಸಮಾಜ ಕಟ್ಟಡದ ನಡಪ ಒಕ್ಕ ಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಗ್ಯಾನ ಮಾಡಿದ ಬರೋಂದು ಅಂಡ ಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಂಡಿತು.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ?
6: ಹಾ ಹೌದು, ನಮಗೂ ತಗೊಳ್ಳೋಣ. DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
1: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ.

0: ಕಣೇ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಜುಲೈ 15 ನಿಧನರಾದ ಮಕ್ಕಂದೂರು ಕರ್ಣಂಗೇರಿ ನಿಸರ್ಗ ಬಡಾವಣೆ ನಿವಾಸಿ ಬಿಕೆ ಚಂದ್ರಶೇಖರ್ ಪೂಜಾರಿ ಅವರ ತಿಥಿಕರ್ಮಾಂತರ ಕಾರ್ಯಕ್ರಮ ಇದೇ 27 ಸೋಮವಾರ ಬೆಳಿಗ್ಗೆ 9 ಸ್ವಗೃಹದಲ್ಲೂ, ನಂತರ 11 ಮಕ್ಕಂದೂರು ವಿಎಸ್ಎಸ್ಎನ್ ಹಾಲ್ನಲ್ಲೂ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ವಿಶಾಲಾಕ್ಷಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
3: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
4: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
8: ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656. ಕಾಳಿಮಾಡ ಶರತ್, 8762050292.
9: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611-55457.
10: ವಿರಾಜಪೇಟೆ ಕೊಡವ ಸಮಾಜತ್ರ 104 ಮಹಾಸಭೆ ಇದೇ ಇರೋ ತಾರಾಂಗ್ ನಾರಾಚ ಪೊಲಾಕ ಪತ್ತರಗಂಟೆಂಜ ಸಮಾಜತ್ರ ಅಧ್ಯಕ್ಷಗಳಾದ ಶ್ರೀ ಅಮ್ಮಣಿಚಂಡ, ಎನ್ ರವಿ, ಉತ್ತಪ್ಪಾಯಿಂಡ ಕೊರವು ಕಾರಿಕೆಲ್ ಸಮಾಜತ್ರ ಸಭಾ ಬಾಡಿಲು ನಡಪ. ಸಮಾಜತ್ರ ಎಲ್ಲ ಸದಸ್ಯಂಗ ನೇರಕ್ಕೆ ಸರಿಯಾಯ್ತು ಬಂತು ಕೂಡಿತು. ಮಹಾಸಭೆನ ಚಾಯೋಡೆ ನಡೆಸಿದ್ರ ನೊಂದು ವಿರಾಜಪೇಟೆ ಕೊಡವ ಸಮಾಜತ್ರ ಪರವಾಯ್ತು. ಗೌರವ ಕಾರ್ಯದರ್ಶಿ ಶ್ರೀ ಮಾಳೇಟಿರ ಎ ಶ್ರೀನಿವಾಸ್ ಅಯ್ಯಂಗಾ ಕಟ್ಟಣಿತು.
11: ಏನು ರಂಗ, ಕೈಗೆ ಬ್ಯಾಂಡೇಜು?
12: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
11: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
13: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
14: ಸರಕು

0: ಕಟ್ಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
1: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ ಎಸ್ಎಂಎಂ ಸ್ಕೀಮ್ಗಳಲ್ಲಿ ಸಬ್ಸಿಡಿ.
0: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
1: ಇಂದೇ ಕರೆ ಮಾಡಿ 9483631852.
0: ಮತ್ತೊಮ್ಮೆ 9483631852.
1: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
0: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
2: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13-August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
6: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
7: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
8: ಬಾ ಇಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ. ಬಾ ಇಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ.
9: ಇದೇ ಭಾನುವಾರ ಅಂದರೆ ನಾಳೆ ಪ್ರಸಾರವಾಗಲಿರುವ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯಮಯ ಗೀತೆಗಳು.
8: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
9: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
8: ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ.
9: ಯುವವಾಣಿ ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
8: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
10: ಪ್ರಿಯ ಕೇಳುಗರೆ, ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ಇನ್ನು 9:05 ಹಾಗೂ ಈ ಸಂಜೆ 4 ಗಂಟೆಗೆ ಚಿಣ್ಣರ ಲೋಕ, ಚಿಣ್ಣರ ಕಥಾಲೋಕ, ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನವಿದೆ. June 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾ ರಾಜೇಶ್ ಕಕ್ಕೇರಿ ಅವರೊಂದಿಗೆ

ದೃಶ್ಯದ ಮೂಡಿಬರಲಿದೆ. ಈ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ, ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರವಾಗಲಿಕ್ಕಿದೆ. ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಇಂದು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎಯ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 kg ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 kg ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲೆಫ್ಟ್

0: ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 ಕೆಜಿ ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ ಟಿ20 ಮಾದರಿಯಲ್ಲಿ ಅರ್ಧಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ. ಹಾರಂಗಿ ಅತ್ತೂರು ಗ್ರಾಮತ್ರ ಕುರುಂಜಿಮನೆ ದಿವಂಗತ ಅಣ್ಣಯ್ಯ ಅವರ ಪತ್ನಿ ಪೊನ್ನಮ್ಮ ಅವರು ನಿನ್ನೆ ನಿಧನರಾದರು. 96 ವರ್ಷದ ಕುರುಂಜಿಮನೆ ಪೊನ್ನಮ್ಮ ಅವರ ತವರು ಮನೆ ಬೇರಿಕೆ. ಅಂತ್ಯ ಸಂಸ್ಕಾರ ಇಂದು ಮಧ್ಯಾಹ್ನ ಅತ್ತೂರು ಗ್ರಾಮದಲ್ಲಿರುವ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಮೂರ್ನಾಡು ಐಕೊಳ ಗ್ರಾಮ ಕಾರಳನ ಕ್ಯಾತಂಡ ಪೌತಿ ಪೊನ್ನಪ್ಪ ಐಂಡ ಮೋವು ರಂಜು ಕಾರ್ಯಪ್ಪ ಅವು ನಿನಾಂದ ಬೈಟು ಮರಣಪಟ್ಟಿತು. 50 ಬಯತ್ರ ಕ್ಯಾತಂಡ ರಂಜು ಕಾರ್ಯಪ್ಪ ಐಂಡ ಆಕಿರಿ ಕಾರ್ಯ ಇಂದು ಮಜಂತ್ರ ಮೀದ ಒಕ್ಕತೂಟುಂಗಳ ನಡಪ. ಮೂಲತ್ ಬಲ್ಲಮಾವಟಿ ಕಾರಳಾನ ಗರಗಂದೂರು ಲವಾಸ ಇಂಜ ಮೂವೇರ ಬೋಪಯ್ಯ ಬೋಪುಣಿ ಐಂಗಡ ಪೊಣ್ಣು ಮಾಲತಿ ಐಂಗ 71ನೇ ಬೈತುಲು ನಿನಾಂದ ಮರಣಪಟ್ಟಿತು. ಮೂವೇರ ಮಾಲತಿ ಐಂಗಡ ತಾಮನೆ ಶಿವಚಾಳಿಯಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಕ್ಕೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ಲ ನಡಪ.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸಾ ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
6: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
5: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
12: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
13: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
14: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
15: ಇಲ್ಲ, ಎಲ್ಲಿದೆ ಅಂತದ್ದು?
14: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
15: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
14: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
15: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
14: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
15: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
14: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
15: 80% ಸಾಲ ಸೌಲಭ್ಯನೂ ಸಿಗುತ್ತೆ.
14: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
15: 9900 1282
14: ಆರ್ 9606084066.
16: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
17: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
18: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
19: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
20: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
21: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
22: ಸುದ್ದಿ ಸಮಾಚಾರ ಓದ್ಯಂಡುಳ್ಳೋ ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಕಾರ್ಗಿಲ್ ಇರುವ ತಳಕಾಲತ್ರ ಬಯ್ಯ ಭಾರತೀಯ ಪಟ್ಟಳಕಾರ ಮಾಡನ ತ್ಯಾಗ ಬಲಿದಾನ ಶೌರ್ಯತ್ರ ಜ್ಞಾನಕಾಯಿತ್. ನಾಳೆ ಕೊಡಗು ಪತ್ರಕರ್ತಂಗಡ ಸಂಘಪಿಣ ರೋಟರಿ ಮಿಸ್ಟ್ರಿ ಹಿಲ್ಸ್ರ ಆದನೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ನಡಪ. ಜಿಲ್ಲರ 125 ಸಂಘ ಸಂಸ್ಥೆ ಈ ಕಾರ್ಯಕ್ರಮದ ಕೂಡಿಯಾಡುವ ಅಂದು ಕೊಡಗು ಪತ್ರಕರ್ತಂಗಡ ಸಂಘಟನ ಅಧ್ಯಕ್ಷ ಅನಿಲ್ ಹೆಚ್ ಡಿ ಮಾಹಿತಿ ತಂದಿತ್ತು. ಮಡಿಕೇರಿರ ಗೌಡ ಸಮಾಜತ್ರ ಸಭಾಬಾಡಿಯಲ್ಲಿ ನಾಳೆ 5:00 ನಡಪ. ಕಾರ್ಗಿಲ್ ವಿಜಯ ದಿವಸ್ ಕಾರ್ಬಾರ್ಲು ಸೈನಿಕರೇ ನಾವೆಂದು ಮರೆಯುವುದಿಲ್ಲ ನಿಮ್ಮನ್ನು ಅನ್ನುವ ಘೋಷವಾಕ್ಯತ್ ಪಟ್ಟಳಕಾರ ಪೂನಮನ ಪಾಟು ನಮನ ಪಿನ ಗೌರವ ನಮನ ಕಾರ್ಬಾರನ ಮಡಿಕೇರಿ ಆರ್ಮಿ ಕ್ಯಾಂಟೀನ್ರ ಪೆರಿಯ ವ್ಯವಸ್ಥಾಪಕ ಎಂಎಸ್ ಕಾವೇರಿಯಪ್ಪ ಉದ್ಘಾಟನೆ ಮಾಡುವ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಪಿನ ಪೊಮ್ಮಕಡ ಅಭಿವೃದ್ಧಿ ಇಲಾಖೆ ಪಿನ ಐಪಿಇ ಗ್ಲೋಬಲ್ ಸಂಸ್ಥೆ ಇಂಡ ಕೂಡುಕೂಟತ್. ಮಡಿಕೇರಿರ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಕೊಡಗು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಲ್ವಿಚಾರಕೀಯ ಪಿನ ಅಂಗನವಾಡಿ ಕಾರ್ಯಕರ್ತೆಯಕ್ಕೆ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ ಪಿನ ಕೆಲಕಾರ್ತಿಯಕ್ಕೆ ಪೌಷ್ಟಿಕತೆ ರಮೀದ ಓರು ದಿನದ ತರಬೇತಿ ಕಾರ್ಯಾಗಾರ ನಡೆದಿದೆ. ಇಲಾಖೆಯ ಉಪನಿರ್ದೇಶಕ ಪ್ರಸನ್ನ ಕುಮಾರ್ ತಕ್ ಬಂದಿತ್ತು. ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯಲ್ಲಿ ಕೆಲಕಾರ್ತಿಯ ಪಿನ ಪೆತ್ತವಕ್ಕೆ ಪಣ ಸಹಾಯ ಮಾಡುವ ಯೋಜನೆ ಐತಿಂಜಿತ್. ಎದುತ್ತು ಕುಟ್ಟುವ ಉಪಯೋಗತ್ರ ಮೀದ ಅರಿವಿಕೆ ಮಾಡಿಕೊಡ್ಪನಕ್ಕೆ ಅವು ನಿರ್ದೇಶನ ಮಾಡಿಚಿ. ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆರ ಸಂಬಂಧ ಗಣತಿ ನಮೂನೆರ ಡಿಜಿಟಲೀಕರಣ ಶೇಕಡ 9 ಚಕ್ ಆಯಿತು. ಇದೇ July 28 100 ಚಕ್ ಪ್ರಗತಿ ಕಾಂಗೊಂಡೊಂದು ನೋಡಲ್ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ನಿರ್ದೇಶನ ಮಾಡಿಚಿ. ಎಲ್ಲ ನೋಡಲ್ ಅಧಿಕಾರಿಯ ತಂಗಡ ವ್ಯಾಪ್ತಿಯಲ್ಲಿ ಗಣತಿ ನಮೂನೆ ಮಾಡಿದ್ದು ತುಂಬಚಿಟ್ಟ ನಮೂನೆಯನ್ನು ಪಡೆದಂಡು ಡಿಜಿಟಲೀಕರಣ ಪ್ರಕರಣ ಮಾಡೊಂಡು ಅಂದನೆ ಅರ್ಹ ಮತದಾರಂಗ SIR ಪ್ರಕ್ರಿಯೆಯಿಂದ ಬುಟ್ಟುಪೋಕತನಕ್ಕೆ ನೋಟಿಯೊಂಡೊಂದು ಜಿಲ್ಲಾಧಿಕಾರಿ ಸಲಹೆ ಕೊಡ್ತದೆ. ಬಾಲ್ಯಕಾರರಲ್ಲಿ ನಾಯಕತ್ವ ಗುಣ, ಸಾಮಾಜಿಕ ಪಿನ್ಯ ಕೌಶಲ್ಯತನ ಬೊಳ್ತುವ ನಿಟ್ಟಲು ಕೇಂದ್ರ ಸರ್ಕಾರ ಅರ್ಥ ಬಂದಿತ್ತುಳೋ ಮೈ ಭಾರತ್ ಕಾರ್ಯಕ್ರಮ ತ್ರಮೀದ ಬಾಲ್ಯಕಾರಕ್ಕೆ ಅರಿವಿಕೆ ಕೊಡಪನಕ್ಕೆ ಜಿಲ್ಲಾಧಿಕಾರಿ ಎಣ್ಣಚೆ. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಮೈ ಭಾರತ್ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಗ್ರಾಮೀಣ ಪಿನ್ಯ ನಗರ ಪ್ರದೇಶದ ಬಾಲ್ಯಕಾರಕ್ಕೆ ಚಾಕರಿನ ಮಾಡಿಕೊಡಪಕಾಯಿತು. ಕೌಶಲ್ಯ ತರಬೇತಿ, ನಾಯಕತ್ವ ಶಿಬಿರ, ಪಿನ್ಯ ಉದ್ಯಮಶೀಲತಾ ಕಾರ್ಯಕರ್ತನ ಮಾಡುವಂಡ ಮೀದ ಸಭೆಯಲ್ಲಿ ಚರ್ಚೆ ಮಾಡಿಚೆ. വരാജപേട്ട മാജി പട്ടാളക്കാരുടെ സഹകാര സംഘത്തിന്റെ മുന്താളിത്വത്തിൽ നാളെ പട്ടാളത്ത് മരണപ്പെട്ട പട്ടാളക്കാർക്ക് ശ്രദ്ധാഞ്ജലി പിന്നെ കാർഗിൽ വിജയോത്സവ കാര്യക്രമത്തിന് നടത്തുവാന്ന് സംഘത്തിന്റെ അധ്യക്ഷ ചപ്പണ്ട ഹരീഷ് ഉത്തയ്യ അണിത്ത് വരാജപേട്ട പ്രസ് ക്ലബിൽ നടന്ന പത്രികാഗോഷ്ഠിയിലെ തക്ക പറഞ്ഞ അവു നാളെ പുലക്ക 10 AM വരാജപേട്ട സ്റ്റേറ്റ് ബാങ്ക് രേതിക്കുള്ള യോധങ്ങളുടെ സ്മാരക സ്തംഭക്ക് ശ്രദ്ധാഞ്ജലി ഒപ്പിച്ചിട്ട് ഗൌരവ ഒപ്പിച്ചിടുവാന്ന് എണ്ണിച്ചു. ജില്ലര എല്ലാ സർക്കാരി ആസ്പത്രിയിലും പാമ്പു കടിച്ചങ്ക് ബോണ്ടിയാന മദ്യ ദാസ്താന് മാടുവാനൊക്കെ ജില്ലാധികാരി സലഹ കൊടുത്തത്. മടിക്കേരി ജില്ലാധികാരി കച്ചേരി സഭാപടിയിൽ നടന്ന് രാഷ്ട്രീയ ഹാവു കടിത തടയുകെ മറ്റു നിയന്ത്രണക്ക് എന്നുവ വിഷയത്തിനടി നടന്ന പരിശീലന സമിതി സഭര കുറവുകാരിക്ക് വഹിച്ചിട്ട് അവു പാമ്പു കടിച്ച നേരത്ത് കൊടുപ്പ് പ്രഥമ ചികിത്സയുടെ മീത ജനക്ക് മാഹിതി മാടിക്കൊടുക്കൊണ്ടു ഗ്രാമീണ പിന്നെ നഗരപ്രദേശത്ത് പാമ്പു കടി പഞ്ച ആപത്തൊന്നരെന്ന തടുപ്പക്ക് അധികാരിയ ഇങ്ങച്ചക്ക് ക്രമം എടുത്തുകൊണ്ടുവന്ന് എണ്ണിച്ചു. കെളതി ശിവപ്പ നായക കൃഷി പിഞ്ഞ തോട്ടകാരിക്കെ വിജ്ഞാനത്ര വിശ്വവിദ്യാലയ ശിവമോഗത്ര അധീനത്തുള്ള ബ്രഹ്മപുരത്ത് 2026-27 സാലര ദണ്ടുകാലത്ര ഡിപ്ലോമോ കൃഷി കോഴ്സുക്ക് കാലിയുള്ള 31 സീറ്റുക്ക് അർജി കാക്കിത്ത് അർജിയോടൊക്ക് ഓഗസ്റ്റ് 6 ആക്കരി നാളെ അയത്തിപ്പ. കുശാലനഗർ അരണ്യവലയത്ര ആനകാട് ശാക്കിര ഹൊരൂരു മോദൂരു അത്തൂരു നല്ലൂർ ഗ്രാമത്തിര കൊർത്തിക്കാട് കാരക്കൊല്ലി ഗ്രീൻലാൻഡ് മത്തിക്കാട് ടാറ്റാ കോഫി സുത്തുമുത്ത കാഫി തോട്ടത്ത് കൂടിയുണ്ട് കാടിയാനില്ല കാടുക്ക് ദൗത്വ കാര്യാചരണ ഇന്ന് പിന്നെ നാളെ നടപ്പ. ഈ ഭാഗത്തിലെ ഗ്രാമസ്ഥങ്ങൾ സ്കൂള് കോളേജ് മക്ക കെൽസക്ക് പോപ്പോവു എച്ചരത്തിപ്പനയ്ക്ക് അരണ്യാധികാരി പ്രകടനയിൽ എണ്ണീത്ത്. ഭാരത ചുനാവണ ആയോഗത്തിന്റെ നിർദ്ദേശത്തെ പോലെ SIR കാർബാർ രാജ്യത്ത് നടന്നിട്ടുണ്ട്. ഇണ്ടമാരിപ്പത്ത് 208 മടിക്കേരി വിധാനസഭാ ക്ഷേത്രത്തിന് മത്തകെട്ടെ അങ്കി 205 പിന്നെ 206 അംഗ് സംബന്ധപ്പെട്ടനൊക്കെ ഇന്ന് പോലീസ് മൈത്രി ഹാളിൽ മത്തദാരങ്ങൾക്ക് ക്യാമ്പ് നടപ്പ. ഈ വ്യാപ്തിയിൽ ഇതാരെങ്കിൽ SIR ഫോം ദുംചുഴത്തെ ഉള്ളവും ഉണ്ടെങ്കിൽ ഇണ്ട പ്രയോജന പണ്ടവനൊക്കെ കെട്ടണിത്ത്. ജില്ലാ ഉദ്യോഗ വിനിമയ കച്ചേരി രാധനില ഇത് 29 അംഗ പോലൊക്കെ 10 AM മജന 1 AM തന്നെ ജില്ലാ ഉദ്യോഗ വിനിമയ കച്ചേരിയിലെ ബോറബോറെ സംസ്ഥയിലെ കാലിയുള്ള ചാക്കരിക്ക് നേര സന്ദർശനം നടപ്പ. അർഹ അഭ്യർത്ഥിയ ഇതിന്റെ പ്രയോജനപ്പെടുന്നവനൊക്കെ ജില്ലാ ഉദ്യോഗാധികാരി കെട്ടിണ്ടിത്ത്. ഇല്ലിക്ക് പൊലക്കത്ര സുദ്ധി സമാചാര തിന്നത്ത്.
20: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
23: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
24: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
23: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
25: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
26: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
23: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
4: ಜುಲೈ 17 ನಿಧನರಾದ ಕುಂಬಳದಾಳು ಗ್ರಾಮನ ಕರ್ಣಯ್ಯನ ದಿವಂಗತ ಬಸಪ್ಪ ಅವರ ಪತ್ನಿ ಶೇಷಮ್ಮ ಅವರ ತಿಥಿ ಕರ್ಮಾಂತರನ ಇದೇ 27 ಸೋಮವಾರ ಹಗಲು 12 ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆಸುವೆ. ಕುಟುಂಬದವು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಆಹ್ವಾನ ತಿಳ್ಕೊಂಡು ಬರೋಕೂತ ಮೃತರ ಮಕ್ಕ, ಅಳಿಯ, ಸೊಸೆಕ, ಮೊಮ್ಮಕ್ಕ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ವರೆಗೆ ಸಹಾಯ ಸಿಗುತ್ತೆ. 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
23: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV-100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
7: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:00 ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Government approves anti-paper leaks draft bill for stricter punishment. Legislation likely to be introduced in Parliament next week. Prime Minister Narendra Modi thanks youngsters for the suggestions to his video on proposed reforms against paper leaks issue. Says the relations will continue with more bonding. Government and CJP to hold third round of talks today. President Draupadi Murmu conferred Dr. Honoris Causa in Romania for a distinguished public service. New Delhi strongly condemns attack on commercial vessel in the Black Sea, claiming life of an Indian seafarer. Heavy rainfall expected in parts of Gujarat, Konkan, Goa and Odisha. And in the Commonwealth Games, Jhandu Kumar clinches bronze medal for India in the men's heavyweight para powerlifting. And with that, we are in the morning news. Have a nice day.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 8:30:20.
2: ಬಾಯಿಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ.
3: ಇದೇ ಭಾನುವಾರ ಅಂದರೆ ನಾಳೆ ಪ್ರಸಾರವಾಗಲಿರುವ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ
2: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
3: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ.
3: ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ?
2: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
3: ಮನಸ್ಸಿನ ಉಲ್ಲಾಸಕ್ಕಾಗಿ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಮನಮೋಹಕ ದೃಶ್ಯಗಳನ್ನ ಕಂಡು ಸಂತೋಷ ಪಡುತ್ತೇವೆ. ಪ್ರವಾಸಿ ಸ್ಥಳಗಳು ನಮ್ಮ ಮನಸ್ಸಿಗೆ ಸುಖವನ್ನು ಕೊಡುತ್ತವೆ ಎಂದಾಗ ನಾವು ಶಿಸ್ತಿನಿಂದ ಸ್ವಚ್ಛತೆಯನ್ನು ಕಾಪಾಡುವುದನ್ನು ಕಲಿಯಬೇಕು. ಬಳಸಿದ ಪದಾರ್ಥಗಳನ್ನು ಅಲ್ಲಲ್ಲಿ ಬಿಸಾಡಿ ಮಲಿನ ಮಾಡದಿರೋಣ.

0: ಕನಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
2: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

ನಿಮಿಷ ಕೇಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ಅವರಿಂದ. ಇನ್ನು 9:05 ಹಾಗೂ ಈ ಸಂಜೆ 4 ಗಂಟೆಗೆ ಚಿಣ್ಣರ ಲೋಕ. ಇಂದು ಚಿಣ್ಣರ ಕಥಾಲೋಕ ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು ಕೇಳಲಿದ್ದೀರಿ. ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಒಂದೆರಡು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭಟ್, ಸುನಿಧಿ ಗಣೇಶ್ ಹಾಗೂ ಸಂಗಡಿಗರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಾಸುಕಿ ವೈಭವ್. ಗೀತೆಯನ್ನು ಬರೆದವರು ಕೆ ಕಲ್ಯಾಣ್.

ಇನ್ನು ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಸಂಗೀತ ಅಳವಡಿಸಿರುವ ವಂಶಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ.

ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಬಂಧನ ಚಿತ್ರದ ಗೀತೆಯನ್ನ ಇನ್ನು ಕೇಳೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದ್ದು, ರಾಗ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಆಗಲಿದೆ. ಇನ್ನು ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಪದ್ಯದೊಂದಿಗೆ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಭರತನನ್ನು ಕುರಿತಂತೆ ಉದ್ದಕ್ಕೂ ಏನು ಅನೇಕ ಚೌಪದಿಗಳನ್ನು ಬರ್ಕೊಂಬಂದ್ರು ಅದರ ಉಪಸಂಹಾರ ಆಗತ್ತೆ ಅಂತ ಅನ್ಕೋಬಹುದು. ಧರೆಯ ಕೋಸಲ ಪರಬ್ರಹ್ಮನೆ ರಘುವರನು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮೊದಲು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಭರತನನ್ನು ಹೇಳ್ತಾ ಬಂದರು ಡಿ ವಿ ಜಿಯವರು, ಕವಿ ಆದ್ರಿಂದ ಅವರು ಗೊತ್ತಿರುವ ಸಂಗತಿಯಿಂದ ನಮ್ಮನ್ನು ಗೊತ್ತಿಲ್ಲದೆ ಇದ್ ಕಡೆ ಕರ್ಕೊಂಡು ಹೋಗ್ತಾರೆ. ಅನೇಕ ಯಾವ್ದು ನಮ್ಗೆ ನೋನ್ ಅಂತ ಹೇಳ್ತೀವಿ ಅದನ್ನ ಕವಿ ಮೊದ್ಲು ಹೇಳ್ತಾರೆ, ಆಮೇಲೆ ನಮಗೆ ಗೊತ್ತಿಲ್ದಿರೋ ಅನ್ನೋನ್ ಅಂತ ಹೇಳ್ತಾರೆ. ಅದು ಯಾವ್ದು ಗೊತ್ತಿಲ್ಲ ಅಂದ್ರೆ ನನ್ನೊಳಗೆ ಇರುವಂಥದ್ದು, ಆದ್ರೆ ನನಗೆ ಯಾವ್ದು ಗೊತ್ತಿಲ್ವೋ ಅದನ್ನು ತೋರಿಸ್ಕೊಡೋನು ಕವಿ. ಡಿ ವಿ ಜಿಯವರ ಆ ದೃಷ್ಟಿಯಿಂದ ಒಳ್ಳೆ ಕವಿ ಅವರು. ಭೂಮಿನೇ ಕೋಸಲ ಅಂದ್ರೆ ರಾಮನಾಳಿದಂತ ರಾಜ್ಯಕ್ಕೆ ಕೋಸಲ ಅಂತ ಹೇಳ್ತಾರೆ. ಪರಬ್ರಹ್ಮನೇ ರಘುವರ, ಪರಬ್ರಹ್ಮ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಅಬ್ಸಲ್ಯೂಟ್ ಅಂತ ಯಾವ್ದು ಹೇಳ್ತೀವಿ ಅದೇನೆ ರಾಮ. ಭರತನ ಒಲಂತೆ ಅಂದ್ರೆ ಭರತನ ರೀತಿಯಂತೆ ಅದನ್ನು ಅನುಸರಿಸಿ ನಡೀತೀವಲ್ಲ ನಾವೆಲ್ಲರೂ, ನಾವೆಲ್ಲರೂ ಕೂಡ ಭರತರೇ ಅಂದ್ರೆ ಪ್ರತಿಯೊಂದು ಆತ್ಮವೇ ಭರತ. ಈ ಜಗತ್ತೇ ಅಯೋಧ್ಯೆ ಅಥವಾ ಕೋಸಲ, ಪರಬ್ರಹ್ಮನೇ ರಾಮ. ಅರಸನ ಉಳಿಗ ಅಂದ್ರೆ ಭರತನು ಹೇಗೆ ರಾಮನ ಒಂದು ಉಳಿಗವನ್ನು ಮಾಡಿದ ಅಂದ್ರೆ ಅವನ ಕಾಯಕವನ್ನು ಮಾಡಿದ, ಸೇವೆಯನ್ನು ಮಾಡಿದ, ಹಾಗೆ ನಾವು

ಬ್ರಹ್ಮನ ಉಳಿಗವನ್ನು ಮಾಡ್ತೀವಿ. ಪರಬ್ರಹ್ಮನ ಉಳಿಗ ಮಾಡೋದು ಅಂದರೆ ನಾವು ಮತ್ತೆ ಹಿಮಾಲಯಕ್ಕೆ ಹೋಗೋದಲ್ಲ, ಕಾಡಿಗೆ ಹೋಗೋದಲ್ಲ. ನಮ್ಮ ನಮ್ಮ ಕರ್ತವ್ಯಗಳನ್ನು ಆಯಾ ಜಾಗಗಳಲ್ಲಿ ನಾವೆಲ್ಲಿದೀವೋ, ಯಾವ ಪೊಸಿಷನ್ನಲ್ಲಿದೀವೋ, ಅಲ್ಲಿ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದು. ಸಂಸಾರದ ಆಡಳಿತ, ಯಾವುದು ಸದಾ ಬದಲಾಗ್ತಿರುತ್ತೋ ಅದಕ್ಕೆ ಸಂಸಾರ ಅಂತ ಹೆಸರು. ಅಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಸಂಸಾರದಲ್ಲಿ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅಲ್ಲಿ ನಾವು ಭರತತ್ವವನ್ನು ತೋರಿಸ್ಬೇಕು, ಭರತನ ಒಂದು ದಾರಿಯನ್ನು ನಾವು ಮಾಡಬೇಕು. ಹರುಷದಿ ಸೇವಿಸಲೋ ಮಂಕುತಿಮ್ಮ, ಇದು ಬಹಳ ಮುಖ್ಯ. ಒಂದು ಕೆಲಸವನ್ನು ನಾವು ಹುಬ್ಬು ಗಂಟಿಕೊಂಡು ಮುಖ ಹರಳೆಣ್ಣೆ ಮಾಡ್ಕೊಂಡು ಮಾಡ್ಬೋದು, ಅದೇ ಕೆಲಸವನ್ನು ಸಂತೋಷವಾಗಿ ಮಾಡ್ಬೋದು. ಡಿ ವಿ ಜಿ ಅವರು ಹೇಳ್ತಿರೋದು ಎಷ್ಟು ಚಿಕ್ಕ ಕೆಲಸ ಇರಲಿ, ಎಷ್ಟು ದೊಡ್ಡ ಕೆಲಸ ಇರಲಿ, ಅದನ್ನು ನಾವು ಸಂತೋಷದಿಂದ ಮಾಡಬೇಕು. ಮಾಡುವಾಗ ಯಾವ ಕೆಲಸ ಹೇಗೆ ಮಾಡಬೇಕು ಅಂದರೆ, ನಾನು ಈ ಪ್ರಪಂಚವನ್ನೇ ಅಯೋಧ್ಯೆ ಅಂತ ತಿಳ್ಕೊಂಡು ನನ್ನ ಕೆಲಸದಲ್ಲಿ ನಾನು ಒಂದು ವಿಶ್ವಾತ್ಮಕತೆಯನ್ನು ಕಾಣಬೇಕು. ನಾನು ಮಾಡುವಂಥ ಒಂದು ಸಣ್ಣ ಕೆಲಸ ಮುಂದೆ ಅನೇಕ ದೊಡ್ಡ ಕೆಲಸಗಳಿಗೆ ಅದು ಪೀಠಿಕೆಯಾಗಿರುತ್ತೆ ಅನ್ನುವ ಜಾಗ್ರತೆ ನನ್ನ ಮನಸ್ಸಿನಲ್ಲಿರಬೇಕು. ಹೀಗೆ ನಾವು ಕರ್ಮಯೋಗಿಗಳಾಗಬೇಕು, ನಿಷ್ಕಾಮ ಕರ್ಮಿಗಳು ಯೋಗಿಗಳಾಗಬೇಕು. ಧಾರ್ಮಿಕತೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸಬೇಕು. ಹೇಗೆ ಅಂದರೆ, ಡಿ ವಿ ಜಿ ಮತ್ತೆ ಮತ್ತೆ ಒತ್ತಿ ಹೇಳುವುದು ಭರತನಂತೆ. ರಾಮನ ತಮ್ಮ ಇದ್ನಲ್ಲ ಭರತ, ಅವನು ನಮಗೆ ಇವತ್ತಿಗೂ ದೊಡ್ಡ ಆದರ್ಶ, ಇವತ್ತಿಗೂ ನಮಗವನು ಪ್ರಸ್ತುತ ಅನ್ನೋದನ್ನು ಡಿ ವಿ ಜಿ ಅವರು ಈ ಅನೇಕ ಪದ್ಯಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ.

ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸುಸುತ್ತಲಿರಲಿ ನಿನ್ನಿರವು ಮಂಗಳವ. ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸುಸುತ್ತಲಿರಲಿ ನಿನ್ನಿರವು ಮಂಗಳವ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ.

ಈ ಮುಂದಿನ ಕೆಲವು ಪದ್ಯಗಳಲ್ಲಿ ಡಿ ವಿ ಜಿ ಜೀವನದಲ್ಲಿ ಸಹಜತೆ ಅಂತಾರೆ. ಸಹಜ ಅನ್ನುವುದನ್ನು ಅನೇಕ ಸತಿ ಬಳಸಿದ್ದಾರೆ ಡಿ ವಿ ಜಿ. ನಗುವು ಸಹಜದ ಧರ್ಮ ಅನ್ನೋ ಮಾತುಗಳಲ್ಲಿ ಹೇಳ್ತಾರೆ. ಈ ಸಹಜ ಅನ್ನೋದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತತ್ವ ಚಿಂತನೆ. ಯಾವುದೇ ಕೆಲಸ ಮಾಡಿದ್ರೂ ಅದು ಕೃತಕ ಅನ್ನಿಸ್ಬಾರ್ದು. ಒಳ್ಳೆ ಕೆಲಸ ಮಾಡುವಾಗ ಕೂಡ ಅದು ಎಲ್ಲರಿಗೂ ನಾವು ಟಾಮ್ ಟಾಮ್ ಹೊಡೆದು ನಾವು ದೊಡ್ಡದಾಗಿ ಜಾಗಟೆ ಬಾರಿಸಿ ನಾವು ಕೂಕೊಂಡು ಹೇಳಬಾರ್ದು ಜಗತ್ತಿಗೆ. ಅದನ್ನ ಇಲ್ಲಿ ಹೇಳ್ತಾರೆ. ಹೇಗೆ ನಾವು ಉಸಿರಾಟ ಮಾಡಬೇಕಾದ್ರೆ ನಾವು ಯಾರಿಗೂ ಹೋಗಿ ಹೇಳಲ್ಲ ನಾನು ಉಸಿರಾಡ್ತಾ ಇದ್ದೀನಿ ಅಂತ. ಉಸಿರು ಒಳಗೆ ಬರ್ತಾ ಇರುತ್ತೆ, ಮೂಗಿನಿಂದ ಒಂದು ಹೊಳ್ಳೆಯಿಂದ ಇನ್ನೊಂದು ಕಡೆಯಿಂದ ಹೋಗ್ತಾ ಇರುತ್ತೆ, ಅದು ಸಹಜ. ಅದೇ ಥರ ನನ್ನ ಅಸ್ತಿತ್ವ, ನನ್ನ ಇರವು ಮಂಗಳವನ್ನು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಆದರೆ ಇದೆಯೋ ಇದೇನೋ ಇಲ್ವೋ ಅನ್ನೋ ಅಂತ ಇರಬೇಕು ನಾನು, ಅಷ್ಟು ಸಹಜವಾಗಿರಬೇಕು. ಮತ್ತು ನಾನು ಮಾಡುವಂಥ ಕೆಲಸಗಳಲ್ಲಿ ಸಂಕಲ್ಪ ಮಾಡಿ ಮಾಡಬೇಕು, ಈ ಕೆಲಸ ಮಾಡ್ತೀನಿ ಅಂತ. ಆದರೆ ಕೆಲಸದ ಬಗ್ಗೆ ಆಸೆ ಇಟ್ಕೋಬಾರ್ದು. ಸಂಕಲ್ಪ ಬೇರೆ, ಆಸೆ ಬೇರೆ. ಮಾಡ್ತೀನಿ ಅಂತ ಡಿಸೈಡ್ ಮಾಡೋದು ಬೇರೆ, ಅದ್ರ ಬಗ್ಗೆ ನಾನು ಆಂಬಿಷನ್ ಇಟ್ಕೊಳ್ಳೋದು ಬೇರೆ. ಹಾಗೆ ಮಾಡಬೇಕು. ಸಹಜವಾಗಲಿ ಸೈಪು, ಅಂದರೆ ನಾನು ಸೈಪು ಒಂದು ಸರಿಯಾದ ಕಾರ್ಯ ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ನಾನು ಮಾಡುವಂಥ ಕೆಲಸಗಳು ಸರಿಯಾದ ಕೆಲಸಗಳಿದೆಯಲ್ಲ, ಅದನ್ನು ಅತ್ಯಂತ ಸಹಜವಾಗಿ ಮಾಡಬೇಕು. ಅಂದರೆ ಸಹಜವಾದ ಕೆಲಸಗಳನ್ನು ಮಾಡಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು, ಮತ್ತು ಸರಿಯಾದ ಕೆಲಸಗಳನ್ನು ಸಹಜವಾಗಿ ಮಾಡಬೇಕು, ನ್ಯಾಚುರಲ್ ಆಗಿ ಮಾಡಬೇಕು. ಇದನ್ನು ಡಿ ವಿ ಜಿಯವರು ಕಗ್ಗದ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಹಜತ್ವವೇ ಜೀವನದ ಎಲ್ಲ ಕಾರ್ಯಗಳ ಗುಣ ವೈಖರಿ ಧರ್ಮವಾಗಿರಬೇಕು. ಇಲ್ಲಾಂದರೆ ನಾನು ಮಾಡುವ ಕೆಲಸ ಒಳ್ಳೆಯದಾಗಿರುತ್ತೆ, ಆದರೆ ಅಲ್ಲಿ ಕೆಲಸ ಅನ್ನೋದಕ್ಕಿಂತ ನಾನು ಅನ್ನೋದು ಮುಖ್ಯ ಆಗುತ್ತೆ, ಅಥವಾ ಕೆಲಸ ಮಾಡಿದೆ ಅನ್ನುವಂಥ ಕ್ರಿಯಾಪದ ಮುಖ್ಯವಾಗುತ್ತೆ. ಯಾವುದೂ ಮುಖ್ಯವಾಗಬಾರ್ದು, ಎಲ್ಲದರಲ್ಲೂ ಒಂದು ಹದ ಇರಬೇಕು. ಈ ಹದವೇ ಜೀವನ. ಈ ಹದವನ್ನು ಕಾಪಾಡ್ಕೋಬೇಕಾದ್ರೆ ನಮಗೆ ಸಹಜತೆ ಅನ್ನೋದು ಮುಖ್ಯ ಅನ್ನೋದು ಡಿ ವಿ ಜಿಯವರು ಮತ್ತೆ ತೋರಿಸ್ಕೊಡ್ತಾರೆ. ಈ ಪದ್ಯದಲ್ಲೂ ಕೂಡ ಅದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ.

ತಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 9:22.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
3: ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು, ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ಗೆ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶ್ಯೂರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
5: Mysore Sandal.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900901282
6: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
12: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
11: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರ್ ಸ್ಯಾಂಡಲ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ

0: ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕಣ್ಣನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು

0: ಪ್ರಿಯ ಕೇಳುಗರೇ, ಈಗ ಸಮಯ ಸರಿಯಾಗಿ 9:05. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಮೊಮ್ಮಗನಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
1: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ ಕಥಾಲೋಕ.
3: ಯಾವ ತರ ಕತೆ ಹೇಳು ಅಂತಿದ್ಯಾ
4: ಅಜ್ಜಿ? ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ, ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
3: ಓಹೋ, ಪುರಾಣದ ಕತೆಗಳ?
4: ಹೌದು.
3: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
4: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
3: ಒಂದು ಸೊನ್ನೆ ಮೂರು ಪಾಯಿಂಟ್ ಒಂದು ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು
5: ಮಕ್ಕಳ ಕಥಾ,
3: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
6: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನಪ್ಪ, ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದ್ದಂತ ಚಿನ್ನರ ಕಥಾಲೋಕ ತುಂಬಾ ದಿನಗಳ ನಂತರ ಪ್ರಸಾರ ಆಗ್ತಾ ಇದೆ. ತುಂಬಾ ಬೇಜಾರಾಗಿತ್ತು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಮಡಿಕೇರಿ ಆಕಾಶವಾಣಿ ಬೇರೆ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಪ್ರಸಾರ ಮಾಡ್ತಾ ಇದ್ದ ಕಾರಣ ಚಿನ್ನರ ಕಥಾಲೋಕ ಕಾರ್ಯಕ್ರಮ ಒಂದೆರಡು ವಾರಗಳು ಪ್ರಸಾರ ಆಗ್ಲಿಲ್ಲ. ಅಜ್ಜ ದೂರದಲ್ಲಿ ಕೂತು ಯೋಚನೆ ಮಾಡ್ತಾ ಇರಬಹುದು, ಯಾಕಾಗಿ ನಾನು ಮೊಮ್ಮಗಳಿಗೆ ಹೇಳಿದಂತಹ ಕಥೆಗಳನ್ನ, ಅಂದರೆ ಬಾಕಿ ಉಳಿದಂತಹ ಕಥೆಗಳನ್ನ ಮೊಮ್ಮಗಳು ಆಕಾಶವಾಣಿಗೆ ಹೇಳಿಲ್ವಾ ಅಂತ. ಇಲ್ಲ ಇಲ್ಲ, ಆಕಾಶವಾಣಿ ಏನಂತ ಹೇಳ್ತಾ ಇದೆ ಗೊತ್ತಾ, ಮೊಮ್ಮಗಳು ಹೇಳಿದ್ಲು, ಆದರೆ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡಿಲ್ಲ. ಕಾರಣ ಏನು? ನೆನಪಿನ ಬುತ್ತಿ ಕಾರ್ಯಕ್ರಮ ಪ್ರಸಾರ ಆಗಿದ್ರಿಂದ ಅಂತ. ಇಂದು ತಿಂಗಳ 4ನೆಯ ಶನಿವಾರ, 2ನೆಯ ಹಾಗೂ 4ನೆಯ ಶನಿವಾರಗಳಂದು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಚಿನ್ನರ ಕಥಾಲೋಕ ಪ್ರಸಾರ ಆಗ್ತಾ ಇತ್ತಲ್ವಾ, ಹಾಗೆಯೇ ಇಂದು ತಿಂಗಳ 4ನೆಯ ಶನಿವಾರ ಅಜ್ಜ ತನ್ನ ಮೊಮ್ಮಗಳಿಗೆ ಹೇಳಿದಂತಹ ಕಥೆಗಳನ್ನ ಆಕಾಶವಾಣಿ ನಿಮಗೆ ಹೇಳ್ತಾ ಇದೆ. ಮೊದಲ ಕಥೆ ಯಾವುದು? ನಳದಮಯಂತಿ. ವಿದರ್ಭ ರಾಜ್ಯವನ್ನ ಭೀಮನೆಂಬ ಹೆಸರು

ರಿನ ಮಹಾರಾಜನೊಬ್ಬನು ಆಳುತ್ತಿದ್ದನು. ಅವನ ಪುತ್ರಿಯೇ ದಮಯಂತಿ. ದಮಯಂತಿ ಬಹಳ ಸುಂದರಿಯಾಗಿದ್ದಳು. ದೇವತೆಗಳು ಇವಳ ಅಂದವನ್ನು ಮೆಚ್ಚಿಕೊಂಡಿದ್ದರು. ಏನಪ್ಪ, ಆಕಾಶವಾಣಿಯಲ್ಲಿ ವೇಗವಾಗಿ ಕತೆ ಪ್ರಸಾರ ಆಗ್ತಾ ಇದೆ, ನಿಧಾನಕ್ಕೆ ಓದಬೇಕು, ಹೇಳಬೇಕು, ಆಗ ನಾವು ಕೇಳ್ತೀವಿ ಅಂತ ಹೇಳ್ತಾ ಇದೆ ಅಲ್ವಾ ನಿಮ್ಮೆಲ್ಲರ ಮನಸ್ಸು? ಮತ್ತೆ ಆರಂಭ ಮಾಡೋಣ ಅಲ್ವಾ? ವಿದರ್ಭ ರಾಜ್ಯವನ್ನು ಭೀಮನೆಂಬ ಹೆಸರಿನ ಮಹಾರಾಜನೊಬ್ಬನು ಆಳುತ್ತಿದ್ದನು. ಅವನ ಪುತ್ರಿಯೇ ದಮಯಂತಿ. ದಮಯಂತಿ ಬಹಳ ಸುಂದರಿಯಾಗಿದ್ದಳು. ದೇವತೆಗಳು ಇವಳ ಅಂದವನ್ನು ಮೆಚ್ಚಿಕೊಂಡಿದ್ದರಂತೆ. ವಿದರ್ಭಕ್ಕೆ ಸಮೀಪದಲ್ಲಿ ನಿಷಾದವೆಂಬ ರಾಜ್ಯವಿತ್ತು. ನಿಷಾದ ರಾಜ್ಯದ ರಾಜ ನಳಚಕ್ರವರ್ತಿ. ನಳ ಮಹಾಸದ್ಗುಣಿ, ಸಾಧನಾ ಪುರುಷ. ನಳನ ಕುರಿತಾಗಿ ದಮಯಂತಿ ಸುವರ್ಣ ಹಂಸದಿಂದ ಕೇಳಿ ತಿಳಿದಿದ್ದಳು, ಮತ್ತೆ ಪ್ರೀತಿಸಿದಳು. ಭೀಮ ಮಹಾರಾಜ ತನ್ನ ಪುತ್ರಿ ದಮಯಂತಿಯ ಸ್ವಯಂವರವನ್ನ ಏರ್ಪಡಿಸಿದ. ಅನೇಕ ರಾಜಕುಮಾರರು ಹಾಗೂ ಇಂದ್ರ, ಅಗ್ನಿ, ವರುಣ, ಯಮನೂ ಕೂಡ ಸ್ವಯಂವರದಲ್ಲಿ ಭಾಗವಹಿಸಿದ್ದರಂತೆ. ಸ್ವಯಂವರದಲ್ಲಿ ಭಾಗವಹಿಸಿದವರಲ್ಲಿ ದಮಯಂತಿಯು ನಳನನ್ನು ಗುರುತಿಸಿದಳು. ಅವನನ್ನು ತನ್ನ ಪತಿಯನ್ನಾಗಿ ಆಯ್ಕೆ ಮಾಡಿಕೊಂಡಳು. ಕಾಳಿ ಎಂಬ ರಾಜಕುಮಾರನೊಬ್ಬನಿದ್ದ. ಆತ ಅತಿಮಾನುಷ ಶಕ್ತಿಯನ್ನು ಹೊಂದಿದ್ದ. ಅವನೂ ದಮಯಂತಿಯನ್ನು ಮದುವೆಯಾಗಬೇಕೆನ್ನುವ ಬಹಳ ಆಸೆಯನ್ನಿರಿಸಿಕೊಂಡಿದ್ದನಂತೆ. ಆದರೆ ಅವನು ಸ್ವಯಂವರಕ್ಕೆ ಬರುವ ಮೊದಲೇ ದಮಯಂತಿಯು ನಳನನ್ನು ತನ್ನ ಪತಿ ಎಂದು ಆಯ್ಕೆ ಮಾಡಿಕೊಂಡಾಗಿತ್ತಂತೆ. ಇದರಿಂದ ಕೋಪಗೊಂಡ ಕಾಳಿ ನಳನ ಸಾಮ್ರಾಜ್ಯವನ್ನು ನಾಶ ಮಾಡುತ್ತೇನೆಂದು ಶಪಥ ಮಾಡಿದನಂತೆ. ನಳ ಮತ್ತು ದಮಯಂತಿಯರ ವಿವಾಹ ವಿಜೃಂಭಣೆಯಿಂದ ನಡೆಯಿತಂತೆ. ಇವರಿಗೆ ಮುಂದೆ ಇಬ್ಬರು ಮಕ್ಕಳೂ ಕೂಡ ಜನಿಸಿದರಂತೆ. ನಿಷಾದದ ಮಹಾರಾಜನ ನಿಧನಾನಂತರ ಯುವರಾಜ ನಳನು ಮಹಾರಾಜನ ಪಟ್ಟವನ್ನೇರಿದನಂತೆ, ಪ್ರಸಿದ್ಧನಾದನಂತೆ. ನಳ ಮಹಾರಾಜನ ಏಳಿಗೆಯನ್ನು ಅವರ ಸಹೋದರನಾದ ಪುಷ್ಕರನು ಸಹಿಸದಾದನಂತೆ. ನಳ ಮಹಾರಾಜ ಶ್ರೇಷ್ಠ ರಾಜ ಎನಿಸಿದ್ದರೂ ಅವನಿಗೊಂದು ದೌರ್ಬಲ್ಯ ಅಂಟಿಕೊಂಡಿತ್ತು, ಅದೇ ಜೂಜಾಡುವುದು. ಪುಷ್ಕರನು ನಳ ಮಹಾರಾಜನನ್ನು ಜೂಜಾಡಲು ಆಹ್ವಾನಿಸಿದನು. ಜೂಜಾಟದಲ್ಲಿ ನಳ ಮಹಾರಾಜನು ತನ್ನ ಸರ್ವಸ್ವವನ್ನು ಕಳೆದುಕೊಂಡನಂತೆ. ಮಹಾರಾಜನ ಪಟ್ಟವೇರಿದ ಕುವರನು ನಳನನ್ನು ತನ್ನ ರಾಜ್ಯದಿಂದ ಓಡಿಸಿಬಿಟ್ಟನಂತೆ. ನಳನು ನಂತರ ಅರಣ್ಯಕ್ಕೆ ತೆರಳಿದನಂತೆ. ದಮಯಂತಿಯು ತನ್ನೀರ್ವರು ಮಕ್ಕಳನ್ನು ತನ್ನ ತವರು ಮನೆಗೆ ಕಳುಹಿಸಿ ತಾನೂ ಕೂಡ ಪತಿಯನ್ನು ಹಿಂಬಾಲಿಸಿದಳು. ಅರಣ್ಯದ ಬದುಕು ತುಂಬಾ ಸಂಕಟಮಯವಾಗಿತ್ತಂತೆ. ನಿಲ್ಲಲು ಸರಿಯಾದ ನೆಲೆ ಇರಲಿಲ್ಲ. ಕುಡಿಯಲು ನೀರು, ತಿನ್ನಲು ಆಹಾರ ಸರಿಯಾಗಿ ಸಿಗುತ್ತಿರಲಿಲ್ಲ. ದಿನವೂ ಅಲೆಯಬೇಕಾಗಿತ್ತು. ಆಹಾರ ಸರಿಯಾಗಿ ಸಿಗದೆ ಇಬ್ಬರೂ ಆಯಾಸಗೊಂಡಿದ್ದರಂತೆ. ಆಗ ನಳನು ದಮಯಂತಿಗೆ ತನ್ನನ್ನು ಬಿಟ್ಟು ವಿದರ್ಭಕ್ಕೆ ಹೋಗಿ ತವರಿನಲ್ಲಿ ಸುಖವಾಗಿರು ಎಂದು ತಿಳಿ ಹೇಳಿದನಂತೆ. ಆದರೆ ದಮಯಂತಿ ಪತಿಯೊಬ್ಬನನ್ನೇ ಬಿಟ್ಟು ಹೋಗಲು ಒಪ್ಪಲಿಲ್ಲವಂತೆ. ಒಂದು ರಾತ್ರಿ ಇಬ್ಬರೂ ಅಲೆದು ಒಲೆದು ಸುಸ್ತಾಗಿ ಮರವೊಂದರ ಕೆಳಗೆ ಮಲಗಿದ್ದರು. ದಮಯಂತಿಗೆ ಗಾಢ ನಿದ್ದೆ. ಆಗ ನಳನು ಹರಿದು ಹೋಗಿದ್ದಂತಹ ತನ್ನ ಬಟ್ಟೆಯನ್ನು ತೆಗೆದು, ಅಂದರೆ ಒಂದು ರಾತ್ರಿ ಇಬ್ಬರು ಅಲೆದು ಅಲೆದು ಸುಸ್ತಾಗಿ ಮರವೊಂದರ ಕೆಳಗೆ ಮಲಗಿದ್ದರು. ದಮಯಂತಿಗೆ ಗಾಢ ನಿದ್ದೆ. ಆಗ ನಳ ಮಹಾರಾಜನು ಹರಿದು ಹೋಗಿದ್ದಂತಹ ತನ್ನ ಬಟ್ಟೆಯನ್ನು ತೆಗೆದು ದಮಯಂತಿ ಧರಿಸಿದ್ದಂತಹ ಸೀರೆಯ ಸ್ವಲ್ಪ ಭಾಗವನ್ನ ಹರಿದು ತಾನು ಸುತ್ತಿಕೊಂಡನಂತೆ. ಆಕೆಯನ್ನು ಒಂಟಿಯಾಗಿ ಹಾಗೆಯೇ ಕಾಡಿನಲ್ಲಿ ಬಿಟ್ಟು ತಾನೊಬ್ಬನೇ ದೂರ ಹೊರಟು ಹೋದನಂತೆ. ಇತ್ತ ನಿದ್ದೆಯಿಂದ ಮೇಲೆದ್ದಂತಹ ದಮಯಂತಿ ಪತಿ ಇಲ್ಲದಿರುವುದನ್ನು ಕಂಡು ಭೀತಿಗೊಳಗಾದಳಂತೆ.
ಸುತ್ತಲೂ ಹುಡುಕಿದಳು.

ಜೋರಾಗಿ ಕರೆದಳು. ಅವನು ಸಿಗಲೇ ಇಲ್ಲ. ಮರುಗಿದಳು, ದುಃಖಿಸಿದಳು. ಕೊನೆಗೆ ನಿರಾಸೆಯಿಂದ ಚೇದಿ ರಾಜ್ಯವನ್ನು ತಲುಪಿದಳು. ಅಲ್ಲಿಯೇ ನಿಲ್ಲಿಸಿದಳು. ದಮಯಂತಿಯನ್ನು ತೊರೆದು ಒಂಟಿಯಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದಂತಹ ನಳನಿಗೆ ಧ್ವನಿಯೊಂದು ಕೇಳಿಸಿತು. ಅದು ತನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿತ್ತಂತೆ. ಧ್ವನಿ ಕೇಳಿ ಬಂದ ದಿಕ್ಕಿನೆಡೆ ನಳ ಧಾವಿಸಿದನು. ಅಲ್ಲೊಂದು ಮಹಾ ಸರ್ಪವೊಂದನ್ನು ಕಂಡನು. ಆ ಸರ್ಪವು ನಳನಲ್ಲಿ, ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ, ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ನಳನು ಕಾರ್ಕೋಟಕನನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸಿದನು. ತಕ್ಷಣ ಕಾರ್ಕೋಟಕ ಸರ್ಪವು ನಳನನ್ನು ಕಚ್ಚಿತು. ನಳನು ವಿಷ ಸರ್ಪ ಕಾರ್ಕೋಟಕ ಕಚ್ಚಿದ್ದಕ್ಕೆ ವಿಷ ಹರಡಿ ಅದರ ಕಾರಣವಾಗಿ ನಳನ ರೂಪವು ವಿಕಾರವಾಯಿತಂತೆ. ಆಗ ಆ ಸರ್ಪವು, ನಿನ್ನ ಸುಂದರವಾದ ರೂಪವು ನಿನ್ನನ್ನು ನಿನ್ನ ಶತ್ರುಗಳಿಗೆ ಗೊತ್ತಾಗಿಸಬಾರದೆಂದು ನಿನ್ನನ್ನು ಕಚ್ಚಿ ವಿಕಾರಿಯಾಗಿಸಿ ಪೊರೆದಿರುವೆ. ನಿನಗಿನ್ನೂ ಶತ್ರು ಭಯವಿಲ್ಲ. ಕೆಲವು ವಸ್ತುಗಳನ್ನು ನಿನಗೆ ಕೊಡುವೆ, ಅದನ್ನು ಧರಿಸಿಕೊಂಡರೆ ನಿನ್ನ ನಿಜ ರೂಪವು ಮತ್ತೆ ಬರುತ್ತದೆ ಎಂದು ಹೇಳಿ ಮಾಯವಾಯಿತಂತೆ. ಅಂದರೆ ದಮಯಂತಿಯನ್ನ ತೊರೆದು ಒಂಟಿಯಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದಂತಹ ನಳನಿಗೆ ಧ್ವನಿಯೊಂದು ಕೇಳಿಸಿತಂತೆ. ಅದು ತನ್ನನ್ನು ರಕ್ಷಿಸು, ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿತ್ತಂತೆ. ಧ್ವನಿ ಕೇಳಿ ಬಂದ ಕಡೆ ನಳ ಧಾವಿಸಿದನು. ಅಲ್ಲೊಂದು ಮಹಾ ಸರ್ಪ ನಳನಲ್ಲಿ, ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ, ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ನಳನು ಕಾರ್ಕೋಟಕನನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸಿದನಂತೆ. ತಕ್ಷಣ ಕಾರ್ಕೋಟಕ ಅಂದರೆ ಸರ್ಪವು ನಳನನ್ನು ಕಚ್ಚಿತಂತೆ. ಕಾರ್ಕೋಟಕ ವಿಷವೇರಿದ ಕಾರಣವಾಗಿ ನಳನ ರೂಪವು ವಿಕಾರವಾಯಿತು. ಆಗ ಆ ಸರ್ಪವು, ನಿನ್ನ ಸುಂದರವಾದ ರೂಪವು ನಿನ್ನನ್ನು ನಿನ್ನ ಶತ್ರುಗಳಿಗೆ ಗೊತ್ತಾಗಿಸಬಾರದೆಂದು ನಿನ್ನನ್ನು ಕಚ್ಚಿ ವಿಕಾರಿಯಾಗಿಸಿ ಪೊರೆದಿರುವೆ. ನಿನಗಿನ್ನೂ ಶತ್ರು ಭಯವಿಲ್ಲ. ಕೆಲವು ವಸ್ತುಗಳನ್ನು ನಿನಗೆ ಕೊಡುವೆ, ಅದನ್ನು ಧರಿಸಿಕೊಂಡರೆ ನಿನ್ನ ನಿಜ ರೂಪವು ಮತ್ತೆ ಬರುತ್ತದೆ ಎಂದು ಹೇಳಿ ಮಾಯವಾಯಿತಂತೆ. ಚೇದಿ ರಾಜ್ಯದಲ್ಲಿ ನೆಲೆಸಿದ್ದಂತಹ ದಮಯಂತಿಗೆ ಅದೆಂತೋ ತನ್ನ ಗಂಡನು ತನ್ನನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಬರೆದಿಟ್ಟಂತಹ ಪತ್ರವೊಂದು ಆಕಸ್ಮಿಕವಾಗಿ ಸಿಕ್ಕಿತಂತೆ. ಆ ಕಾಗದದಲ್ಲಿ ನಳನು ದಮಯಂತಿಗೆ ಅವಳ ತವರು ರಾಜ್ಯಕ್ಕೆ ಹೋಗುವಂತೆ ಸೂಚಿಸಿದ್ದನಂತೆ. ದಮಯಂತಿಯು ಹೊರಟಳು. ಅರಣ್ಯವನ್ನು ದಾಟುತ್ತಿದ್ದಾಗ ರಾಕ್ಷಸನೊಬ್ಬನು ಅವಳಿಗೆ ಎದುರಾದನಂತೆ. ನಿನ್ನನ್ನು ತಿಂದು ಬಿಡುವೆನೆಂದು ಅಬ್ಬರಿಸಿದನಂತೆ. ಆದರೆ ದಮಯಂತಿ ಹೆದರದೆ ಅವನನ್ನೇ ದಿಟ್ಟಿಸಿ ನೋಡತೊಡಗಿದಳಂತೆ. ಆ ರಾಕ್ಷಸ ದಮಯಂತಿಯ ಧೈರ್ಯವನ್ನು ಮೆಚ್ಚಿಕೊಂಡು ಅವಳಿಗೆ ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡನಂತೆ. ಅವನೊಬ್ಬ ದೇವತೆಯಾಗಿದ್ದನು. ಅವನು ದಮಯಂತಿಗೆ, ಇನ್ನು 12 ವರ್ಷಗಳ ನಂತರ ನಿನಗೆ ನಿನ್ನ ಪತಿಯನ್ನು ಕೂಡಿಕೊಳ್ಳುವ ಸುಸಮಯ ಒದಗಿ ಬರುತ್ತದೆಂದು ಆಶ್ವಾಸನೆ ನೀಡಿದನಂತೆ. ದಮಯಂತಿ ವಿದರ್ಭ ರಾಜ್ಯವನ್ನ ಸೇರಿಕೊಂಡಳಂತೆ. ಕಾರ್ಕೋಟಕ ಸರ್ಪವು ನಳನಿಗೆ, ನೀನು ಅಯೋಧ್ಯೆಯ ರಾಜನ ಬಳಿಗೆ ಹೋಗಿ ಬಾಹುಕನೆಂಬ ಹೆಸರಿನಿಂದ ಅವನಿಗೆ ಸಾರಥಿಯಾಗು ಎಂದಿತಂತೆ. ಅದರಂತೆ ನಳನು ಅಯೋಧ್ಯೆಗೆ ಹೋದನು. ರಾಜನನ್ನು ಭೇಟಿಯಾದನು. ತಾನು ಅಶ್ವಗಳನ್ನು ಪರೀಕ್ಷಿಸುವುದರಲ್ಲೂ, ರಥವನ್ನು ಓಡಿಸುವುದರಲ್ಲೂ, ಪಾಕಶಾಸ್ತ್ರದಲ್ಲೂ ನಿಪುಣನೆಂದು ಹೇಳಿ ಕೆಲಸಕ್ಕೆ ಸೇರಿಕೊಂಡನಂತೆ. ವಿದರ್ಭದಲ್ಲಿ ದಮಯಂತಿಯ ಪಿತ ಭೀಮರಾಜನು ನಳನನ್ನು ಹುಡುಕಲು ಬಹಳವಾಗಿ ಪ್ರಯತ್ನಿಸಿದನಂತೆ. ಮನೆಯಲ್ಲಿ ಮಗಳ ದುಃಖವನ್ನು ನೋಡಿ ಕೇಳಿ ಬಹಳವಾಗಿ ನೊಂದಿದ್ದನಂತೆ. ಯಾರು? ದಮಯಂತಿಯ ಪಿತ ಭೀಮರಾಜ. ದೂತರನ್ನು ನಳನನ್ನು ಹುಡುಕಲು ದೇಶದ ನಾನಾ ಮೂಲೆಗಳಿಗೆ ಕಳುಹಿಸಿದನಂತೆ. ಹುಡುಕಿಕೊಂಡು ಹೋದವರಲ್ಲಿ ಹಿಂದಕ್ಕೆ ಬಂದ ದೂತನೊಬ್ಬನು ಭೀಮರಾಜನಲ್ಲಿ, ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ. ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನು.

ಬಾಹುಕನೇ ನಳ ಇರಬಹುದೇ ಎಂದು ಭೀಮರಾಜ ಯೋಚಿಸತೊಡಗಿದನಂತೆ. ಭೀಮರಾಜನು ತಂತ್ರವೊಂದನ್ನು ಹೂಡಿದನು. ಅದರನ್ವಯ ದಮಯಂತಿಗೆ ಎರಡನೇ ಸ್ವಯಂವರ ಮಾಡಲು ಮುಂದಾದನು. ಡಂಗುರ ಸಾರಿಸಿದನು. ಸಮಾಚಾರ ತಿಳಿದಂತಹ ಅಯೋಧ್ಯೆಯ ರಾಜನು ಬಾಹುಕನಿಗೆ ವಿಷಯವನ್ನು ತಿಳಿಸಿದನಂತೆ. ವಿದರ್ಭಕ್ಕೆ ರಥವನ್ನು ಹೊಡೆಯಲು ಸೂಚಿಸಿದನಂತೆ. ರಥವನ್ನು ನಡೆಸುವಾಗ ಬಾಹುಕ ವೇಷದ ನಳನು ಅಯೋಧ್ಯೆಯ ರಾಜನಿಂದ ದ್ಯೂತವಿದ್ಯಾ ರಹಸ್ಯವನ್ನು ಅರಿತನು. ಅಯೋಧ್ಯಾಧಿಪತಿ ಋತುಪರ್ಣನು ವಿದರ್ಭಕ್ಕೆ ಬಂದಾಗ ವಿದರ್ಭ ರಾಜ

ವಿದರ್ಭಕ್ಕೆ ರಥವನ್ನು ಹೊಡೆಯಲು ಸೂಚಿಸಿದನಂತೆ. ರಥವನ್ನು ನಡೆಸುವಾಗ ಬಾಹುಕವೇಷದ ನಳನು ಅಯೋಧ್ಯೆಯ ರಾಜನಿಂದ ದ್ಯೂತವಿದ್ಯಾ ರಹಸ್ಯವನ್ನು ಅರಿತನು. ಅಯೋಧ್ಯಾಧಿಪತಿ ಋತುಪರ್ಣನು ವಿದರ್ಭಕ್ಕೆ ಬಂದಾಗ ವಿದರ್ಭ ರಾಜ ಭೀಮನು ಅವನನ್ನು ಆದರದಿಂದ ಸ್ವಾಗತಿಸಿದನು. ಆದರೆ ಅಲ್ಲಾವ ಸ್ವಯಂವರದ ಏರ್ಪಾಟುಗಳೇ ನಡೆದಿರಲಿಲ್ಲ. ಋತುಪರ್ಣನು ಅಚ್ಚರಿಗೊಂಡನು. ದಮಯಂತಿಗೂ ಹೇಗೋ ಸುದ್ದಿ ತಿಳಿಯಿತು. ಅವಳು ತನ್ನ ಸಖಿಯರನ್ನು ಕರೆದು, ಬಾಹುಕನ ವೇಷದಲ್ಲಿರುವವನು ನಳ ಎಂಬ ಸಂದೇಹ ನನಗಿದೆ, ನೀನು ನನ್ನ ಮಕ್ಕಳನ್ನು ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದಳಂತೆ. ಅಲ್ಲಿಗೆ ತೆರಳಿದಂತಹ ಸಖಿಯು ಬಾಹುಕನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಳಂತೆ. ನಳನು ತನ್ನ ಮಕ್ಕಳನ್ನು ಕಂಡು ಬಹಳ ಸಂಭ್ರಮಿಸಿದನು. ಎಲ್ಲವನ್ನೂ ಗಮನಿಸಿದಂತಹ ಸಖಿಯು ದಮಯಂತಿಯಲ್ಲಿ ತಾನು ಕಂಡುದುದೆಲ್ಲವನ್ನೂ ವಿವರಿಸಿದಳು. ಬಾಹುಕನನ್ನು ತನ್ನಲ್ಲಿಗೆ ಬರಮಾಡಿಕೊಂಡಂತಹ ದಮಯಂತಿಯು ಅವನಲ್ಲಿ ಅಳುತ್ತಾ ತನ್ನ ಕಥೆಯೆಲ್ಲವನ್ನೂ ಬಿತ್ತರಿಸಿದಳು. ನಳನೂ ಅತ್ತನು. ಮತ್ತವಳಲ್ಲಿ ತಾನಾವ ತಪ್ಪನ್ನೂ ಮಾಡಿಲ್ಲವೆಂದೂ ಎಲ್ಲವೂ ಕಲಿಯ ಕರಾಮತ್ತು ಎಂದೂ ತಿಳಿಸಿದನು. ದಮಯಂತಿ ಆಗ ತನಗೆ ಎರಡನೆಯ ಸ್ವಯಂವರ ಎಂಬುದರ ಬಗೆಗಿನ ಹಿನ್ನೆಲೆಯನ್ನು ತಿಳಿಸಿದಳಂತೆ. ದಮಯಂತಿಯು ಮಾತು ಮುಗಿಸುತ್ತಿದ್ದಂತೆ ಆಗಸದಿಂದ ಹೂಮಳೆ ಸುರಿಯಿತು. ನಳರಾಜನು ಕಾರ್ಕೋಟಕ ಕೊಟ್ಟಂತಹ ವಸ್ತುಗಳನ್ನು ಧರಿಸುತ್ತಿದ್ದಂತೆ ಹಳೆಯ ಸುಂದರ ರೂಪವನ್ನು ಪಡೆದನು. ಋತುಪರ್ಣನು ಇಬ್ಬರನ್ನೂ ಆಶೀರ್ವದಿಸಿದನು. ಮುಂದೆ ಹಲವು ಸೈನಿಕರೊಡನೆ ನಿಷೇಧ ದೇಶಕ್ಕೆ ಹೋದಂತಹ ನಳನು ಪುಷ್ಕರನೊಡನೆ ಜೂಜಾಡಿ ಸೋಲಿಸಿದನು. ತನ್ನ ರಾಜ್ಯವನ್ನು ಮತ್ತೆ ಪಡೆದನು. ಸತಿ ಸುತರನ್ನು ಕರೆಸಿಕೊಂಡನು. ಸಹೋದರ ಪುಷ್ಕರನಿಗೂ ರಾಜ್ಯದಲ್ಲಿ ಭಾಗವೊಂದನ್ನು ನೀಡಿ ರಾಜನನ್ನಾಗಿಸಿದನು. ನಳ ಬಹಳ ವೈಭವದಿಂದ ರಾಜ್ಯವಾಳ ತೊಡಗಿದನು. ಇಲ್ಲಿಗೆ ಅಜ್ಜ ಹೇಳಿದಂತಹ ಪುರಾಣ ಕಥೆ ನಳ ದಮಯಂತಿ ಕಥೆ ಮುಕ್ತಾಯವಾಯಿತು. ಮಕ್ಕಳೇ, ಇಷ್ಟು ದೊಡ್ಡ ಕಥೆ ಅಲ್ವಾ, ಹೀಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ಯೋಚನೆ ಆಗಿರಬಹುದು. ನಿಮಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಖಂಡಿತ ಇರುತ್ತೆ. ಆದರೆ ಗಮನವನ್ನ ಆಚೆ ಈಚೆ ಅಂತ ಏನಾದರೂ ನೀವು ಕೊಟ್ಟರೆ ಖಂಡಿತ ಕಥೆ ಅಲ್ಲ, ಯಾವುದೇ ವಿಷಯ ಪಠ್ಯ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ. ಕಾರಣ ಏನು ಹೇಳಿ? ಈಗ ಮೊಬೈಲ್ ಹಾವಳಿ. ಅಜ್ಜಿ ಹತ್ರ ಮೊಬೈಲ್, ತಾತನ ಹತ್ರ ಒಂದು ಮೊಬೈಲ್, ಮತ್ತೆ ಅಮ್ಮ ಅಪ್ಪನ ಹತ್ರ ಎರಡೆರಡು ಮೊಬೈಲ್ ಇರುವಾಗ ನಾನು ಕೂಡ ಸ್ವಲ್ಪ ಬಳಸ್ತೀನಿ ಅಂತ ನೀವು ಗೋಗರೆದಿರ್ತೀರಾ, ಬೇಡ್ಕೊಂಡಿರ್ತೀರಾ, 5 ನಿಮಿಷ 10 ನಿಮಿಷ ಅಂತ ನಿಗದಿಪಡಿಸಿರ್ತೀರಾ. ಆದರೆ ಕತ್ತೆತ್ತಿ ನೋಡಿದಾಗ ಇಡೀ ದಿನ ಮುಗಿದು ಹೋಗಿರುತ್ತೆ. ಅಲ್ಲಿಗೆ ಕಥೆಯ ಸಾರಾಂಶವೂ ಕೂಡ ಮುಗಿದಿರುತ್ತೆ. ಹಾಗಾದರೆ ಕಥೆ ನಿಮ್ಗೆ ಹೇಗರ್ಥ ಆಗುತ್ತೆ? ಇಲ್ಲ ಇಲ್ಲ, ನಾವು ಕಥೆಯನ್ನು ಕೇಳಿದ್ವಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಇನ್ನು ಎರಡನೆಯ ಕಥೆ ಶುರು ಮಾಡೋಣವಾ? ಎರಡನೆಯ ಕಥೆ ದುಷ್ಯಂತ ಶಕುಂತಲೆ. ಇಕ್ಷ್ವಾಕು ವಂಶದಲ್ಲಿ ಕ್ಷತ್ರಿಯೋತ್ತಮನಾದ ರಾಜನೇ ಸುಮತಿ. ಇವರ ಮಗ ರವ್ಯ. ರವ್ಯನ ಪುತ್ರನೇ ದುಷ್ಯಂತ. ಒಬ್ಬೊಬ್ಬಬ್ಬಾ, ಇಷ್ಟು ಕಷ್ಟ ಇದೆ ಅಲ್ವಾ. ಹಾ, ಇಕ್ಷ್ವಾಕು ವಂಶದಲ್ಲಿ ಕ್ಷತ್ರಿಯೋತ್ತಮನಾದ ರಾಜನೇ ಸುಮತಿ. ಇವರ ಮಗ ರವ್ಯ. ರವ್ಯನ ಪುತ್ರನೇ ದುಷ್ಯಂತ. ಒಮ್ಮೆ ದುಷ್ಯಂತ ಮಹಾರಾಜನು ಮೃಗಯ ವಿಹಾರಕ್ಕೆಂದು ಹೊರಟವನು ಆಕಸ್ಮಿಕವಾಗಿ ಕಣ್ವಾಶ್ರಮಕ್ಕೆ ಬಂದನಂತೆ. ಆ ಸಮಯದಲ್ಲಿ ಆಶ್ರಮದಲ್ಲಿ ಕಣ್ವ ಮಹರ್ಷಿಗಳ ಸಾಕು ಪುತ್ರಿಯಾದ ಶಕುಂತಲೆಯು ತನ್ನ ಸಖಿಯರೊಡನೆ ಖುಷಿಯಲ್ಲಿದ್ದಳು. ಕಣ್ವ ಮಹರ್ಷಿಗಳು ಯಾವುದೋ ಕಾರ್ಯ ನಿಮಿತ್ತ ದೂರ ಪ್ರದೇಶಕ್ಕೆ ಹೋಗಿದ್ದರು. ದುಷ್ಯಂತ ಆಶ್ರಮಕ್ಕೆ ಬಂದ ಅತಿಥಿಯನ್ನು ಆಶ್ರಮವಾಸಿಗಳು ಎದುರುಗೊಂಡರು.

ಉಪಚರಿಸಿದರು. ಆಗ ದುಷ್ಯಂತ ಶಕುಂತಲೆಯನ್ನು ನೋಡಿದ. ಮೊದಲ ನೋಟದಲ್ಲೇ ಅನುರಕ್ತನಾದ. ಅವಳಲ್ಲಿ ಪ್ರೀತಿಯನ್ನ ನಿವೇದಿಸಿಕೊಂಡ. ಪವಿತ್ರವಾದ ಪುರುವಂಶದಲ್ಲಿ ಜನಿಸಿದ ನಾನು ನಿನ್ನಲ್ಲಿ ಅನುರಕ್ತನಾಗಿರುವೆ ಎಂದರೆ ನೀನು ಕ್ಷತ್ರಿಯ ಕನ್ಯೆಯೇ ಇರಬೇಕು. ಯಾರಿಗೂ ಈ ತನಕ ಮನಸ್ಸು ಕೊಡದಿರುವ ನಾನು ನಿನ್ನನ್ನು ಬಯಸುತ್ತಿರುವೆ ಎಂದರೆ ನಿನ್ನಲ್ಲೇನೋ ವಿಶೇಷ ಇರಲೇಬೇಕು ಎಂದನಂತೆ. ಆಗ ಶಕುಂತಲೆಯು, ನಿನ್ನ ಊಹೆ ನಿಜವಾದುದು ರಾಜ. ನಾನು ಕಣ್ವ ಮಹರ್ಷಿಗಳ ಮಗಳಲ್ಲ, ನಾನವರ ಸಾಕು ಮಗಳು. ನಾನು ವಿಶ್ವಾಮಿತ್ರ ಮೇನಕೆಯರ ಸುಪುತ್ರಿ. ನನ್ನನ್ನು ಹೆತ್ತು ನನ್ನಮ್ಮ ನನ್ನನ್ನು ಬಿಟ್ಟು ದೇವಲೋಕಕ್ಕೆ ಹೋದಳಂತೆ. ನನ್ನಪ್ಪ ವಿಶ್ವಾಮಿತ್ರನು ನನ್ನೆಡೆ ಕಿರುಗಣ್ಣಿನಿಂದಲೂ ನೋಡಲಿಲ್ಲ. ಕಾಡಿನ ಮರದ ಕೆಳಗೆ ಬಿದ್ದಿದ್ದ ನನ್ನನ್ನು ಪಕ್ಷಿಗಳೇ ನೀರು ಆಹಾರ ನೀಡಿ ಸಾಕುತ್ತಿದ್ದವು. ಹಾಗೊಮ್ಮೆ ಆ ದಾರಿಯಲ್ಲಿ ಬರುತ್ತಿದ್ದಂತಹ ಕಣ್ವ ಮಹರ್ಷಿಗಳು ನನ್ನನ್ನು ನೋಡಿ ಕರುಣೆ ತೋರಿದರು. ಶಕುಂತ ಪಕ್ಷಿಗಳು ನನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದುದರಿಂದ ಶಕುಂತಲೆ ಎಂದೇ ನನಗೆ ಹೆಸರಿಟ್ಟರು. ತಮ್ಮೀ ಆಶ್ರಮಕ್ಕೆ ಕರೆತಂದರು. ಪ್ರೀತಿಯಲ್ಲಿ ಸಾಕುತ್ತಿದ್ದಾರೆ ಎಂದಳಂತೆ. ಆಗ ರಾಜ ದುಷ್ಯಂತನು, ಶಕುಂತಳೆ, ನನ್ನ ಊಹೆ ಸರಿಯಾದುದೆಂದು ನನಗೀಗ ಅರಿವಾಯಿತು. ಮಹರ್ಷಿ ವಿಶ್ವಾಮಿತ್ರರು ಕ್ಷತ್ರಿಯರು, ರಾಜವಂಶದವರು. ನೀನು ರಾಜರ್ಷಿ ವಿಶ್ವಾಮಿತ್ರರ ಕುಮಾರಿಯಾದುದರಿಂದ ನೀನು ರಾಜಕನ್ಯೆ. ನಾನು ನಿನ್ನನ್ನು ಒಪ್ಪಿರುವೆ. ನಿನಗೂ ನಾನು ಒಪ್ಪಿಗೆಯಾದರೆ ನನ್ನನ್ನು ಒರಿಸಬಹುದಲ್ಲವೇ ಎಂದು ಕೇಳಿದನಂತೆ. ಶಕುಂತಲೆಯು ದುಷ್ಯಂತನ ರೂಪ ಲಾವಣ್ಯಕ್ಕೆ ಮನಸೋತಿದ್ದಳು. ಅವನಾಗಿ ಮದುವೆಯಾಗುವ ಅಪೇಕ್ಷೆ ವ್ಯಕ್ತಪಡಿಸುವಾಗ ಬೇಡ ಎನ್ನಲು ಕಾರಣವೂ ಇರಲಿಲ್ಲ. ಆದರೆ ಪ್ರೀತಿಯಿಂದ ಸಾಕಿರುವಂತಹ ಸಾಕು ತಂದೆ ಇಲ್ಲದಿರುವ ಸಮಯದಲ್ಲಿ ಅವರೊಪ್ಪಿಗೆ ಪಡೆಯದೆ ಮದುವೆಯಾಗುವುದೆಂತೆಂಬುದೇ ಅವಳ ಚಿಂತೆಯಾಗಿತ್ತು. ಆದರೆ ದುಷ್ಯಂತನ ಮೇಲಿನ ಮೋಹ ಅವಳೆಲ್ಲ ಮಾನಸಿಕ ಗೊಂದಲವನ್ನು ನಿವಾರಿಸಿತು. ಮದುವೆಗೆ ಸಮ್ಮತಿಸಿದಳು. ಅವರಿಬ್ಬರು ಗಾಂಧರ್ವ ವಿಧಿಯಿಂದ ವಿವಾಹವಾದರಂತೆ. ದುಷ್ಯಂತ ಶಕುಂತಲೆಯರು ವಿವಾಹದ ನಂತರ ಕೆಲವು ದಿನ ಆಶ್ರಮದ ಪರಿಸರದಲ್ಲೇ ವಿಹರಿಸತೊಡಗಿದ್ದರು. ಭೂಮಿಯೇ ಅವರ ಪಾಲಿನ ಸ್ವರ್ಗವಾಗಿತ್ತಂತೆ. ಕೆಲ ದಿನಗಳ ನಂತರ ದುಷ್ಯಂತನ ಪರಿವಾರದವರು ಹುಡುಕುತ್ತಾ ಹುಡುಕುತ್ತಾ ಬಂದವರು ಕಣ್ವಾಶ್ರಮದಲ್ಲಿ ರಾಜನನ್ನು ಕಂಡರು. ರಾಜ ರಾಜ್ಯವನ್ನು ಬಿಟ್ಟು ಹಲವಾರು ದಿನಗಳೇ ಕಳೆದಿದ್ದವು. ಶಕುಂತಲೆಯ ಸಂಘದಲ್ಲಿ ದುಷ್ಯಂತ ಎಲ್ಲವನ್ನೂ ಮರೆತಿದ್ದ. ಹುಡುಕುತ್ತಾ ಬಂದವರನ್ನು ನೋಡುತ್ತಲೇ ಮತ್ತೆ ರಾಜ್ಯದ ನೆನಪಾಯಿತು. ಶಕುಂತಲೆಯನ್ನು ಅಗಲುವ ಮನವಿಲ್ಲದಿದ್ದರೂ ಅನಿವಾರ್ಯವಾಗಿ ಅಗಲಲೇಬೇಕಿತ್ತು. ತನ್ನನ್ನು ಏಕಾಂಗಿಯಾಗಿ ಕಳಿಸಲೊಪ್ಪದ, ಕಣ್ವ ಮಹರ್ಷಿಗಳು ಇಲ್ಲದಿರುವ ಕಾರಣ ತಾನೂ ಬರುವ ಸಾಧ್ಯತೆಯೂ ಇಲ್ಲದೆ ರೋಧಿಸುತ್ತಿರುವ ಶಕುಂತಲೆಯನ್ನು ಸಂತೈಸಿ ಅತಿ ಶೀಘ್ರದಲ್ಲೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆಂದು ಭರವಸೆ ನೀಡಿ ಹೊರಟನೋ ದುಷ್ಯಂತ. ಶಕುಂತಲೆ ದುಷ್ಯಂತನಿಂದ ದೂರವಾದ ನೋವಿನಿಂದ ದುಃಖಿಸುತ್ತಿದ್ದಳು. ತನ್ನ ಗುರುತಿಗಾಗಿ ದುಷ್ಯಂತ ಅವಳ ಬೆರಳಿಗೆ ಉಂಗುರ ತೊಡಿಸಿ ತೆರಳಿದನು. ಕೆಲವು ದಿನಗಳಲ್ಲಿ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬಂದರು. ಶಕುಂತಲೆಯನ್ನು ಕಂಡರು. ಹೊರನೋಟಕ್ಕೆ ಅವಳಲ್ಲಿ ಏನೋ ಬದಲಾವಣೆ ಕಂಡಿತು. ವಿಚಾರಿಸಿದಾಗ ದುಷ್ಯಂತ ರಾಜನೊಡನೆ ಅವಳ ಗಾಂಧರ್ವ ವಿವಾಹ, ಅವಳೀಗ ಗರ್ಭಿಣಿ ಎಂಬುದನ್ನರಿತು ಸಂತೋಷಪಟ್ಟರು. ಯೋಗ್ಯನನ್ನೇ ಒಪ್ಪಿ ಮದುವೆಯಾಗಿರುವಳೆಂದು ಸಂಭ್ರಮಿಸಿದರು. ಒಂದು ಶುಭ ದಿನದಲ್ಲಿ ಶಕುಂತಲೆ ಗಂಡು ಮಗುವನ್ನ ಪ್ರಸವಿಸಿದಳು. ದಿನಗಳು ಉರುಳಿದವು. ದುಷ್ಯಂತನಿಗೆ ಶಕುಂತಲೆಯನ್ನು ಮದುವೆಯಾದ ವಿಷಯ ಮರೆತೇ ಹೋಗಿತ್ತಂತೆ. ಶಕುಂತಲೆ ಹೆತ್ತ ಮಗು ಧೈರ್ಯ ತೇಜಸ್ಸುಗಳಿಂದ ಅದ್ವಿತೀಯವಾಗಿ ಬೆಳೆಯುತ್ತಿತ್ತಂತೆ. ಸಿಂಹದ ಮರಿಗಳೊಂದಿಗೆ ಆಟವಾಡುತ್ತಿತ್ತಂತೆ. ಬಹುದಿನಗಳು ಕಳೆದರೂ ದುಷ್ಯಂತ ರಾಜ ಶಕುಂತಲೆಯನ್ನು ಕರೆಸಲೇ ಇಲ್ಲ. ಭರವಸೆ ಹುಸಿಯಾಗತೊಡಗಿತು. ಕಾದು ಕಾದು ಶಕುಂತಲೆಯೋ ಸೋತು ಹೋಗಿದ್ದಳು. ಚಿಂತಾಕ್ರಾಂತಳಾಗಿದ್ದಳು. ಕಣ್ವರು ಯೋಚಿಸತೊಡಗಿದ್ದರು. ಮದುವೆಯಾದ ಮಗಳನ್ನು ಹೆಚ್ಚು ಕಾಲ ಆಶ್ರಮದಲ್ಲಿ ಒಂಟಿಯಾಗಿ ಇರಿಸುವುದು

ಅವರಿಗೆ ಸರಿ ಕಾಣಲಿಲ್ಲ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಎಲ್ಲರೂ ದುಷ್ಯಂತರಾಜನ ಆಸ್ಥಾನಕ್ಕೆ ಬಂದರಂತೆ. ಆದರೆ ದುಷ್ಯಂತರಾಜನಿಗೆ ಶಕುಂತಲೆಯನ್ನು ವರಿಸಿದ್ದು ನೆನಪಿಗೆ ಬರಲೇ ಇಲ್ಲ. ಗುರುತಿಗಾಗಿ ನೀಡಿದ್ದ ಉಂಗುರವು ಶಕುಂತಲೆಯ ಬೆರಳಿಂದ ಕಳೆದು ಹೋಗಿತ್ತು. ಪರಸ್ತ್ರೀ ಮತ್ತವಳ ಮಗನನ್ನು ತನ್ನದೆಂದು ಸ್ವೀಕರಿಸುವುದೆಂತೆಂದು ಆತ ಚಿಂತಿಸಿದನು. ಯಾವ ನೆನಪೂ ಬರದಾಗ ಬೇರೆ ದಾರಿಯಿಲ್ಲದೆ ಅವಳನ್ನು ಪತ್ನಿಯಾಗಿ ಒಪ್ಪಲು ನಿರಾಕರಿಸಿದನು. ಶಕುಂತಲೆ ನಿಂತ ಭೂಮಿಯೇ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಎಂದು ರೋಧಿಸಿದಳಂತೆ. ಮುಂದೆ ಮುಂದಾರಿ ಯಾವುದೆಂದರಿಯದೆ ತಬ್ಬಿಬ್ಬಾದಳಂತೆ. ಹಿಂದಕ್ಕೆ ಹೋಗುವಂತಿಲ್ಲ, ಇಲ್ಲಿಯೇ ಇರುವಂತಿಲ್ಲ. ಆದರೆ ಕತ್ತಲಾವರಿಸಿತಂತೆ. ಆಗ ಅಶರೀರವಾಣಿ ಒಂದು ಹೇಳಿತಂತೆ, ದುಷ್ಯಂತ ಮಹಾರಾಜ, ಇವಳು ನಿನ್ನ ಧರ್ಮಪತ್ನಿ. ಗಾಂಧರ್ವ ರೀತಿಯಲ್ಲಿ ನೀನು ಮದುವೆಯಾಗಿರುವ ಶಕುಂತಲೆಯೇ ಇವಳು. ಇವನು ನಿನ್ನ ಸುತ ವಂಶವರ್ಧಕ, ನಿರಾಕರಿಸದಿರು ಎಂದು ಅಶರೀರವಾಣಿ ಆಯಿತಂತೆ. ಆಗ ದುಷ್ಯಂತ ರಾಜನ ಸಂಶಯ ನೀಗಿತು. ಒಮ್ಮೆಗೆ ಎಲ್ಲವೂ ನೆನಪಾಯಿತಂತೆ. ಬೇರೆ ಯೋಚನೆಯೇ ಮಾಡದೆ ಸಂತೋಷದಿಂದ ಶಕುಂತಲೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು. ತನ್ನ ಮಗನನ್ನು ಮುದ್ದಿಸಿದನು. ಮಗನಿಗೆ ಭರತ ಎಂದು ಹೆಸರಿಟ್ಟನಂತೆ ದುಷ್ಯಂತ ಮಹಾರಾಜ. ಭರತ ಬೆಳೆದು ದೊಡ್ಡವನಾದನು. ತಂದೆಯ ನಂತರ ಇಡೀ ಭರತ ಖಂಡಕ್ಕೆ ಚಕ್ರವರ್ತಿಯಾದನು, ಪ್ರಸಿದ್ಧಿಯಾದನು. ಮೂವರು ರಾಜಪುತ್ರಿಯರನ್ನು ಮದುವೆಯಾದನು. ಪುತ್ರ ಜನನವಾಯಿತು. ಆದರೆ ಮಕ್ಕಳು ಬಾಲ್ಯಾವಸ್ಥೆಯಲ್ಲೇ ಮರಣ ಹೊಂದಿದವು. ಕೊನೆಗೆ ಒಂದು ಮಗುವನ್ನು ದತ್ತು ಪಡೆದನು. ಆ ದತ್ತು ಪುತ್ರನೇ ಭರದ್ವಾಜ. ನೋಡಿ, ಕಥೆ ಅಂದ್ರೆ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳಲ್ಲಿ ದುಷ್ಯಂತ ಶಕುಂತಲೆ ಪುರಾಣ ಕಥೆಯನ್ನ ಅಜ್ಜ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾನೆ. ಮಕ್ಕಳೇ, ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳಲ್ಲಿ ಇರುವಂತಹ ಸಂಗತಿಗಳನ್ನ ಸಂಗ್ರಹಿಸೋದಿಕ್ಕೆ ಅಜ್ಜ ಅಂದರೆ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಅದೆಷ್ಟು ಕಷ್ಟಪಟ್ಟಿರಬಹುದು, ಅದೆಷ್ಟು ಶ್ರಮ ಪಟ್ಟಿರಬಹುದು. ಅವರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಖಂಡಿತ ಇಲ್ಲ. ಬೆಲೆ ಕಟ್ಟಲಾಗದಂತಹ ಶ್ರಮ ಉಪಯೋಗ ಆಗಬೇಕು ಅಂದರೆ, ಅಂದರೆ ವ್ಯರ್ಥವಾಗಬಾರದು ಅಂದರೆ, ನಾವು ಈ ಪುರಾಣ ಕಥೆಗಳನ್ನು ಕಲಿಯಬೇಕು. ಅಂದರೆ ಅದರ ಸಾರಾಂಶವನ್ನು ಕಲಿತು ಹಲವರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಅವರ ಮೊಮ್ಮಗಳು ಇಷ್ಟೆಲ್ಲ ಕಥೆಗಳನ್ನು ನಮ್ಮ ಆಕಾಶವಾಣಿಗೆ ಹೇಳಿದ್ದಾಳೆ ಅಲ್ವಾ? ಹಾಗೆಯೇ ನಾವು ಕೂಡ ನಮ್ಮ ಅಜ್ಜ ತಾತನಿಗೆ, ಅಪ್ಪ ಅಮ್ಮನಿಗೆ, ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲರಿಗೂ ಹೇಳಿಕೊಡಬೇಕು. ಸಮಯ ಅಮೂಲ್ಯವಾದದ್ದು. ಈ ಮುಖಾಂತರ ಅಜ್ಜ ಅಂದರೆ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ ಈ ಮೂಲಕ ಅಂತ ಹೇಳ್ತಾ ಗಡಿಯಾರದತ್ತ ಮುಖ ಮಾಡಿದರೆ ಸಮಯ ಹೇಳ್ತಾ ಇದೆ, ನಿಮ್ಮ ಸಮಯ ಮುಗಿಯಿತು ಅಂತ. ಯಾಕೆ ಹೇಳಿ, ಮುಂದಿನ ಕಾರ್ಯಕ್ರಮ ಪ್ರಸಾರ ಆಗಬೇಕಲ್ವಾ? ಹಾಗಾಗಿ ಇಲ್ಲಿಗೆ ಇಂದಿನ ಚಿಣ್ಣರ ಕಥಾಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಉಳಿದಂತಹ ಕಥೆಗಳೊಂದಿಗೆ ಮುಂದಿನ ತಿಂಗಳ ಎರಡನೇ ಶನಿವಾರ ಬೆಳಗ್ಗೆ 9:05 ನಾವು ಭೇಟಿಯಾಗೋಣ. ಇನ್ನು ನಾಳಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡುವಂತಹ ವೇದಿಕೆ ಯಾವುದು? ಸೌಹಾರ್ದ ಸೌರಭ. ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ದೇಶಭಕ್ತಿ ಗೀತೆಗಳನ್ನು ಹಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಮಯ. ಅಂದ ಹಾಗೆ ಈ ಚಿಣ್ಣರ ಕಥಾಲೋಕ ಇಂದು ಸಂಜೆ 4 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಆಗ ಕೂಡ ಅಜ್ಜ ಹೇಳಿದಂತಹ

0: ಅಂದರೆ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳನ್ನ ಮತ್ತೆ ಆಲಿಸಬಹುದು. ಯಾವೆರಡು ಕಥೆಗಳು ಹೇಳಿ? ನಳ ದಮಯಂತಿ ಹಾಗೂ ದುಷ್ಯಂತ ಶಕುಂತಲೆ. ಈ ಪುರಾಣ ಕಥೆಗಳನ್ನ ಕೇಳ್ತೀರಾ ಅಲ್ವಾ ಸಂಜೆ ಕೂಡ? ಶುಭ ಸಮಯ. ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
1: ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು
0: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು. ಪ್ರಸ್ತುತಿ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿನ್ನರ ಲೋಕ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:36:12. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಸ್ನೇಹಿತರೆ, ಆಟಿ ತಿಂಗಳು ಶುರುವಾಗಿ ಇವತ್ತಿಗೆ 9ನೇ ದಿನ. ಹಿಂದೆಲ್ಲ ಆಟಿ ತಿಂಗಳು ಅಂದರೆ ಕಕ್ಕಡ ತಿಂಗಳಲ್ಲಿ ಧೋ ಅಂತ ಎಡೆಬಿಡದೆ ಮಳೆ ಸುರಿತಾ ಇತ್ತು, ಬಿಸಿಲು ಕಾಣ್ತಾನೇ ಇರಲಿಲ್ಲ. ಆದ್ರೆ ಇವಾಗ ಮಳೆ ಕಡಿಮೆಯಾಗಿ ಮೋಡದ ಮರೆಯಿಂದ ಸೂರ್ಯ ಇಣಕಿ ನೋಡಿ ಹೋಗ್ತಾನೆ. ಕೆಲವೊಮ್ಮೆ ಬಟ್ಟೆ ಒಣಗದಿದ್ರೆ ಒಣಗಿಸಿಕೊಳ್ಳಿ ಅಂತ ಬೆಳಗ್ಗೆಯಿಂದ ಸಂಜೆಯವರೆಗೂ ಬಿಸಿಲ ಭಾಗ್ಯವನ್ನ ಕರುಣಿಸ್ತಾನೆ. ಈ ವರ್ಷ ಸರಿಯಾಗಿ ಮಳೆ ಬಾರದೇ ಇರೋದಕ್ಕೆ ಮಳೆಯ ಕಣ್ಣಾಮುಚ್ಚಾಲೆಯಾಟಕ್ಕೆ ಇದು ಎಲ್ ನೀನೋ ಪರಿಣಾಮ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಈ ವರ್ಷದ ಮಳೆಗಾಲ ಹೀಗೆಯೇ ಇದೆ. ಮಳೆ ಕಡಿಮೆ ಆದ್ರೂ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಹಾಗೆ ಯಾವ ಸಮಯದಲ್ಲಿ ಮಳೆ ಬರಬೇಕೋ ಆ ಸಮಯದಲ್ಲಿ ಮಳೆ ಬರಲೇಬೇಕು. ಮಳೆ ಸರಿಯಾಗಿ ಬಾರದೇ ಇದ್ರೆ ಎಲ್ರಿಗೂ ಕೂಡ ತೊಂದರೆಯಾಗುತ್ತೆ. ಮಳೆ ಇಲ್ಲ ಅಂದರೆ ಜಲ ಹುಟ್ಟೋದಿಲ್ಲ, ಜಲ ಹುಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುತ್ತೆ, ರೈತರಿಗೆ ಬೆಳೆ ಬೆಳೆಯೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಈ ರೀತಿ ಮಳೆಗಾಲ ಇದ್ರೆ ಬೆರಳಣಿಕೆಯಷ್ಟೇ ಮಂದಿ ಮಾತ್ರ ಭತ್ತ ಬೆಳೆಯುತ್ತಿರುವ ನಮ್ಮ ಕೊಡಗಿನಲ್ಲಿ ರೈತರು ಭತ್ತವನ್ನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ರೈತರು ಬೆಳೆ ಬೆಳೆದಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆಲ್ಲರೂ ಗೊತ್ತು. ಅದು ಆಹಾರ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ. ಆಹಾರ ಉತ್ಪಾದನೆಯ ಮೇಲೆ ಪರಿಣಾಮ ಬಿದ್ದರೆ ಅದು ದೇಶದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇನ್ನು ಇವಾಗ ಮಳೆ ಬರದೇ ಇದ್ದರೆ ಪರವಾಗಿಲ್ಲ, ಅಕ್ಟೋಬರ್ ನವೆಂಬರ್ನಲ್ಲಾದರೂ ಮಳೆ ಬರುತ್ತೆ ಅಂತ ಹೇಳೋರು ಇದ್ದಾರೆ. ಆವಾಗ ಮಳೆ ಬಂದರೆ ಅದು ಕಾಫಿ, ಕಾಳುಮೆಣಸು ಸೇರಿದಂತೆ ಇನ್ನಿತರ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ನಾವೇನು ಮಾಡಬೇಕು ಸ್ನೇಹಿತರೆ? ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಜಲಶಕ್ತಿ ಯೋಜನೆ ಅಡಿಯಲ್ಲಿ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಹಾಡಿನ ನಂತರ. ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್. ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಮಳೆಯ ಅಭಾವ ಇರೋದ್ರಿಂದ, ಜೊತೆಗೆ ಅಂತರ್ಜಲದ ಮಟ್ಟ ಕುಸಿತ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೀರಿಗೆ, ಅದರಲ್ಲೂ ಕೂಡ ಕುಡಿಯುವ ನೀರಿಗೆ ತೊಂದರೆಯಾಗಬಾರದು ಅಂತ ಕೇಂದ್ರ ಸರ್ಕಾರ ಜಲಶಕ್ತಿ ಯೋಜನೆ ಅಡಿಯಲ್ಲಿ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನವನ್ನು ಆರಂಭಿಸಿದೆ. ಇದರ ಧ್ಯೇಯ ವಾಕ್ಯ ಕ್ಯಾಚ್ ದಿ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅಂತ. ಅಂದರೆ ಮಳೆ ನೀರನ್ನು ಮಳೆ ಬಿದ್ದ ಜಾಗದಲ್ಲೇ ಬಿದ್ದ ತಕ್ಷಣವೇ ಹಿಡಿದಿಡೀರಿ ಅಂತ. ಹಾಗಿದ್ರೆ ಮಳೆ ನೀರನ್ನು ಹಿಡಿದಿಡೋದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳ್ತೀನಿ ಒಂದು ಗೀತೆಯ ನಂತರ.

ಮಳೆಗಾಲದಲ್ಲಿ ಮಳೆ ನೀರು ರಸ್ತೆಗಳಲ್ಲಿ ಹರಿದು ಚರಂಡಿ ಸೇರುತ್ತೆ. ಮನೆ ಮೇಲೆ ಬಿದ್ದ ನೀರು ವ್ಯರ್ಥವಾಗಿ ಹರಿದು ಹೋಗೋದನ್ನು ನಾವೆಲ್ಲ ನೋಡ್ತಾ ಇರ್ತೀವಿ. ಈ ನೀರು ಹರಿದು ವೇಸ್ಟ್ ಆಗ್ತಾ ಇದೆ ಎಂಬ ಅರಿವು ಕೂಡ ನಮಗಿರೋದಿಲ್ಲ. ಆದರೆ ಬೇಸಿಗೆ ಬಂದ ತಕ್ಷಣ ನೀರಿಲ್ಲ ನೀರಿಲ್ಲ, ಕಡಿಮೆ ಬಳಸಿ ಅಂತ ಹೇಳ್ತೀವಿ. ಅದಕ್ಕಾಗಿಯೇ ಮಳೆಗಾಲದಲ್ಲಿ ಬಿದ್ದ ನೀರನ್ನು ಮಳೆ ನೀರು ಕೊಯ್ಲು ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರ ಮೂಲಕ ಪ್ರತಿಯೊಂದು ಕಟ್ಟಡ, ಮನೆ, ಶಾಲಾ ಕಾಲೇಜುಗಳ ಮೇಲ್ಛಾವಣಿಯ ಮೇಲೆ ಬಿದ್ದ ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸಬೇಕು. ಇದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಇನ್ನು ಅಂತರ್ಜಲದ ಮರುಪೂರಣ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್. ಬಾವಿ ಮತ್ತು ಬೋರ್ವೆಲ್ಗಳಲ್ಲಿ ನೀರು ಇಂಗಿ ಹೋಗದಂತೆ ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡೋದು, ಇದು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸೋದಕ್ಕೆ, ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ಬಿ ಆರ್ ಲಕ್ಷ್ಮಣ್ ರಾವ್ ಅವರದ್ದು, ರಾಗ ಸಂಯೋಜನೆ ಮಾಡಿದ್ದಾರೆ ರಿಕ್ಕಿ ಕೇಜ್.

ಪ್ರಿಯ ಕೇಳುಗರೇ, ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ಕ್ಯಾಚ್ ದಿ ರೇನ್ ಅಭಿಯಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಂಪ್ರದಾಯಿಕ ನೀರಿನ ಮೂಲಗಳಾದ ಹಳೆಯ ಕೆರೆ, ಬಾವಿ, ತೋಡುಗಳ ಹೂಳೆತ್ತಿ ಅವುಗಳ ನೀರು ಹಿಡಿದಿಡುವ ಸಾಮರ್ಥ್ಯವನ್ನ ನಾವು ಹೆಚ್ಚಿಸಬೇಕಿದೆ. ರೈತರು ತಮ್ಮ ಜಮೀನಿನಲ್ಲಿ ತಗ್ಗು ಪ್ರದೇಶಗಳಲ್ಲಿ ಕೃಷಿ ಹೊಂಡ ನಿರ್ಮಿಸುವುದರಿಂದ ಮಳೆ ನೀರು ನಿಂತು ಬೆಳೆಗಳಿಗೆ ತುರ್ತು ನೀರಾವರಿಯಾಗಿ ಹಾಗೂ ಜಮೀನಿನ ತೇವಾಂಶವನ್ನು ಕಾಯ್ದುಕೊಳ್ಳೋದಕ್ಕೂ ಕೂಡ ಅದು ನೆರವಾಗುತ್ತೆ. ಸಣ್ಣ ತೋಡು ಮತ್ತು ಹಳ್ಳಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಿಸುವುದರಿಂದ ಹರಿಯುವ ನೀರಿಗೆ ವೇಗ ಕಡಿಮೆಯಾಗಿ ಭೂಮಿಯಲ್ಲಿ ನೀರು ಇಂಗುತ್ತೆ. ಇನ್ನು ಪಂಚಾಯಿತಿ ಮಟ್ಟದಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿ ಕೆರೆಗಳಲ್ಲಿ ಸಂಗ್ರಹವಾಗಿರುವ ಹೂಳನ್ನು ತೆಗೆದರೆ ಕೆರೆ ನೀರು ಹಿಡಿದಿಡುವ ಸಾಮರ್ಥ್ಯವನ್ನು ಆ ಕೆರೆ ಹೆಚ್ಚಿಸಿಕೊಳ್ಳುತ್ತೆ. ನೀರಿನ ಮಿತ ಬಳಕೆ ಜೊತೆಗೆ ಗಿಡಗಳನ್ನು ನೆಟ್ಟು ಮರಗಳನ್ನು ಪೋಷಿಸುವುದರಿಂದ ಅದು ಮಣ್ಣಿನ ಸವೆತವನ್ನು ತಡೆದು ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡುತ್ತೆ. ಸ್ನೇಹಿತರೆ, ನಾನೀಗ ಹೇಳಿದ ಈ ಎಲ್ಲ ಕ್ರಮಗಳು ಭವಿಷ್ಯದಲ್ಲಿ ನೀರಿನ ಕೊರತೆಯನ್ನು ನೀಗಿಸಲು ಸಹಾಯ ಮಾಡುತ್ತೆ. ಇನ್ನು ಕೇಳೋಣ ರಾಹುಲ್ ನಂಬಿಯಾರ್ ಹಾಗೂ ಅರ್ಚನಾ ರವಿ ಅವರ ಧ್ವನಿಯಲ್ಲಿ ಅಜಿತ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಯುವನ್ ಶಂಕರ್ ರಾಜಾ.

ನೀರನ್ನ ಸಂರಕ್ಷಿಸೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಕ್ಯಾಚ್ ದಿ ರೈನ್ ಅಭಿಯಾನ ಕೇವಲ ಸರ್ಕಾರದ ಯೋಜನೆಯಾಗದೆ ಸ್ಥಳೀಯ ಸಮುದಾಯಗಳು, ಶಾಲಾ ಕಾಲೇಜುಗಳು ಮತ್ತು ಸ್ವಯಂ ಸೇವಕರನ್ನೊಳಗೊಂಡ ಜನಾಂದೋಲನವಾಗಬೇಕು. ಹನಿ ನೀರು ಭವಿಷ್ಯದ ಜೀವನಾಧಾರ. ನಾವೆಲ್ಲರೂ ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ಕೈಜೋಡಿಸೋಣ. ನಮ್ಮ ನಮ್ಮ ಮನೆಯ ಮಲೆ ಮೇಲೆ ಬೀಳುವ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಅದನ್ನು

ಭೂಮಿಯಲ್ಲಿ ಇಂಗಿಸೋಣ ಅಂತ ಹೇಳ್ತಾ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಾನನ್ನ ಪ್ರೀತಿಸು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಇದುವರೆಗೆ ಚಿತ್ರ ಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:25. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್.

0: ಹೌದು, ಇದೇ ನಮ್ಮ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಉಸ್ತಾದ್ ಅಮೀರ್ ಖಾನ್ ಅವರ ಗಾಯನ, ರಾಗ ರಾಮ್ದಾಸಿ ಮಲ್ಹಾರ್, ತೀನ್ ತಾಲ್.

ಇದುವರೆಗೆ ಪಂಡಿತ್ ಅಮೀರ್ ಖಾನ್ ಅವರ ಗಾಯನ ಕೇಳಿದ್ರಿ. ಈಗ ಪಂಡಿತ್ ಅತುಲ್ ದೇಸಾಯಿ ಅವರ ಗಾಯನ, ರಾಗ್ ಮರುಬೆಹಾಗ್ ಜಪ್ತಾಲ್.

0: ಸಮಯ 10:35. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಚಲ್ತೆ ಚಲ್ತೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿದ ಗೀತೆ. ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಜಾವೇದ್ ಅಖ್ತರ್.

ಚಿತ್ರ ಫ್ಯಾಮಿಲಿ. ಹಾಡಿದ್ದಾರೆ ಸಾಹುಲ್ ಕೇಲ್. ಸಂಗೀತ ರಾಮ್ ಸಂಪತ್. ಸಾಹಿತ್ಯ ಸಮೀರ್.

ಡಾನ್ ಟು ಚಿತ್ರಗೀತೆಯನ್ನು ಕೇಳಿ ಕೆಕೆ ಅವರ ಧ್ವನಿಯಲ್ಲಿ. ಸಂಗೀತ ಶಂಕರ್ ಎಸ್ ಎನ್ ಲಾಯ್, ಸಾಹಿತ್ಯ ಜಾವೇದ್ ಅಖ್ತರ್.

ಅಗ್ನಿಪಥ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿದ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಎಹಸಾಸ್ ಚಿತ್ರದ ಗೀತೆ, ಹಾಡಿದ್ದಾರೆ ಆದಿತ್ಯ ನಾರಾಯಣ್, ವೈಶಾಲಿ ಸಾವಂತ್ ಹಾಗೂ ಅರುಣ್. ಸಂಗೀತ ಪ್ರಜ್ವಲ್ ಆನಂದ್, ಸಾಹಿತ್ಯ ಪ್ರತೀಕ್ ಜೋಸೆಫ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮಡಿಕೇರಿ, ಸಮಯ 11:45. ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳುವಿರಿ. ಇಂದು ಅಪರಾಹ್ನ 3:00 ರೂಪಕ ಮರುಕಳಿಸುವ ಧ್ವನಿ ಅಲೆಗಳು, ಪ್ರಸ್ತುತಿ ಅರುಣ್ ನಾಯಕ್. 3:30 ನಾಟಕ ಏಕಲವ್ಯ, ರಚನೆ ಸಿಹೆಚ್ ಲಕ್ಷ್ಮಿ. ಸಂಜೆ 4:00 ಚಿಣ್ಣರ ಲೋಕ, ಇದರಲ್ಲಿ ಚಿಣ್ಣರ ಕಥಾಲೋಕ, ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು. ಸಂಜೆ 5:00 ವ್ಯಕ್ತಿ ವಿಶೇಷ, ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆಯ ಮುಂದುವರಿದ ಹಾಗೂ ಕಡೆಯ ಕಂತು, ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ.

ಇಂದು ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಶ್ರೋತೃಗಳೇ, ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುತ್ತಿದ್ದೇವೆ. 1999ರಲ್ಲಿ ನಡೆದ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನು ಸ್ಮರಿಸಲು, ಸೈನಿಕರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಳ್ಳಲು ದೇಶವು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುತ್ತಾ ಬಂದಿದೆ. ಆ ಪ್ರಯುಕ್ತ ನಾಳೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಗಿಲ್ ವಿಜಯ ದಿವಸದ ಕುರಿತು ಒಂದಷ್ಟು ಮಾಹಿತಿ ಇಂದಿನ ಗಾನಡಂಗುರದಲ್ಲಿ. ಮೊದಲಿಗೆ ಕೇಳಿ ಮೆಲೋಡಿ ಡ್ರಾಮಾ ಚಿತ್ರದಕ್ಕಾಗಿ ಕೈಲಾಶ್ ಖೇರ್ ಹಾಡಿದ ಗೀತೆ.

0: ಸೆಳೆಯುವ ವೀರ ಮಾತೆ ಆವೇಶ ಛಲವ ತೋರುವ
1: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದಿರಿ. ಭಾರತೀಯರು ಎಂದೂ ಮರೆಯಲಾರದ ದಿನಗಳಲ್ಲಿ ಜುಲೈ 26 ಕೂಡ ಒಂದು. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಶತ್ರುಪಡೆಗಳನ್ನು ಭಾರತದ ವೀರ ಯೋಧರು ಸದೆಬಡಿದು ಅವರು ಆಕ್ರಮಿಸಿಕೊಂಡ ಜಾಗವನ್ನು ವಶಕ್ಕೆ ಪಡೆದ ದಿನವಾಗಿದೆ. 1999 ಜುಲೈ 26 ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗ್ತಿದೆ. ಈಗ ಕೇಳಿ ಜೇಮ್ಸ್ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಚರಣ್ ರಾಜ್ ಹಾಡಿದ ಗೀತೆ, ಸಾಹಿತ್ಯ ಚೇತನ್ ಕುಮಾರ್.

ಗೀತೆಯನ್ನು ಕೇಳಿದ್ರಿ. 1999 ಮೇ ತಿಂಗಳಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದವರೆಗೆ ನಡೀತು. ಅಂದರೆ ಸುಮಾರು 2 ತಿಂಗಳ ಕಾಲ ಈ ಯುದ್ಧ ನಡೀತು. ಲೇಹ್ ಹೆದ್ದಾರಿವರೆಗೆ ನುಗ್ಗಿ ಬಂದಿದ್ದ ಪಾಕಿಸ್ತಾನದ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರು. ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಹಿಮಾಲಯದ ಬೆಟ್ಟಗುಡ್ಡಗಳಿಂದ ಆವೃತವಾದ ಪ್ರದೇಶ ಇದಾಗಿತ್ತು. ಕಾರ್ಗಿಲ್ ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಸುಮಾರು 205 ಕಿಲೋಮೀಟರ್ ದೂರದಲ್ಲಿದೆ. ಲೇಹ್ ಮತ್ತು ಶ್ರೀನಗರ

ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರು. ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಹಿಮಾಲಯದ ಬೆಟ್ಟಗುಡ್ಡಗಳಿಂದ ಆವೃತವಾದ ಪ್ರದೇಶ ಇದಾಗಿತ್ತು. ಕಾರ್ಗಿಲ್ ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಸುಮಾರು 205 ಕಿಲೋಮೀಟರ್ ದೂರದಲ್ಲಿದೆ. ಲೇಹ್ ಮತ್ತು ಶ್ರೀನಗರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 1 ಕಾರ್ಗಿಲ್ ಮೂಲಕ ಹಾದು ಹೋಗ್ತದೆ. ಇಲ್ಲಿರುವ ಏಕೈಕ ಹೆದ್ದಾರಿ ಇದಾಗಿದ್ದರಿಂದ ವಿಶ್ವದ ಅತ್ಯಂತ ಎತ್ತರದಲ್ಲಿರುವ ಯುದ್ಧಭೂಮಿ ಸಿಯಾಚಿನ್ಗೂ ಇದು ಸಂಪರ್ಕ ಕಲ್ಪಿಸುತ್ತದೆ. ಒಂದೇ ಮಾತರಂ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿದ ಗೀತೆ, ಸಂಗೀತ ದೇವ, ಸಾಹಿತ್ಯ ಹಂಸಲೇಖ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:32. ಗಾನ ಡಂಗುರ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ನಾಳೆ ಕಾರ್ಗಿಲ್ ವಿಜಯ ದಿವಸ, ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳುತ್ತಿರುವಿರಿ. ಕಾರ್ಗಿಲ್ ಪ್ರದೇಶದಲ್ಲಿರುವ ಲೈನ್ ಆಫ್ ಕಂಟ್ರೋಲ್ ಪ್ರದೇಶದಲ್ಲಿ ಚಳಿಗಾಲದಲ್ಲಿ -0°C ವರೆಗೆ ಇಳಿಯುವುದರಿಂದ ಈ ಸಂದರ್ಭದಲ್ಲಿ ಗಡಿ ಕಾಯುವುದು ಸವಾಲಿನ ಕೆಲಸ ಆಗಿರುತ್ತೆ. ಆದ್ದರಿಂದ ಚಳಿಗಾಲದಲ್ಲಿ ಇಲ್ಲಿಂದ ಸೈನಿಕರು ಸ್ಥಳಾಂತರಗೊಳ್ಳುತ್ತಿದ್ದ ಪ್ರಕ್ರಿಯೆ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಿತ್ತು. ಆದರೆ 1999 ಶತ್ರುಪಡೆಗಳು ಇದರ ಲಾಭವನ್ನು ಪಡೆದುಕೊಂಡು ಭಾರತದ ಪ್ರಮುಖ ಭಾಗವನ್ನು ತನ್ನ ವಶಕ್ಕೆ ಪಡೆದು ಸೈನಿಕರನ್ನು ನಿಯೋಜಿಸಿತ್ತು. ಇದು ಭಾರತೀಯ ಸೇನೆಗೆ ಗೊತ್ತಾಗಿದ್ದು ಕಾಶ್ಮೀರದ ಕೆಲವು ಕುರಿಗಾಹಿಗಳು ಹೇಳಿದ್ರಿಂದ ತಕ್ಷಣವೇ ಕಾರ್ಯಪ್ರವೃತ್ತರಾದ್ದರಿಂದ ಸೇನಾಧಿಕಾರಿಗಳು ಗಸ್ತು ತಿರುಗಲು ಕೆಲವು ಸೈನಿಕರನ್ನು ಕಳಿಸಿಕೊಟ್ಟಿತ್ತು. ಆದರೆ ಆಕ್ರಮಣದ ಮನೋಸ್ಥಿತಿಯಲ್ಲಿದ್ದ ಶತ್ರುಪಡೆ ಭಾರತದ ಯೋಧರನ್ನು ಸೆರೆ ಹಿಡಿದು ಚಿತ್ರಹಿಂಸೆ ನೀಡಿ ಕೊಂದು ಹಾಕಿತು. ಇದಕ್ಕೆ ತಕ್ಕ ಉತ್ತರ ನೀಡಲು ಭಾರತ ಸರ್ಕಾರ ಸುಮಾರು 20,000 ಭಾರತೀಯ ಸೈನಿಕರನ್ನು ಸಜ್ಜುಗೊಳಿಸಿ 1999 May 3 ಆಪರೇಷನ್ ವಿಜಯ ಹೆಸರಿನಲ್ಲಿ ಕಾರ್ಯಾಚರಣೆ ಆರಂಭಿಸಿತು. ಈಗ ಕೇಳಿ ಜೈ ಹಿಂದ್ ಚಿತ್ರಕ್ಕಾಗಿ ಹೇಮಂತ್ ಹಾಡಿದ ಗೀತೆ.

1999ರಲ್ಲಿ ಆಪರೇಷನ್ ವಿಜಯ್ ಹೆಸರಿನಲ್ಲಿ ಕಾರ್ಯಾಚರಣೆ ಆರಂಭಿಸಿದ ಭಾರತೀಯ ಸೇನೆ ನಂತರ ವಾಯುಸೇನೆಯ ಮೂಲಕ ಆಪರೇಷನ್ ಸಫೇದ್ ಸಾಗರ್ ಆರಂಭಿಸಿ MiG-21, MiG-22, Mirage-2000 ಮುಂತಾದ ಯುದ್ಧ ವಿಮಾನಗಳನ್ನು ಬಳಸಿಕೊಂಡಿತು. ಭಾರತೀಯ ನೌಕಾಪಡೆ ಆಪರೇಷನ್ ತಲ್ವಾರ್ ಆರಂಭಿಸಿತು. ಎಲ್ಲ ಯೋಧರು ಕೆಚ್ಚೆದೆಯಿಂದ ಹೋರಾಡಿದ ಪರಿಣಾಮ ಕಾರ್ಯಾಚರಣೆ ಯಶಸ್ವಿಯಾಯಿತು. ರಾಷ್ಟ್ರವನ್ನು ರಕ್ಷಿಸುವ ತೀವ್ರ ಪರಿಸ್ಥಿತಿಯಲ್ಲೂ ಹೋರಾಡಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟವರು ಹಲವರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಸ್ವತಃ ಗಾಯಗೊಂಡರು. .4875 ಅನ್ನು ಮರಳಿ ಪಡೆಯುವಲ್ಲಿ ತಮ್ಮ ತಂಡವನ್ನು ಮುನ್ನಡೆಸಿದರು. ಇವರಿಗೆ ಪರಮವೀರ ಚಕ್ರದೊಂದಿಗೆ ಗುರುತಿಸಲಾಯಿತು. ಇದನ್ನು ಮರಣೋತ್ತರವಾಗಿ ನೀಡಲಾಯಿತು. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಇವರ ಧೈರ್ಯಶಾಲಿ ಕಾರ್ಯಗಳು ಮತ್ತು ಸ್ಫೂರ್ತಿದಾಯಕ ನಾಯಕತ್ವವನ್ನು ಗುರುತಿಸಿ ಶೌರ್ಯದ ಸಂಕೇತವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಗಿದೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ತಮ್ಮ 19ನೇ ವರ್ಷ ವಯಸ್ಸಿನಲ್ಲಿಯೇ ವೀರಾವೇಶದಿಂದ ಹೋರಾಡಿದರು. ತೀವ್ರವಾಗಿ ಗಾಯಗೊಂಡರು. ಶತ್ರುಗಳ ಪ್ರಮುಖ ಬಂಕರ್ನ ವಶಪಡಿಸಿಕೊಂಡು ಹೋರಾಟ ಮುಂದುವರಿಸಿದರು. ಇವರಿಗೂ ಕೂಡ ಪರಮವೀರ ಚಕ್ರದಿಂದ ಗುರುತಿಸಲಾಗಿದೆ. ರೈಫಲ್ಮನ್ ಸಂಜಯ್ ಕುಮಾರ್ ಇವರು 4875ನಲ್ಲಿ ಅಪಾರ ಶೌರ್ಯ ಪ್ರದರ್ಶಿಸಿದರು. ಗಾಯದ ಹೊರತಾಗಿ ಹೋರಾಡಿದರು. ಇವರಿಗೂ ಕೂಡ ಪರಮವೀರ ಚಕ್ರವನ್ನು ನೀಡಲಾಯಿತು. ಮೇಜರ್ ರಾಜೇಶ್ ಅಧಿಕಾರಿ ಇವರ ಧೈರ್ಯವನ್ನು ಅವರು ತೋರಿದ ಕೆಲವು ಅಚಲ ದೃಢ ನಿಶ್ಚಯವನ್ನು ಪರಿಗಣಿಸಿ ಇವರಿಗೂ ಕೂಡ ಮಹಾವೀರ ಚಕ್ರದೊಂದಿಗೆ ಸನ್ಮಾನಿಸಲಾಗಿದೆ. ಮೇಜರ್ ಸೌರಭ್ ಕಾಲಿಯಾ ಇವರ ಹೆಸರನ್ನು ಕೂಡ ಇಲ್ಲಿ ನಾವು ನೆನೆಯಬೇಕಾಗುವಂಥದ್ದು. ಹೀಗೆ ಅನೇಕರು ಈ ಸಂದರ್ಭದಲ್ಲಿ ಹೋರಾಡಿದ್ದಾರೆ. ಮೇಜರ್ ರಿತೇಶ್ ಶರ್ಮಾ, ಕ್ಯಾಪ್ಟನ್ ಅನುಜ್ ನಯ್ಯರ್ ಹೀಗೆ ಹೆಸರು ಹೇಳ್ತೇ ಹೋದರೆ ಅದು ಮುಗಿಯೋದೇ ಇಲ್ಲ.

ಮರಾದ ಕರ್ನಾಟಕದ ಸುಮಾರು 15 ವೀರ ಯೋಧರು ಇದ್ದಾರೆ. ಕೊಡಗು ಜಿಲ್ಲೆಯ ಪಿಡಿ ಕಾವೇರಪ್ಪ, ಎಸ್ಕೆ ಮೇದಪ್ಪ, ಬೆಳಗಾವಿ ಜಿಲ್ಲೆಯ ದೋಂಡಿಬ ನಾರಾಯಣ ದೇಸಾಯಿ, ಮೊಹಿಲಿನ್ ಸುಬ್ರಹ್ಮಣ್ಯಂ, ಸಿದ್ದನಗೌಡ ಪಾಟೀಲ್, ಯಶವಂತ ಕೋಲಾಹರ, ಭರತ್ ಬಬನ್ ಮಸೆ, ಬಸಪ್ಪ ಚೌಗಲ, ಬಾಗಲಕೋಟೆಯ ದಿಲೀಪ್ ಪೋತದಾರ, ಶಿವಬಸಯ್ಯ ಬಸಯ್ಯ ಕುಲಕರ್ಣಿ, ವಿಜಯಪುರದ ದಾವಲಸಾಬ ಅಲ್ಲಿಸಾಬ ಕಂಬಾರ, ಅಶೋಕ್ ಭೀಮಪ್ಪ ಜಾಧವ್, ಮಲ್ಲಯ್ಯ ಮೇಟಮಠ ಕೊಪ್ಪಳದಿಂದ, ಹೆಚ್ ವಿ ಎಂಕಟ್ಟು ಹಾಸನ, ಇವರೆಲ್ಲ ಇಲ್ಲಿ ವೀರ ಯೋಧರಾದರು. ಶ್ರೋತೃಗಳೇ, ಮಡಿಕೇರಿಯ ಗೌಡ ಸಮಾಜದ ಸಭಾಂಗಣದಲ್ಲಿ ಜುಲೈ 26ರಂದು, ಅಂದರೆ ನಾಳೆ ಸಂಜೆ 5 ಗಂಟೆಯಿಂದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗ್ತದೆ. ಸೈನಿಕರ ನಾಡಾಗಿ ಹೆಸರಾಗಿರುವ ಕೊಡಗು ಜಿಲ್ಲೆಯಲ್ಲಿ ಒಂದು ಅರ್ಥಪೂರ್ಣವಾಗಿ ಕಾರ್ಗಿಲ್ ವಿಜಯ ದಿವಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಾಜಿ ಸೈನಿಕರಿಗೂ ನಾಡಿನ ಜನತೆಗೆ ಗೌರವ ಸಲ್ಲಿಸುವ ಒಂದು ಅವಕಾಶ ಸಿಕ್ಕಿದೆ. ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದ ಮೂಲಕ ಭಾರತೀಯ ಯೋಧರ ತ್ಯಾಗ ಬಲಿದಾನ ಸಲ್ಲಿಸುವುದಲ್ಲದೆ ಪ್ರಸ್ತುತ ಸೈನಿಕರಾಗಿ ದೇಶ ಸೇವೆ ಮಾಡುತ್ತಿರುವ ಯೋಧರು ಕುಟುಂಬ ವರ್ಗದವರಿಗೂ ಒಂದು ಪ್ರೋತ್ಸಾಹ ತುಂಬ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಕೊಡಗು ಪತ್ರಕರ್ತರ ಸಂಘ ಹಾಗೂ ರೋಟರಿ ಮಿಸ್ಟಿ ಹಿಲ್ಸ್ ಅಲ್ಲದೆ ಸುಮಾರು 125 ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಂದು ಮಧ್ಯಾಹ್ನ 1:30 ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ಚಿಟಿ ಅವರು ನೇರ ಫೋನ್ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಮುತ್ತಿನಹಾರ ಚಿತ್ರದ ಗೀತೆ ಇದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಆತ್ಮೀಯ ಕೇಳುಗರೆ, ಇದೀಗ 12:05 ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಹಾಗೆಯೇ 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಈ ಎರಡು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 12:00 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ.

0: ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠಲ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭಿಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರಿ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಡರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಡರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶಯ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 2026 ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾಕ್ಟರ್ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31 7 ದಿನಗಳ ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136 ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ

0: ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರಬಹುದು, ನಗರಗಳಲ್ಲೇ ಆಗಿರಬಹುದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನ ಪಡೆದುಕೊಂಡಂತವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ ಬಂದು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತದ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
2: ನಮಸ್ಕಾರ ಸರ್.
1: ಮಂಜುಳಾ ಅವರೇ ಹೇಳಿ, ಈಗ ನೀವು ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸಹ ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡಿದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದ್ರೆ ಸಹ ಉದ್ಯೋಗಗಳು ಅಂತಂದ್ರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
2: ನಮ್ಮ ಸಂಸ್ಥೆ ರೂಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕಿರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರುವಂತ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದೀವಿ ಚಿತ್ರದುರ್ಗದಲ್ಲಿ. ನಮ್ಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತೆ 30% ಉಳಿದವರಿಗೆ ನಾವು ಕೊಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಅವರು ಕೆಲಸ ಮಾಡ್ಲಿ, ಇನ್ನು ಉತ್ಪಾದನಾ ವಲಯನ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
1: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡ್ಬೇಕು ಅಂತ ಹೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
2: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲಾ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮಾಂಡ್ ಇರೋಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಉಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
1: ಈಗ ಕೃಷಿ ವಲಯವನ್ನ ನಾವು ತಗೊಂಡಾಗ ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರ್ಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬಹುದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಾ ಇಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
2: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ ಇಲಾಖೆಗಳಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಎಕ್ಸ್ಪರ್ಟಿಸ್ ಕರೆಸ್ತೇವೆ. ಮತ್ತೆ ಇಲಾಖೆಗಳಲ್ಲಿ ಕೆಲವರು ತರದಾರರು ಇರ್ತಾರೆ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬೊಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಕರೆಸ್ತೇವೆ, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ಗಳಿಂದ ಕರೆಸ್ತೇವೆ, ಕೃಷಿ ಇಲಾಖೆಯಿಂದ ಬರ್ತಾರೆ, ತೋಟಗಾರಿಕಾ ಇಲಾಖೆಯಿಂದ ಕರೆಸ್ತೇವೆ, ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ ಅವರು ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಚಾರ ತಿಳಿದಂತವರು ಅತಿಥಿ ಉಪನ್ಯಾಸಕರಾಗಿ ಬಂದು ಮಾಹಿತಿ ಕೊಟ್ಟು ಹೋಗ್ತಾರೆ.
1: ಈಗ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ, ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಅದರಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚಲಿಕ್ಕೆ ನಾವು ಸಾಕಷ್ಟು ಸ್ವ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಸಾಕಷ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು, ದಾವಣಗೆರೆ ಜಿಲ್ಲೆಗಾಗಿರ್ಬೋದು, ಸಾಕಷ್ಟು ಗ್ರಾಮಗಳು ಇದ್ದಾವಲ್ವಾ, ನೀವು ಇಂತಿಷ್ಟ ಗ್ರಾಮ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
2: ಸರ್, ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇದೆಯಲ್ಲ, ನಮ್ಮ SKDRDP ಅಂತ ಹೇಳಿ ಇದೆಯಲ್ಲ, ಅವರು

0: ಕೆಲವೊಂದು ಕಡೆ ಜ್ಞಾನ ವಿಕಾಸ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕೆಲವರು ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ಹೊಸ ಹೊಸದಾಗಿ ಏನ್ ಕಲಿಬಹುದು, ನಾವು ಜೊತೆಗೆ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಜೊತೆಗೆ ನಾವು ಇನ್ನೇನಾದ್ರೂ ಕಲಿಬಹುದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟ ಬರ್ತಾ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವ್ರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದು ದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ ನಾವಿಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವ್ ಇದ್ರಲ್ಲಿ ಮುಂದೆ ಬೇಕು, ನಾವ್ ಇದ್ರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ, ಸರ್ ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ ಅಂತವ್ರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
1: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸಹ ಸ್ಪಂದಿಸ್ತಾರ? ಸ್ತ್ರೀ ಶಕ್ತಿ ಸಹಾಯ ಗುಂಪಿನವರು
0: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನು ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ
1: ಮಾಡಿ ಸ್ವ ಉದ್ಯೋಗ ಮಾಡಿಕೊಂಡು.
0: ಹೌದು ಸರ್.
1: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದಾರೆ ಅನ್ಕೊಂಡು
0: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ ಜಗಳೂರು ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಗಟ್ಟ ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ ಮತ್ತೆ ಬಿದ್ರಿಕೆರೆ ಗೋಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಆದ ಜನರಲ್ ಇಡಿಪಿ ಅಂತ ಹೇಳಂದ್ರೆ ಸಾಮಾನ್ಯ ಕೃಷಿ ತರಬೇತಿ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆನೆ ಆಯ್ಕೆ ಮಾಡ್ಕೊಂಡ್ರು. ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು, ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದಾರೆ ಸರ್. ಈ ತರ ಮುಸಂಡಿ ಹಾಳಲ್ಲಿ ಮಾಡಿದಿ, ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ. ಮತ್ತೆ ಸೀಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೆ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದೀವಿ. ನಮ್ಮ ಸಂಸ್ಥೆಗೆ ಬಂದ್ರು ಕೂಡ ತರಬೇತಿಗಳನ್ನ ಕೊಡ್ತೀವಿ.
1: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದನ್ನ ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ಏನಾದ್ರೂ ತರಬೇತಿ ಕೊಡುವಂತದ್ದು?
0: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ PUC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವ್ರಿಗೆ ಓದ್ಲಿಕ್ಕೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡ್ಕೊಂಡು ಅವ್ರಿಗೂ ಹೊಲ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್. ಈ ಗಂಡ್ಮಕ್ಳು ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ತರಬೇತಿ ಇದೆ, ಟಿವಿ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
1: ಸಾಕಷ್ಟು ಜನ ಯುವಕರು ಮುಂದೆ ಬಂದಿರೋ
0: ಸರ್. ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು ಸ್ವ ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
1: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ
0: ಸರ್. ಹೌದು ಸರ್.
1: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನ ತಂದ್ಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹಯೋಗ ಮಾಡಿದ್ರೆ?
0: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವ್ರ ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅದು ಕೂಡ ನೆರವು ಕೂಡ ಕೊಡ್ತೇವೆ ನಾವು. ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ

0: ಮಾಡಬೇಕು ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್.
1: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನೀವು ಕೊಡ್ತೀರಾ? ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯನೂ ಕೊಡಿಸ್ತಾ ಇದ್ದೀರಾ? ಅಂದ್ರೆ ಸಾಲ ಸೌಲಭ್ಯವನ್ನ ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನ್ ನಿಮ್ಮ ಒಂದು ತರಬೇತಿ ಏನ್ ಪಡ್ಕೊಂಡಿರ್ತಾರ ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವ್ ಏನ್ ಹೇಳ್ತೀವಿ ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
0: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್
1: ಅಷ್ಟೇ.
0: ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ ಆ ಸಿಬಿಲ್ ಬರ್ಲಿಕ್ಕೆ.
1: ಅಲ್ಲ, ಈಗ ಜಮೀನ್ ಇರಬೇಕು, ಪಾಣಿ ಕೊಡಬೇಕು, ಈ ತರ ಇಲ್ಲ?
0: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನ್ ಮೇಲೆ ಸಾಲ ಕೊಡ್ಸಲ್ಲ ನಾವು. ಅವ್ರ ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡ್ಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ. ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ. ತರಬೇತಿಯಲ್ಲಿ ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
1: ಈಗ 1 ಲಕ್ಷ ರೂಪಾಯಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಸಿಗ್ಬಹುದು, ಒಂದು 15 ಕುರಿಮರಿಗಳನ್ನ ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು, ಎಲ್ಲ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಇದೆ ಅಲ್ವಾ?
0: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್. ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ ಆ ಕೌಶಲ್ಯ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸ್ಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸ್ಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನ ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
1: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರ್ವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
0: ಹೌದು ಸರ್.
1: ಅಡಿಕೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಈಗ ನಮ್ಮದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮೆಚ್ಚುಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
0: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ. ಇದರಿಂದ 10,000 ರೂಪಾಯಿ ಸಾಕು, ಒಂದು ಚಿಕ್ಕ ಶೆಡ್ ಬೇಕಾಗುತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗುತ್ತೆ ಅಷ್ಟೇ. ಮನೆಯಲ್ಲೇ ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೆಯಲ್ಲೇ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೆಯಲ್ಲೇ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನು ಕಮ್ಮಿ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದ್ದೀವಿ, ಅಲ್ಲಿ ಕೂಡ ಒಂದು ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ 10 ಜನ. ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅಲ್ಲೆಲ್ಲ ಮೈಂದಲ್ಲೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ
1: ಇದ್ದಾರೆ. ಮಾರಾಟ ಮಾಡ್ಲಿಕ್ಕೆ ತೊಂದ್ರೆ
0: ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮಾಂಡ್ ಇರುವಂತ ಪ್ರಾಡಕ್ಟ್ ಸರ್. ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
1: ಅಣಬೆಯನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
0: ಹೌದು ಸರ್.
1: ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದ್ದೀರಾ
0: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರುಟ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ಒಂದು ದಿನ ಒಂದು ಸೆಷನ್ ಮಾಡವೆ. ಅದು ಕೂಡ ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನೂ ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
1: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
0: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗಲಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು ಮತ್ತೆ ಚಿಕ್ಕ ಪುಟ್ಟ ಫಾಸ್ಟ್ ಫುಡ್ ಬಿಸ್ಕೆಟ್ಸ್ ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್ ಚಕ್ಲಿ ಕೋಡ್ಬೆಳೆ ನಿಪ್ಪಟ್ ಮಸಾಲ ಶೇಂಗಾ ಆ ತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇರುವಂತ ಉದ್ಯೋಗ ಸರ್ ಇದು ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ತಗೊಂಡಿರೋರು ಮನೆಯಲ್ಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್.

0: ಇದು ಕೂಡ ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
1: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರು ಮಾಹಿತಿ ಕೊಡ್ತಾ ಇದೀರಾ?
0: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮ್ ಅಲ್ಲಿ ನಾವೊಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ನಮ್ಗೆ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು. ಆ ಟೈಮ್ ಅಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಇನ್ನಿಸ್ನೆಲ್ಲ ಕರ್ಕೊಂಡು ಹೋದ್ವಿ, ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್. ಅದರಲ್ಲಿ ನಾವು ಉಂಡೆ, ಸಿರಿಧಾನ್ಯದ ಉಂಡೆ ಮಾಡಿದ್ವಿ. ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ಬಳೆ ಮತ್ತೆ ಜೊತೆಗೆ ನಿಪ್ಪಟ್ಟು, ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ಕೆ ಬಂದಿರೋರೆಲ್ಲ. ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲ ಖಾಲಿ ಆಯ್ತು ಸರ್. ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್. ಫಾಸ್ಟ್ ಫುಡ್ ಅಲ್ಲೇನೆ ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು. ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ

0: ಹೌದಾ ಅಂತ ಹೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲಾ ಖಾಲಿ ಆಯ್ತು ಸರ್. ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್. ಫಾಸ್ಟ್ ಫುಡ್ ಅಲ್ಲೇ ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
0: ಹೌದು ಸರ್.
1: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ? ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ?
0: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್. ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೆ ಮಾಡ್ಕೋತೀವಿ, ನಾವು ಮನೇಲಿ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಚೆನ್ನಾಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೇನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೆ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ಪ್ರೀತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್. ನಾವು ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ.
1: ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
0: ಸರ್? ಬಟ್ಟೆಲೂ ಮಾಡಬಹುದು. ಈ ಬಾಳೆ ನಾರ್ ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನ ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ
1: ಮಾಡ್ತಾರೆ.
0: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ಗಳನ್ನ ಹೇಳ್ಕೊಡ್ತಾರೆ ಸರ್.
1: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡ್ಬೇಕಾಗುತ್ತಲ್ಲ?
0: ಹೌದು ಸರ್, 14 ದಿನ ತರಬೇತಿ ಸರ್.
1: ಈಗ 14 ದಿನದಲ್ಲೇ ಎಲ್ಲ ಕಲ್ತ್ಕೊಂಡ್ ಬಿಡ್ತಾರ?
0: ಕಲಿತಾರೆ ಸರ್. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ, ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
1: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತ ಜನಗಳು ಭಾಗವಹಿಸ್ತಾರ
0: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
1: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ?
0: ಸರ್, ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗ್ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅನಿಸಿದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
1: ಈಗ ಇನ್ನೊಂದು ಹೇಳಿದ್ರ ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ, ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ?
0: ಸರ್, ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಇನ್ನೇನು ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆ ತರ ಅವ್ರು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೆಚ್ಚಿನ ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ, ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ಮಾಡಿರ್ತೇವೆ, ಅವ್ರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತೆ UPS ಸಿಸ್ಟಮ್, ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರ ಸರ್, ಅಂತವ್ರಿಗೆ ಏನಾಗುತ್ತೆ, ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರು ಅಷ್ಟೇ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ. ಈಗ ತಿಂಗಳಿಗೆ ಒಂದು ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು ಹೊಸ ಹೊಸ ಹೇರ್ ಸ್ಟೈಲ್ಸ್, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
1: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ, ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಎನ್ನುವಂಥದ್ದು?
0: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್, ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನೂ ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಗಳನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜೆ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದೇವೆ ಸರ್. ಈಗಾಗಲೇ ಒಂದು 10 ದಿನ ಆಗಿದೆ ಸರ್ 2 ತರಬೇತಿ ಮಾಡಿದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ, ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ

0: ಸಹಾಯ ಆಗ್ಲಿ ಹೇಳಿ ಅವ್ರಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ ಇವೆರಡು ತಿಂಗಳು ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮಲ್ಲಿ ಗಂಡ್ ಮಕ್ಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟರ್ ರಿವೈಂಡಿಂಗು, ಟಿವಿ ಲೈರಿ ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಡಿಟಿಪಿ ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
1: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
0: ಸರ್? ನಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರಾದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ವರ್ಷದಿಂದ ಅಂದ್ರೆ 18 ವರ್ಷ ತುಂಬಿರ್ಬೇಕು, 50 ವರ್ಷದೊಳಗಿರ್ಬೇಕು ಸರ್ ಅವರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡುತ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ಒಂದು ನಂಬಲ ಇರಬೇಕು ಅವರಿಗೆ,
1: ಅಂದ್ರೆ ಆಸಕ್ತಿ
0: ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು BPL ರೇಷನ್ ಕಾರ್ಡ್ ಇರೋರಿಗೆ ಆದ್ಯತೆ ಅದು 70% ಅಷ್ಟೇ. ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನಡೆದೋಗುತ್ತೆ. ಮೊದಲೇ ಆದ್ಯತೆ ನಾವು ಗ್ರಾಮೀಣ ಭಾಗದ BPL ಜನರಿಗೆ ಮಾತ್ರ.
1: ಒಳ್ಳೇದು ಮಂಜುಳ ಅವರೇ, ಇಲ್ಲಿ ತನಕ ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನ ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನ ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30 ಇಪ್ಪತ್ತು ಸೆಕೆಂಡುಗಳು.

0: ಕೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಕೋಣಿಕೊಪ್ಪಲ್.
1: ಶ್ರೋತೃಗಳೇ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇಲ್ಲಿಂದ ಬಂದ ಪ್ರಕಟಣೆ. ಸೆಪ್ಟೆಂಬರ್ 12ರಂದು ರಾಜ್ಯದಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಲು

ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.kslsa.kar.nic.in ಅನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 1500 ಅಥವಾ ಹತ್ತಿರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯರನ್ನು ಸಂಪರ್ಕಿಸಬಹುದು. ಇನ್ನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272223273. ಅವಶ್ಯರೂ ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: ಬಾಯಿಲ್ಲಿ ಸಂಭವಿಸೋ ಇಂದೆನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸೋ ಇಂದೆನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ.
1: ಇದೇ ಭಾನುವಾರ ಅಂದರೆ ನಾಳೆ ಪ್ರಸಾರವಾಗಲಿರುವ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ
0: ಗಾನಲಹರಿ
1: ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯಮಯ ಗೀತೆಗಳು.
0: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ.
1: ಯುವವಾಣಿ ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
0: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
2: ಶ್ರೋತೃಗಳೇ, ಇಂದು ಅಪರಾಹ್ನ 3 ಗಂಟೆಗೆ ರೂಪಕ ಮರುಕಳಿಸುವ ಧ್ವನಿ ಅಲೆಗಳು, 3:30ಕ್ಕೆ ನಾಟಕ ಏಕಲವ್ಯ, ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ, ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ನಡೆಸಿದ ಮಾತುಕತೆಯ ಮುಂದುವರಿದ ಹಾಗೂ ಕಡೆಯ ಕಂತು. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಚಂದ್ರ ರಾನಾಡೆ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಪೆಂಡಿಕ್ಸ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಪೆಂಡಿಕ್ಸ್ ಅಂದ್ರೇನು, ಅದು ಯಾಕೆ ಬರ್ತದೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಅಪೆಂಡಿಕ್ಸ್ ಅನ್ನುವಂಥ ಕಾಯಿಲೆ ಸಾಮಾನ್ಯವಾಗಿ ತುಂಬಾ ಜನಗಳಿಗೆ ಗೊತ್ತಿದೆ. ಈ ಒಂದು ಅಪೆಂಡಿಕ್ಸ್ ಅನ್ನುವಂಥ ಶಬ್ದ ಕೇಳಿದ್ದೇವೆ, ಆದರೆ ಅಪೆಂಡಿಕ್ಸ್ ಅಂದ್ರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಅಂತ?
2: ಈಗ ನೋಡಿ, ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಯಾರಿಗೆ ಅದರದ್ದು ಲಕ್ಷಣಗಳು ಬರುತ್ತೆ ಅವ್ರಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು, ಆಪರೇಷನ್ ಮಾಡೋದು ಮಾಡ್ತೀವಿ. ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ, ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ.

0: ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಐಲಿಯಂ ಜಜನಮ್ ಅಂತಾರೆ. ಇಲಿಯಂ ಮತ್ತೆ ಸೀಕಲ್ ಜಂಕ್ಷನ್, ದೊಡ್ಡ ಕರಳು ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ. ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ. ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಇಟ್ ಈಸ್ ಗುಡ್ ಫಾರ್ ನಥಿಂಗ್ ಆರ್ಗನ್. ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡೋದು. ಯೂಶ್ವಲಿ ಇದು ಯಾವಾಗ ಆಗತ್ತೆ ಅಂತಂದ್ರೆ, ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಹೊಟ್ಟೆಯಲ್ಲಿ ಆಗತ್ತೆ. ಹೊಟ್ಟೆಯಲ್ಲಿ ಆದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಫೀಕಲ್ ಮ್ಯಾಟರ್, ಸಂಡಸ್ಥೆಲ್ಲ ಪದಾರ್ಥ ಇದೆಲ್ಲಗಳು ಇದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಪಾಸ್ ಆಗುತ್ತೆ. ಇದ್ರದ್ದು ಓಪನಿಂಗ್ ಇರುತ್ತೆ ದೊಡ್ಡ ಕರಳಲ್ಲಿ. ಆ ಓಪನಿಂಗ್ ಅಲ್ಲಿ ಸಾವಕಾಶ ಇದು ಫೀಕಲ್ ಮ್ಯಾಟರ್ ಹೋಗಿ ಸ್ಟಕ್ ಹಾಕೋತ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್, ರೋಗಿ ಇದ್ರದ್ದು ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಬ್ಲಾಕ್ ಆಗ್ಬಿಡುತ್ತೆ ಅಪೆಂಡಿಕ್ಸ್, ಲೂಮೆನ್ ಬ್ಲಾಕ್ ಆಗ್ಬಿಡುತ್ತೆ. ಲೂಮೆನ್ ಅಂದ್ರೆ ಅದ್ರ ಓಪನಿಂಗ್. ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದು ಇನ್ನೊಂದೇನಪ್ಪ ಅಂತಂದ್ರೆ, ಒಂದು ಸ್ಟಡಿ ವಿಚಾರಣೆ ಇದೆ. ಬಹಳ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗ್ಲಿ, ಇನ್ನೊಂದೇನಿದೆ ಇದೆಲ್ಲೂ ಪ್ರೂವ್ ಆಗಿಲ್ಲ. ಬಟ್ ಇದು ಒಂದು ಸ್ಟಡಿ ಇದೆ. ಸ್ಟಡಿಯಲ್ಲಿ ಏನಿದೆ ಅಂದ್ರೆ, ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವರಿಗೆ ಇದ್ರ ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ. ಅಂದ್ರೆ ಇದ್ರ ಅರ್ಥ ವೆಜಿಟೇರಿಯನ್ ತಿನ್ನೋರಿಗೆ ಆಗಲ್ಲ ಅಂತಲ್ಲ, ವೆಜಿಟೇರಿಯನ್ ತಿನ್ನೋನಿಗೂ ಆಗತ್ತೆ, ಇಲ್ಲಂತಿಲ್ಲ. ಸ್ಟಡಿ ಮಾಡಿದ್ದಾರೆ, ಅದು ಇನ್ನೂ ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ. ಬಟ್ ಸ್ಟಡಿ ಆಗಿದೆ. ಆಮೇಲೆ ನಾನು ಇವಾಗ 17-18 ವರ್ಷ ಆಯ್ತು, ಒಂದ್ 10,000 ಮೇಲೆ ಅಪೆಂಡಿಕ್ಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ 1:15 ರೇಷಿಯೋ. ಒಂದ್ 15 ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು 15 ಜನ ಅಂದ್ರೆ ಒಬ್ಬರಿಗೆ ಗ್ಯಾರಂಟಿ ಇರುತ್ತೆ.
1: ಸರ್, ಅಪೆಂಡಿಕ್ಸ್ ಅನ್ನ ಕೆಲಸ ಏನು ಮತ್ತು ಅದು ಏನ್ ತೊಂದರೆ ಕೊಡ್ತದಂತ?
0: ಸರ್, ಅಪೆಂಡಿಕ್ಸ್ ಕೆಲಸ ಏನು ಇಲ್ಲ. ಯಾಕೆ ನಾನು ಮೊದಲು ಹೇಳಿದೆ, ವೆಸ್ಟಿಜಿಯಲ್ ಆರ್ಗನ್, ಅದ್ರದ್ದೇನು ಕೆಲಸ ಇಲ್ಲ. ಅದು ಸೀಕಲ್ ಎಂಡ್ಗೆ ಇಲಿಯೋ ಸೀಕಲ್ ಜಂಕ್ಷನ್ ಅಂತ ಸ್ಟಾರ್ಟ್. ಇಲಿಯಂ ಅಂದ್ರೆ ಸಣ್ಣ ಕರಳು, ಸೀಕಲ್ ಅಂದ್ರೆ ದೊಡ್ಡ ಕರಳು, ಆ ಜಂಕ್ಷನ್ ಹತ್ರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದೇನು
1: ಕೆಲಸ ಇಲ್ಲ.
0: ಅದೇನ್ ತೊಂದರೆ ಕೊಡುತ್ತೆ ಅಂದ್ರೆ, ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ. ಒಂದು ಡೈಟ್ರಿ ಫ್ಯಾಕ್ಟರ್, ಊಟ ಸರಿಯಾಗಿ ಮಾಡಿಲ್ಲ, ಅದ್ರದ್ದು ನಾನ್ ವೆಜಿಟೇರಿಯನ್ ಆಗ್ಲಿ. ಆಮೇಲೆ ಮೋಷನ್ಸ್, ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಅದು ಬ್ಲಾಕ್ ಆಗಿತ್ತೆ. ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲಿಕಸ್ ಅಂತೀವಿ, ಹೊಕ್ಕಳ ಏನಂತೀವಿ, ಅಲ್ಲಿಂದ ಶುರು ಆಗತ್ತೆ ಬೇನೆ. ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ. ರೈಟ್ ಸೈಡ್ ಹೊಟ್ಟೆ ಬಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ. ಬ್ಯಾನಿ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ. ವಾಮಿಟಿಂಗ್ ಶುರು ಆಗತ್ತೆ. ಆಮೇಲೆ ಅದು ಇದು ಒಂಥರ, ಇದು ಅಕ್ಯೂಟ್ ಅಪೆಂಡಿಸೈಟಿಸ್. ಇದನ್ನ ಹೆಂಗ್ ಮಾಡ್ಬೇಕು, ಟ್ಯಾಕಲ್ ಹೆಂಗ್ ಮಾಡ್ಬೇಕು ನಾ ಹೇಳ್ತೀನಿ. ಇದ್ರದ್ದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ. ರೀಕರೆಂಟ್ ಅಂತ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ. ಒಬ್ಬರೊಬ್ಬರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗತ್ತೆ, ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗ್ಯದ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀವಿ. ಅದರಲ್ಲಿ ನಾವು ನೋಡೋದೇನಂತಂದ್ರೆ ಟೋಟಲ್ ಕೌಂಟ್ ಅಂತ ಬರುತ್ತೆ. ಬ್ಲಡ್ ಟೋಟಲ್ ಕೌಂಟ್ 4,000 to 10,000 ವರೆಗೂ ನಾವು ನಾರ್ಮಲ್ ಅಂತ ಇಟ್ಕೋತೀವಿ. ಅದ್ರಲ್ಲಿ 10,000 ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅದು ಎರಡು ಕೋರಿಲೇಟ್ ಮಾಡ್ತೀವಿ. ಸೊ ಅವನಿಗೆ ಅಡ್ಮಿಟ್ ಮಾಡಿ ಒಂದ್ 2 ದಿವಸ ಅಥವಾ 3 ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತು ಅಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಅವ್ನಿಗೆ ಹೇಳ್ತೀವಿ, ನೋಡಪ್ಪ ಇನ್ನೊಂದ್ಸರ್ತಿ ಬಂದ್ರೆ ಆಪರೇಷನ್ ಮಾಡಬೇಕು ಅಂತ. ಒಂದೊಂದ್ಸರ್ತಿ ಅವ್ರ ಪೇಷಂಟ್ ಅವರು ಆಗ್ಲಿ ನೋಡೋಣ ಬಿಡ್ರಿ ಸರ್, ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ. ಅಡ್ವೈಸ್ ಮಾಡಿರ್ತೀವಿ, ಹೋಗ್ತಾರೆ. ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ, ಸೇಮ್ ಸ್ಕ್ಯಾನಿಂಗ್ ಮಾಡಿ, ಸೇಮ್ ರಿಕವರ್ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್, ಥರ್ಡ್ ಅಟ್ಯಾಕ್ ವೇಟ್ ಮಾಡೋದಿಲ್ಲ, ಆಪರೇಷನ್
1: ಮಾಡಬೇಕು.
0: ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು.
1: ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ,
0: ಜಾಸ್ತಿ ಆಗಿರುತ್ತೆ.
1: ಓಕೆ ಸರ್, ಈಗ ಯಾರಲ್ಲಿ ಇದು ಜಾಸ್ತಿ ಆಗಿ ಕಂಡು ಬರ್ತದೆ ಅಂತ?
0: ಯೂಶ್ವಲಿ ಹುಡುಗರು ಇಟ್ ಏಜ್ ಗ್ರೂಪ್ ಆಫ್ 20-25. 2 ವರ್ಷ ಆದ್ಮೇಲೆ 25-30 ವರ್ಷ ತನಕ ಯಾರಿಗಾದ್ರೂ ಬರ್ಬೋದು. 2 ವರ್ಷ ಆದ್ಮೇಲೆ ಬರ್ಬೋದು. ಇದು ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್ ಅಂತ ಡೆವಲಪ್ಮೆಂಟಲ್ ಟೈಮ್ ಅಲ್ಲಿ ಇವು 3 ಅಂಶ ಇರುತ್ತೆ ಬಾಡಿಯಲ್ಲಿ. ಇದು ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ,
1: ನಡುವಿಂದ
0: ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್, ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಪೆಂಡಿಕ್ಸ್ ಡೆವಲಪ್ಮೆಂಟ್. ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್ ಒಕ್ಕಳಿಂದ ಸ್ಪ್ರೆಡ್ ಆಗುತ್ತೆ.
1: ಸರ್, ಏನ್ ಕಾರಣ ಇದು ಮುಖ್ಯವಾಗಿ ಅಂತ?
0: ಸಣ್ಣಷ್ಟು ಸಣ್ಣ ಏಜ್ ಅಂತಂದ್ರೆ ನಾನು 5.5 ವರ್ಷ ಹುಡುಗ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದ್ದೀನಿ.
1: ಇದು ಯಾರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನು ಬಿಡ್ತಾ ಇಲ್ಲ.
0: 66 ಇಯರ್ ಓಲ್ಡ್ ಮನುಷ್ಯ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದೀನಿ.
1: ಸರ್, ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ?
0: ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್. ಇದು ಅಪೆಂಡಿಸೈಟಿಸ್
1: ಕೆಲವರಲ್ಲಿ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ.
0: ನಮ್ದು ಸ್ಟಡಿಯಲ್ಲಿ ಏನಿದೆ, ಸ್ವಲ್ಪ ಸ್ಪೈಸಿ ಫುಡ್, ಆಮೇಲೆ

0: ನಾನ್ ವೆಜಿಟೇರಿಯನ್ ಮಾಂಸಕ್ಕಾಗಿ ತಿಂದ್ರೆ ಆಗ್ಬಹುದು ಅಂತ ನಮ್ದೊಂದು ಸ್ಟಡಿ ತೋರಿಸ್ತಾ ಇದೆ.
1: ಇರೆಗ್ಯುಲರ್ ಮಸಾಲ ಪದಾರ್ಥಗಳು ಹೆಚ್ಚು ತಿನ್ನೋದ್ರ
0: ಇರೆಗ್ಯುಲರ್ ಬೌಲ್ ಹ್ಯಾಬಿಟ್ಸ್.
1: ಮಕ್ಕಳಲ್ಲಿ ಮಕ್ಕಳು ಏನು ಮಸಾಲ ಪದಾರ್ಥಗಳು ತಿಂದೇ ಇಲ್ದಿದ್ರು ಕೂಡ ಮಕ್ಕಳಲ್ಲಿ
0: ಅಪೆಂಡಿಕ್ಸ್ ಬರುತ್ತೆ. ಅದು ಡೆವಲಪ್ಮೆಂಟಲ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕಳ್ಳಿಗೆ ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ. ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ. ಇಂಟೆಸ್ಟೈನ್ ಡೆವಲಪ್ ಆಗುತ್ತೆ, ಕೂದ್ಲ, ತಲೆ, ಕೈ, ಕಾಲು, ಬೆರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟ್ ಆಗ್ಬಿಡುತ್ತೆ. ಡೈರೆಕ್ಟ್ ಅಕ್ಯೂಟ್ ಆಗ್ಬಿಡುತ್ತೆ. ಸಣ್ಣ ಹುಡುಗರಲ್ಲಿ ವೇಟ್ ಮಾಡೋದು ಸರಿಯಲ್ಲ,
1: ಸರಿಯಲ್ಲ.
0: ಯಾಕಂದ್ರೆ ಅದು ಬ್ಯಾನ್ ಏನ್ ಇಲ್ಲಲ್ಲ, ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು. ಬಟ್ ಡಿಸೀಸ್ ಪ್ರೋಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ. ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದ್ ಬಿಳಿ ಬಣ್ಣಕ್ಕೆ ಬಿಳಿ ಕೂದಲಿಕ್ಕೆ ಕರಿ ಬಣ್ಣ ಹಚ್ಚದಂಗ
1: ಆಗುತ್ತೆ.
0: ಇಟ್ ಇಸ್ ವೆರಿ ಡೇಂಜರಸ್.
1: ಅದನ್ನ ಪರಿಪೂರ್ಣವಾಗಿ
0: ಆಪರೇಷನ್ ಮಾಡಿ ಅದನ್ನ ಪೂರ ತೆಗಿಲೇಬೇಕು.
1: ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ
0: ಲಕ್ಷಣಗಳು ಸರ್? ಅವನಿಗೆ ಅಪೆಂಡಿಕ್ಸ್ ಆಗೋನಿಗೆ ಫಸ್ಟ್ ಏನಾಗತ್ತೆ, ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ. ಒಂಥರ ಡಿಸ್ಕಂಫರ್ಟ್ ಆಗತ್ತೆ, ಒಂಥರ ವಾಂಟಿಂಗ್ ಸೆನ್ಸೇಷನ್ ಬರೋದು. ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್ ಬರೋದು, ಪೇನ್, ಗ್ರಿಪ್ಪಿಂಗ್ ಪೇನ್, ಶೂಟಿಂಗ್ ಪೇನ್, ಹಿಂಗೆಲ್ಲ ಇರ್ತಾವ ಪೇನ್, ಡಿಫ್ರೆಂಟ್ ಪೇನ್. ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಷನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನ ಹೊಟ್ಟೆಗೆ ಅಬ್ಡಾಮನ್ ಅಂತೀವಿ. ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ, ನಾವು ಮುಟ್ಟಿದ್ರೆ ಪೇನ್ ಅಂತ, ಅದು ಟೆಂಡರ್ನೆಸ್ ಅಂತೀವಿ ಅದಕ್ಕೆ. ಅದೊಂದು ಡಯಾಗ್ನೋಸಿಸ್ ಆಗತ್ತೆ. ಒಂದು ರಿಬೋನ್ ಟೆಂಡರ್ನೆಸ್ ಅಂತೀವಿ, ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗತ್ತೆ ಅವನಿಗೆ, ರಿಬೋನ್ ಟೆಂಡರ್ನೆಸ್. ಅದು ಟೆಂಡರ್ನೆಸ್ ಯಾಕಂದ್ರೆ ಅದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರ್ತದೆ ಅಬ್ಡಾಮನ್ ಅಲ್ಲಿ, ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ. ಸೊ ಇದೊಂದು ಲಕ್ಷಣ. ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್
1: ಅದರ ಮೂಲಕನೇ ಕಂಡುಹಿಡಿಯಲಿಕ್ಕೆ
0: 100% ಗ್ಯಾರಂಟಿ.
1: ಇದರಲ್ಲಿ ಎಷ್ಟು ವಿಧಗಳಿದೆ ಸರ್?
0: ಇದರಲ್ಲಿ ಎರಡು ನಮೂನೆ ಇದೆ, ಒಂದು ಅಕ್ಯೂಟ್, ಒಂದು ರೀಕರೆಂಟ್. ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ. ರೀಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು ಆಗುತ್ತೆ.
1: ಅಂದ್ರೆ ಇದರಲ್ಲಿ ಯಾವ್ದು ತುಂಬಾ
0: ಅಕ್ಯೂಟ್ ಇಸ್ ಡೇಂಜರಸ್? ಇದು ರೀಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು. ಅಕ್ಯೂಟ್ ವೇಟ್ ಮಾಡೋದು
1: ತಪ್ಪು,
0: ಮಾಡೋದು ಆಪರೇಷನ್.
1: ಅದು ಅಕ್ಯೂಟ್ ಆಯ್ತು ಅಂತಂದ್ರೆ ಕಂಪಲ್ಸರಿ
0: ಸರ್ಜರಿನೇ ಅಡ್ವೈಸ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ಜರಿನೇ ಅಡ್ವೈಸ್ ಮಾಡಬೇಕು.
1: ಸರಿ, ಅಪೆಂಡಿಕ್ಸ್ ಅನ್ನ ಕಂಡುಹಿಡಲಿಕ್ಕೆ ಈಗ ಸಾಕಷ್ಟು ಸಾಧನಗಳು ಬಂದು ಹೇಗೆ ಕಂಡುಹಿಡಲಾಗ್ತದೆ ಅಂತ
0: ಮೊದಲೇ ಹೇಳ್ತೀನಿ ನೋಡಿ. ಇವಾಗ ಸ್ಕ್ಯಾನಿಂಗ್ ಇರಲಿಲ್ಲ,
1: ಹೌದು,
0: ಅವಾಗ ಡಾಕ್ಟರ್ಸ್ ತಮ್ಮ ನಾಲೆಡ್ಜ್, ತಮ್ದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡುಹಿಡಿತಿದ್ರು. ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ, ರೈಟ್ ಇಲಿಯಾಕ್ ಫೋಸಾ ಅಂತೀವಿ ನಾವು, ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲಿಯಾಕ್ ಫೋಸಾ ಅಂತೀವಿ. ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ. ಕಿಡ್ನಿ ಅಲ್ಲಿ ಹರಳಿದ್ರು
1: ಹೊಟ್ಟೆ ನೋವು
0: ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ.
1: ಓಹೋ,
0: ಹಿಂದ್ಗಡೆ ಇರುತ್ತೆ ಕಿಡ್ನಿ, ಸ್ವಲ್ಪ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಆ ಪೇನ್ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಹಿಂಗ ಪಾಲ್ಪೇಷನ್ ಮುಟ್ಕೊಂಡು ಕಿಡ್ನಿ ಏರಿಯಾಗ ಹೋಗ್ತಿವಿ. ಆ ಕಿಡ್ನಿ ಏರಿಯಾಗ ಒತ್ತು ಒತ್ತಿ ನೋಡ್ತೀವಿ, ಅಲ್ಲಿ ಪೇನ್ ಇತ್ತು, ಅಲ್ಲಿ ಟೆಂಡರ್ನೆಸ್ ಇತ್ತು, ಮತ್ತೆ ಇಲ್ಲಿ ಎದುರುಗಡೆನೂ ಟೆಂಡರ್ನೆಸ್ ಇತ್ತು ಅಂದ್ರೆ ನಾವು ಅಪೆಂಡಿಕ್ಸ್, ಕಿಡ್ನಿ ಸ್ಟೋನು ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ.
1: ಹೌದೌದು.
0: ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ, ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದರೆ ಇಲ್ಲ, ಕ್ಲಿಯರ್ ಕಟ್ ತೋರಿಸ್ಬಿಡುತ್ತೆ ಕಿಡ್ನಿ ಸ್ಟೋನ್ ಇದೆಯಾ ಅಪೆಂಡಿಕ್ಸ್ ಇದೆಯಾ. ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಪೇಷಂಟ್ ಇನ್ ಬ್ಲಾಡರ್, ಕಿಡ್ನಿ, ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು, ಬ್ಲಾಡರ್ ಫುಲ್ ಆಗೋದು ಎಲ್ಲ ಕಾಣಿಸುತ್ತೆ, ಸಪರೇಟ್ ಕಾಣಿಸುತ್ತೆ. ಕರಡು ಅಪೆಂಡಿಕ್ಸ್ ಸಪರೇಟ್. ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ. ಆ ಅಂಡಾಶಯದಲ್ಲೂ ಏನಾದ್ರೂ ನೀರಿಂದು ಗಡ್ಡಿ ಅಥವಾ ಏನಾದ್ರೂ ರಕ್ತದ ಗಡ್ಡಿ ಡೆವಲಪ್ ಆದ್ರೆ ಓವರಿಯನ್ ಸಿಸ್ಟ್ ಅಂತಾರೆ, ಚಾಕ್ಲೇಟ್ ಓವರಿಯನ್ ಸಿಸ್ಟ್, ಹೆಮಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ, ಅಥವಾ ಸಿಂಪಲ್ ಓವರಿಯನ್ ಸಿಸ್ಟ್ ಒಳಗಡೆ ನೀರಿದ್ರೆ, ಅವು ಏನಾದ್ರೂ ತಿರುಗಿದ್ರೆ, ಟ್ವಿಸ್ಟ್ ಆಗಿದ್ರೆ, ಅವನು ರೈಟ್ ಇಲ್ಯಾಕ್ ಫೋರ್ಸ್ ಕಡೆ ಪೇನ್ ತೋರಿಸುತ್ತೆ, ಅವಾಗ್ನು ಕನ್ಫ್ಯೂಷನ್ ಆಗತ್ತೆ. ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು, ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್, ಈ ಕಡೆ ಹೊಕ್ಕಳಿಂದ 2.5 centimeter ದೂರ, ಈ ಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಎಲುಬು, ಅಲ್ಲಿಂದ 1.3 centimeter, ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತೀವಿ, ಅಲ್ಲಿ ಕೊಯ್ತೀವಿ, ಇನ್ಸಿಷನ್ ತಗೋತೀವಿ. ಬಟ್ ಅವಾಗಿನ ಸರ್ಜನ್ಸ್ ಏನ್ ಮಾಡ್ತಿದ್ರು, ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ, ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್, ಯಾಕಂದ್ರೆ ಅದು ಓವರಿನ ಹೆಣ್ಮಕ್ಳಲ್ಲಿ ಆ ಓವರಿನೂ ಕಾಣಬೇಕು, ಅಪೆಂಡಿಕ್ಸ್ ಕಾಣಬೇಕು, ಎರಡೂ ಕಾಣಬೇಕು ಅಂತ ಎರಡು ಚೆಕ್ ಮಾಡ್ತಿದ್ರು ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್. ಲ್ಯಾಪ್ರೋಸ್ಕೋಪಿ ಅಂತ ಏನ್ ಬಂತು, ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತ ಏನ್ ಇನ್ವೆಂಟ್ ಆಯ್ತು. ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ, 2000 ಅಲ್ಲಿ ನಾನ್ ಸ್ಟಾರ್ಟ್ ಮಾಡಿದ್ದು ರಾಯಚೂರು. ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬಾ ಪೇಷಂಟ್ ಒನ್ ಅಂಡ್ ಹಾಫ್ ಡಲ್ ಮನೆ ಕಳ್ಸ್ಬಿಟ್ಟು. ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ಏನಂದ್ರೆ, ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ ಸಣ್ಣ ದೊಡ್ಡ

0: ಕಾಣ್ತಾಳು, ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ.
1: ಓಹೋ, ಎಲ್ಲ ಕಾಣಿಸುತ್ತೆ,
0: ಎಲ್ಲ ಕರಳು, ಲಿವರು, ಎಲ್ಲ ಗಾಲ್ ಬ್ಯಾಡ್ರು, ದೊಡ್ಡ ಕರಳು, ಸಣ್ಣ ಕರಳು, ಎಲ್ಲ ಕಾಣಿಸುತ್ತೆ. ಹೆಣ್ಣು ಮಕ್ಕಳಲ್ಲಿ ನಾವು ಓರಿನೂ ಚೆಕ್ ಮಾಡಬಹುದು. ಅದೇ ಸಣ್ಣ ತೂತಲ್ಲಿ ಒಂದು ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದು ಹಾಕ್ತಿವಿ, 10mm ಪೋರ್ಟ್ ಸ್ಟಿಕ್, ಎರಡು 5mm ಪೋರ್ಟ್ ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ, ಇವಕ್ಕೆ ವಾಕಿಂಗ್ ಪೋರ್ಟ್ಸ್ ಅಂತೀವಿ. ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ CO2 ಅಂತ, ಅದರಿಂದ ಸ್ವಲ್ಪ ಅಪ್ ಡೌನ್ ದೊಡ್ಡದಾಗತ್ತೆ. ಸೊ ಅದರಿಂದ ನಾವು ನೋಡ್ಕೋತ ಹೋದ್ರೆ, ಟ್ರೇಸ್ ಮಾಡ್ಕೋತ ಹೋದ್ರೆ ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ, ಓರಿನು ಕಾಣಿಸುತ್ತೆ, ಯೂಟ್ರಸ್ ಕಾಣಿಸುತ್ತೆ.
1: ಏನ್ ತೊಂದರೆಗಳಾಗ್ತದೆ,
0: ಏನಾಗುತ್ತೆ ಅಂದ್ರೆ, ಫಸ್ಟ್ ಅಕ್ಯೂಟ್ ಅಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಅದು ಅಪೆಂಡಿಕ್ಸ್ ರಪ್ಚರ್ ಆಗ್ಬಹುದು, ಒಡಿಬಹುದು, ಒಳಗಿನ ಪಸ್ ಎಲ್ಲ ಹೊರಗೆ ಬರಬಹುದು, ಪರ್ಫೊರೇಷನ್ ಅಂತ ತೂತ್ಗಳು, ಅಪೆಂಡಿಕ್ಸ್ ತೂತ್ ಬಿದ್ದು ಪರ್ಫೊರೇಷನ್ ಆಗ್ಬಹುದು. ಒಂದು ಇನ್ನೊಂದು, ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ಅದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗತ್ತೆ. ಆ ಗಡ್ಡೆ ಅಂದ್ರೆ ಎದುರುಗಡ್ಡೆ, ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದು ಸಣ್ಣ ಕರಳು ದೊಡ್ಡ ಕರಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಸೇರ್ಕೊಂಡ್ ಬಿಡುತ್ತೆ ಅದರಲ್ಲಿ. ಆಮೇಲೆ ಮೊಮೆಂಟಮ್ ಅಂತ ಒಂದಿರುತ್ತೆ, ಒಂದ್ ಲೇಯರ್ ಇರುತ್ತೆ, ಒಂದ್ ಪದರ್ ಇರುತ್ತೆ, ಅದು ಸದ್ಯಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡುತ್ತೆ. ಇದೆಲ್ಲ ಸೇರ್ಕೊಂಡು ಒಂದ್ ಗಡ್ಡೆ ಆಗ್ಬಿಡುತ್ತೆ. ಗಡ್ಡೆ ಆದಾಗ ಮಾತ್ರ ಬಹಳ ಕಷ್ಟ, ಬಹಳ ಕಷ್ಟ ಆಪರೇಷನ್ ಮಾಡೋದು. ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ, ಅದನ್ನ ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ. ಆರು ವಾರ ಪೇಷಂಟ್ ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಗ್ಲೂಕೋಸ್ ಕೊಡ್ತೀವಿ. ಆರು ವಾರ ವೇಟ್ ಮಾಡ್ಬೇಕು, ನಡು ಒಂದೆರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ, ಎಲ್ಲ ಕರಗೋಗಿದೆ, ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಮಾಡಬಹುದು.
1: ಅಂದ್ರೆ ಗಡ್ಡೆ ಆಯ್ತು ಅಂತಂದ್ರೆ ತುಂಬಾ ಕಷ್ಟ,
0: ತುಂಬಾ ಕಷ್ಟ, ಯಾರಾದ್ರೂ ತುಂಬಾ ಕಷ್ಟ, ಅದು ಬಿಡ್ಸಕ್ಕೆ ಆಗಲ್ಲ. ತೂತ್ ಬಿದ್ದ ಅಪೆಂಡಿಕ್ಸ್ ಗೆ ಅಪೆಂಡಿಕ್ಯುಲರ್ ಆಬ್ಸೆಸ್ ಅಂತ ಏನ್ ಪಸ್ ಏನಾಗಿರ್ತಾವ, ಅವ್ಕೆ ಇಮಿಡಿಯೇಟ್ಲಿ ಆಪರೇಷನ್
1: ಮಾಡ್ಬಿಡೋದು.
0: ಮಾಡಿ ಒಂದು ಹೊಟ್ಟೆಲಿ ಒಂದು ಪೈಪ್ ಇಟ್ಟು ಡ್ರೈನ್ ಅಂತಾರೆ, ಡ್ರೈನ್ ಇಟ್ಟು ಹೊರಗೆ ಬರ್ಬೋದು. ನಲವತ್ತೈದು ತಾಸನ್ನ ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್, ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು, ಡಿಸ್ಚಾರ್ಜ್ ಮಾಡಬಹುದು.
1: ಒಂದ್ ವೇಳೆ ಆಪರೇಷನ್ ಮಾಡ್ತಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಇದೇನಾ
0: ಸರ್? ಪ್ರಾಣಕ್ಕೆ ಸ್ಲೋ ಆಗಿ ಬಂದ್ಬಿಡುತ್ತೆ ಸರ್, ಅದು ಇಮಿಡಿಯೇಟ್ಲಿ ಬರಲ್ಲ, ಪ್ರಾಣಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್, ಗ್ಯಾಂಗ್ರೀನ್ ಆಗೋದು, ಸುಟ್ಟುವುದು ಅಪೆಂಡಿಕ್ಸ್ ಒಳಗಡೆ ಗ್ಯಾಂಗ್ರೀನ್ ಅಂದ್ರೆ ಕೊಳ್ತೋಗೋದು, ಪೇಷಂಟ್ ಸೀರಿಯಸ್ ಆಗೋದು, ಸೆಪ್ಟಿಸಿಮಿಯಾ ಅಂತಾರೆ, ಟಾಕ್ಸಿಮಿಯಾ ಅಂತಾರೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೋದ ಅಂತಂದ್ರೆ ಅವ್ನು ವೆಂಟಿಲೇಟರ್
1: ಹೋಗ್ಬೇಕಾಗುತ್ತೆ.
0: ಆಮೇಲೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್, CRDS ಇಂಥವ್ ಸ್ಟಾರ್ಟ್ ಆಗ್ಬಿಡ್ತಾವ ಈ ಇನ್ಫೆಕ್ಷನ್ ಪಸ್ ಇಂದ.
1: ಓಹೋ,
0: ಸೊ ಅದರಿಂದ ವೆಂಟಿಲೇಟರ್ ಹೋಗ್ತಾನೆ. ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಹೊರಗೆ ತೆಗೆದ್ರೆ ಬಾಡಿ ರಿಲ್ಯಾಕ್ಸ್
1: ಆಗ್ತಾನೆ.
0: ಬಾಡಿ ಒಳಗಡೆಯಿಂದ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ, ಅದನ್ನ ನಾವು ಎಷ್ಟಾದ್ರೂ ಮುಚ್ಕೊಳಕ್ಕೆ ಹೋಗ್ತೀವಿ, ಅದು ದಟ್ ಇಸ್ ನಾಟ್ ಕರೆಕ್ಟ್.
1: ಸರ್, ಈಗ ಅಪೆಂಡಿಕ್ಸ್ ಗೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಈಗ ಅಡ್ವಾನ್ಸ್ ಆಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಅದು ಹೇಗೆ ಆಪರೇಷನ್
0: ಮಾಡ್ತೀವಿ? ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಧನೆಗಳು, ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ ಮಾಡಬೇಕು, ಓಪನ್ ಕಟ್ ಮಾಡಿ ಯಾವಾಗ ಮಾಡಬೇಕು. ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, HIV, HBCG, ಯೂರಿನ್, ಎಕ್ಸ್ರೇ, ಚೆಸ್ಟ್, ಅಲ್ಟ್ರಾಸೌಂಡ್, ಇವು ಬೇಸಿಕ್. ಕಿಡ್ನಿ ಯೂರಿಯಾ ಕ್ರಿಯೇಟಿನ್
1: ಮಾಡ್ಲೇಬೇಕು,
0: ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಲೇಬೇಕು, ಇವು ಬೇಸಿಕ್ ಸರ್ಜಿಕಲ್ ಪ್ರೊಫೈಲ್ ಅಂತಾರೆ ಇದಕ್ಕೆ. ಸೊ ಶುಗರ್ ಟೆಸ್ಟ್ ಮಾಡ್ಬೇಕು ಅದರಲ್ಲಿ, ರೂಟೀನ್, ಇವೆಲ್ಲ ರೂಟೀನ್. ಪ್ಲಸ್ ಇವಾಗ ಪೇಷಂಟ್ ಗೆ ಮಾಸ್ ಆಗಿತ್ತು, ಪೇಷಂಟ್ ಗೆ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗೆ

0: ಬಂದಿದೆ ಇಂಡಿಯಾದಲ್ಲಿ.
1: ಹೌದು,
0: ಎಲ್ಲ ಜಂಕ್ ಫುಡ್ ತಿಂದು ತಿಂದು ತಿಂದು ಅದರಿಂದನೂ ಈ ಅಪೆಂಡಿಸೈಟಿಸ್ ಆಗ್ತದೆ ಅಂತ ಇವಾಗ ಒಂದು ಸ್ಟಡಿ ಬಂದಿದೆ. ಸೊ ಇದಕ್ಕೆಲ್ಲ ಬೆಸ್ಟ್ ಅಂತಂದ್ರೆ ಯೋಗ ಮಾಡೋದು ಒಳ್ಳೇದು.
1: ಒಳ್ಳೇದು ಸರ್. ಊಟ ವಿಷಯಕ್ಕೆ ಬಂದಾಗ ಈ ಅಪೆಂಡಿಕ್ಸ್ ಬರಬಾರದು ಅಂತಂದಾಗ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು?
0: ನಮ್ಮ ಸ್ಟಡಿ ಪ್ರಕಾರ ನಾನ್ ವೆಜಿಟೇರಿಯನ್ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರಿಗೆ ಇದು
1: ಬರಬಹುದು.
0: ಡ್ರಿಂಕ್ಸ್ ಯಾರು ಆಲ್ಕೋಹಾಲ್ ಎಕ್ಸಸ್ ಆಲ್ಕೋಹಾಲ್ ಯಾರು ತಗೋತಾರೆ ಅವರಿಗೆ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ.
1: ಹೌದು,
0: ಟೋಟಲ್ ಹೈಪರ್ ಟೆನ್ಷನ್.

0: ಅಂತಾಗುತ್ತೆ. ಅದರಿಂದ ರಕ್ತದ ನಳಿ ಎಲ್ಲ ಇಲ್ಲಿ ಗಂಟಲದಲ್ಲಿ ವೇನ್ಸ್ ಅಂತ ಇರುತ್ತೆ, ವೈರಸಸ್ ಅಂತ
1: ನರಗಳು,
0: ನರಗಳು ಅವು ಅಡಿತಾವ.
1: ಓಕೆ,
0: ಯಾರು ನೀವು ಕೇಳಿರ್ಬೇಕು, ಯಾರೋ ಅವ್ನು ಕುಡಿತಿದ ನೋಡ್ರಿ, ಅವನು ವಾಂತಿ ಮಾಡ್ಕೊಂಡು ರಕ್ತ ವಾಂತಿ ಮಾಡಿ ಕಾರ್ಕೊಂಡು ಸತ್ತ ಅಂತ.
1: ಹೌದು,
0: ಸೊ ಅದು ಏನಿದೆಯಲ್ಲ, ಅದು ವೈರಸಸ್ ಅಂತ ಆಗತ್ತೆ. ಕೆಳಗಡೆ ಸಂಡ ಜಾಗಕ್ಕೂ ಆಗ್ಬಹುದು, ಇಲ್ಲಿನೂ ಆಗ್ಬಹುದು. ಸೊ ಇದನ್ನೇನಿದೆ, ಸ್ಟಾರ್ಟಿಂಗ್ ಬ್ಯಾಂಡಿಂಗ್ ಅಂತ ಮಾಡ್ತಾರೆ. ಆ ವೈರಸಸ್ ಆ ವೇನ್ಸ್ ನ ಎಂಡೋಸ್ಕೋಪಿ ಮಾಡಿ ಅಲ್ಲೇ ಬ್ಯಾಂಡ್ಸ್ ಹಾಕ್ಬಿಡ್ತೀವಿ. ಸೊ ಅದು ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್, ಸ್ಟಾಪ್ ಆಗ್ಬಿಡುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ.
1: ಕೆಳಗಡೆ ಆಯ್ತು ಅಂತಂದ್ರೆ
0: ಕೆಳಗಡೆನು ಬ್ಯಾಂಡಿಂಗ್ ಮಾಡಬಹುದು,
1: ಅಲ್ಲಿ ಕೂಡ
0: ಬ್ಯಾಂಡಿಂಗ್ ಮಾಡಬಹುದು, ವೈರಸಸ್ಗೆ ಕೊಲೊನೋಸ್ಕೋಪಿ ಮಾಡಿ ಬ್ಯಾಂಡಿಂಗ್ ಮಾಡ್ತಾರೆ.
1: ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಅಪೆಂಡಿಕ್ಸ್ ಅಂದ್ರೆ ಏನು, ಅದು ಏನು ಕೆಲಸ ಮಾಡ್ತದೆ, ಬಂದ್ರೆ ಏನು ತೊಂದರೆ ಆಗ್ತದೆ, ಮತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು, ಜೊತೆಗೆ ಯಾವ ತರ ಜೀವನ ಶೈಲಿಯನ್ನು ಇಟ್ಕೊಂಡ್ರೆ ಒಳ್ಳೇದು ಅನ್ನುವಂತ ಮಾಹಿತಿಯನ್ನು ಕೊಟ್ರಿ. ನಮ್ಮ ಆಕಾಶವಾಣಿಗೆ ಬಂದು ಅಪೆಂಡಿಕ್ಸ್ಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ನೆರವು ಬಿ ನರಸಿಂಹಲು. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
2: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲ? ಏನು ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗಾರ ಹೋಗಿ ತೋರಿಸ್ಬೇಕಿಲ್ಲ?
3: ಯಾರು ಸಿದ್ದು ಏನು?

0: ಬಟ್ಟೊಂದಿಟ್ಟು ಜಬ್ಕೊಂಡಿನಿ. ಆ ಹೊಲಕ್ಕೆ ಹೋದಾಗ ಹೊಟ್ಟ ಏನ್ ಮನ್ಯಾಗ ಔಷಧ ಮಾಡ್ದೆ, ಉಪಚಾರ ಮಾಡ್ದೆ, ಹೊಟ್ಟ ಕಮ್ಮಿನೇ ಆಗ್ವಲ್ದು ಸಿದ್ದು.
1: ದವಾಖಾನಿ ಹೋಗಿ ತೋರಿಸ್ಬೇಕು ಇಲ್ಲ ಶಾಂತಕ್ಕ.
0: ಹೋಗ ನಿನ್ನ ಒಯ್ದು ಅಟ್ಟ ದುಡ್ಡ ಅಟ್ಟ ರೊಕ್ಕ ನನ್ನ ಕಡೆಯಲ್ಲಿ ಬರ್ತಾವು. ದವಾಖಾನಿಗೆ ಹೋಗಿ ತೋರ್ಸಟ್ಟೇನ ಸೌಕರ್ಯ ತದೀನಿ ಅನ್ನ.
1: ಅಲ್ಲ, ದವಾಖಾನಿಗೆ ತೋರಿಸ್ಲಕ್ಕ ದುಡ್ಡು ಇರೇಬೇಕಂತೇನಿಲ್ಲ. ಸರ್ಕಾರಿ ದವಾಖಾನಿ ಒಳಗೂ ಉಚಿತ ಸೇವೆ ಅದಾವ. ಸರ್ಕಾರಿ ದವಾಖಾನಿಯಾಗ ಲಭ್ಯ ಇಲ್ಲ ಅಂದ್ರೆ ಹೊರಗೂ ತೋರಿಸ್ಬೋದು. ಈಗ ಆಭಾ ಕಾರ್ಡ್ ಅಂತಾರ, ಆಯುಷ್ಮಾನ್ ಭಾರತ ಅತಿ ಒಂದು ಯೋಜನೆ ಅದ, ಅದು ಕಾರ್ಡ್ ಮಾಡಿಸಿಲ್ಲ ನೀನು?
0: ಏನೇನೇನೇನ ಮಾಡ್ಸ್ಯಾನು ನಮ್ಮ ಹಿರಿಯ, ಆದ್ರೆ ಅವು ಏನು ಎಲ್ಲಿ ಹೋಗ್ಬೇಕು ಹ್ಯಾಂಗ ಮಾಡಿಸ್ಬೇಕು ಅವು ಏನು ತೋರಿಸಿದ್ರೆ ಏನು ಸಿಗ್ತೈತಿ ಲಾಭ ಒಂದು ಗೊತ್ತಿಲ್ಲೋ ನನಗೆ ಸಿದ್ದು. ಕರ್ಕೊಂಡು ಹೋಗೋರು ಯಾರು ಇಲ್ಲ ಮುಂದಕತ್ತ.
1: ನಾನೇ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಇಲ್ಲಿ ಸರ್ಪಂಚರ ಕಡೆ ಹೋಗುನಂತ ಏನೇನು ಹೊಸ ಹೊಸ ಯೋಜನೆಗಳದಾವ ಎಲ್ಲ ಹೇಳ್ತಾರೆ ಇದ್ರ ಕುರಿತು. ಹೋಗಿ ಬೆಟರಿ ಆಗಿ ಬರೋಣ ಬಾ.
0: ಹಿಂಗಂತಿ ಅಲ್ಲೂ ಹರ್ಯಾವತ್ತ ಮಂದಿ ಎಲ್ಲ ಓಡಾಡಿ ಹೊಂಟಿದ್ರು, ಸರ್ಪಂಚರು ಬಂದಾರತ್ ಹೇಳಿ ಅಲ್ಲಿ ಏನು ನಮ್ನು ನಮ್ದು ಮಾತು ಕೇಳ್ತಾರತಿ.
1: ಹಾ, ಅವ್ರು ಎಲ್ಲರಿಗೆ ಮಾಹಿತಿ ಹೇಳ್ತಾರ. ಹೋಗಿ ಬೆಟ್ಟ ಆಗುನ್ ಬಾ.
0: ನಡಿ ನಡಿ ನಡಿಪ್ಪ ನಡಿ.
1: ಸರ್ಪಂಚರ ನಮಸ್ಕಾರ ರೀ.
0: ನಮಸ್ಕಾರ ರೀ ಸರ್ಪಂಚರ.
2: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಾಲ ಹೊಂಟೈತಲ್ಲ ಮುಂಜಾನೆದ್ದು.
1: ಏನಿಲ್ರಿ, ಶಾಂತಕ್ಕಾಗ ಆರಾಮ್ ಬೇರೆ ಇಲ್ಲ, ಕುಂತಳ ಮಳಕಲ್ ಬೇರೆ ಸಮದವಂತ. ಅದಕ್ಕ ಸರ್ಕಾರಿ ಯೋಜನೆಗಳು ಏನೇನು ಅದಾವ ನನಗೂ ಪಕ್ಕ ಗೊತ್ತಿಲ್ಲ. ಹೇಳ್ಬೇಕಂದ್ರ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗ ಒಂದ್ ಸ್ವಲ್ಪ ಮಾಹಿತಿ ಇರ್ತೈತಿ. ಅದಕ್ಕೆ ನಿಮ್ ಕಡೆ ಕರ್ಕೊಂಡ್ ಬಂದಿನ್ ನೋಡ್ರಿ.
0: ಅದಕ್ಕ ಹೋಗು ನಂದರಿ ಸಿದ್ದು ಬಂದಿನ್ರಿ ಸರ್ಪಂಚರ.
2: ಅರೆ ಸಿದ್ದು, ನಿಂಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಬಹಳಷ್ಟು ಚಾಲ್ತಿಲ್ ಐತೆ ನಮ್ಮ ದೇಶದಾಗ. ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ ನೀನು?
1: ಅದೇ ಕೇಳಿನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತ ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನ್ ಲಾಭ ಐತಿ, ಮತ್ತ ಏನು ಯಾವ ರೀತಿ ನಾವು ಇದನ್ನ ವೈದ್ಯಕೀಯ ಸೇವೆಯನ್ನು ಪಡ್ಕೋಬಹುದು ಅಂತ ಮಾಹಿತಿ ಸಲುವಾಗಿ ನಿಮ್ ಕಡೆ ಬಂದೀವಿ ನೋಡ್ರಿ.
2: ಈಗ ನೋಡಪ್ಪ, ನಮ್ಮ ದೇಶದೊಳಗ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನ ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತ ಮಾಡಲು ಭಾರತ ಸರ್ಕಾರ

0: ರೇಟ್ ಇಷ್ಟೇ ಮಾಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಮೊದಲ ಮನ್ಸಿಗೆ ಬಂದಂಗ ರೊಕ್ಕ ಹರಿತಿದ್ರಂತ, ಈಗ ಎಲ್ಲಾ ನಿಯಮಿತವಾಗಿ ಮಾಡಿದ್ದಕ್ಕ ಎಲ್ಲಾರಿಗಿ ಹೃದಯ ಚಿಕಿತ್ಸೆ ಕೈಗೆಟಕುವಂಗ ಆಗೈತಿ ನೋಡ್ರಿ ಸರ್ ಪಂಚರ.
1: ಅದ ಹೌದ್. ಮತ್ತೆ ಈಗ ನೋಡ್, ನಮ್ ದೇಶದಾಗ ಸಾಕಷ್ಟು ಜನರಿಗೆ ಈಗ ಮಳೆಕಾಲ ಸಮಸ್ಯೆಗಳು ಭಾವ ಬರ್ಲಿಕ್ಕತ್ತಾವ. ಇತ್ತೀಚೆಗೆ ಇದನ್ನ ಮನಗಂಡ ಸರ್ಕಾರ ಒಂದು ಯೋಜನೆಯನ್ನ ಆರಂಭ ಮಾಡಿದ್ದು ಎಲ್ಲರಿಗೂ ಅನುಕೂಲ ನೋಡಿದ.
2: ಬಾ ಚಲೋ ಅಪ್ಪ, ನಮ್ಮ ಊರಾಗ್ರೆ ಓಟ್ರು ಅವ್ರೇ ಆಗ್ಯಾವಿ, ನೀ ಹೇಳದಿಲ್ಲ. ಮತ್ ಇದಕ್ಕ ಆಯುಷ್ಮಾನ್ ಕಾರ್ಡ್ ಅಂದಿಲ್ಲ, ಅದನ್ನ ತಗೊಂಡ ಹೋಗ್ಬೇಕೆಂತಮ್ಮ.
1: ಹೌದು, ತಗೊಂಡ್ ಹೋಗ್ಬೇಕ್ರಿ ಇದನ್ನ. ಈಗ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನ ಇಲ್ಲಿ ಪರಿಶೀಲನೆ ಕೂಡ ಮಾಡಬಹುದಾಗ್ತದೆ.
0: ಅನ್ನಂಗ್ರಿ ಸರ್ಪಂಚರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
1: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವ, ಮತ್ತೆ ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಮನ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓನಿಯೊಳಗೆ 10-20 ಜನ ಡಾಕ್ಟರ್ಗೆ ಹೋದ್ರ ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ.
0: ಅದೇ ರೀ ಶಾಂತಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ ನಾಗ ನನಗ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ ನೋಡು ಅಂತ ಹೇಳ್ತಿದ್ದ.
1: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿಲ್ಲಿ, 2014 ಆಗಸ್ಟ್ 2020 ತನಕ ಮೊದಲ ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಕುಲ ಸಂಖ್ಯೆ ಎಷ್ಟಾಗಿ ಅಂದ್ರೆ 780 ಇರೋದು.
0: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ,
1: ಡಬಲ್ ಆದಂಗೆ ಹೆಚ್ಚು ಕಡಿಮೆ. ಮತ್ತೆ ಸ್ನಾತಕ ಅಂದ್ರೆ UG ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರೋದು. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ,
2: ಭಾರಿ ಸರ್ಕಾರ.
1: ಮತ್ತೆ ನಾವು ಇದನ್ನೆಲ್ಲ ಓದಿ PG ಮಾಡ್ತೀವಿ ಅಂತಂದ್ರೆ PG ವಿದ್ಯಾರ್ಥಿಗಳ ಸೀಟ್ ಕೂಡ ಬಹಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದ್ದು ಮೊದಲ, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರೋದು ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ PG ಎಲ್ಲ ಮಾಡಾಕತ್ತಾರ.
2: ಅವಾಗ ಎಲ್ಲಿಗರೇ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚರ, ಈಗ ಎಲ್ಲಾರ್ಗು ಸರ್ಕಾರ ಕೈ ಎಟಕುವಂಗ ಮಾಡ್ಯಾರ ನೋಡ್ರಿ, ಬಹಳ ಚಲೋ ಮಾಡ್ಯಾರ್ರಿ.
0: ಮತ್ತೆ ಇದಲ್ಲದೆ ಎಲ್ಲರಿಗೆ ಇವು ಆಭಾ ಕಾರ್ಡದ್ದು ಈಗ ತಗೊಳಕತ್ತಾರ, ಅದರಿಂದ ಕಾರ್ಡ್ಗಳಿಂದ ಎಲ್ಲಿ ಬೇಕವರಿಗೆ ಅಲ್ಲಿ ವೈದ್ಯಕೀಯ ಸೇವೆ ಸಿಗ್ಲಾಕತ್ತದ ನೋಡ್ರಿ. ಬೇರೆ ರಾಜ್ಯಕ್ಕೆ ಹೋದ್ರು ಉಚಿತವಾಗಿ ಸಿಗ್ಲಾಕತ್ತೈತಿರಿ.
1: ಹೌದು ಹೌದು. ಈಗ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ರಕ್ಷಣಾ ಯೋಜನೆ ಇದಾಗೈತಿ. ಹೌದಾ. ಮತ್ತೆ 1 August 2025 ವೇಳೆಗೆ 79.75 ಕೋಟಿ ಈ ಆಭಾ ಐಡಿಗಳನ್ನ ರಚಿಸಲಾಗಿದೆ.

ಶಿಕ್ಷಣ ಈ ಕುರಿತು ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದಕವಟೆ, ಭಾರತಿ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿದೇವಿ ವಿರುದ್ಧ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ 2 ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ಧ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆ

0: ಆಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ ಒಬ್ಬರು ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ತಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ

0: ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯ ವಿರುದ್ದ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ. ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:30.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ದೇಶಭಕ್ತಿ ಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ ವೃಂದಗಾನದಲ್ಲೇ.

ಆಕಾಶವಾಣಿ ಮಡಿಕೇರಿ, ಸಮಯ 1:30:20. ಈಗ ಕೇಳಿ ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ನಾಳೆ ಅಂದರೆ 2026 ಜುಲೈ 26 ಈ ದಿನವನ್ನು ನಾವು ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಿಸುತ್ತಿದ್ದೇವೆ. ದೇಶದ ಎಲ್ಲೆಡೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಯೋಧರ ನಾಡಾದ ಕೊಡಗು ಜಿಲ್ಲೆಯಲ್ಲೂ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಂಜೆ 5 ಗಂಟೆಯಿಂದ ಮಡಿಕೇರಿ ಗೌಡ ಸಮಾಜದ ಸಭಾಂಗಣದಲ್ಲಿ ಕೊಡಗು ಪತ್ರಕರ್ತರ ಸಂಘ ಮತ್ತು ರೋಟರಿ ಮಿಸ್ಟ್ ಹಿಲ್ಸ್ ಇವರ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್, ಸೈನಿಕರೇ ನಾವೆಂದೂ ಮರೆಯುವುದಿಲ್ಲ ನಿಮ್ಮನ್ನ ಎಂಬ ಸೈನಿಕರಿಗೆ ಪುಷ್ಪ ನಮನ, ಗಾನ ನಮನ, ಗೌರವ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ 125ಕ್ಕೂ ಹೆಚ್ಚಿನ ಸಂಘ ಸಂಸ್ಥೆಗಳು ಪಾಲ್ಗೊಳ್ಳುತ್ತಿವೆ. ಇದರ ಬಗ್ಗೆ ಒಂದು ವರದಿಯನ್ನು ನೀಡಲಿದ್ದಾರೆ, ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ ನಮಗೆ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ ಟಿ ಅವರು. ಅವರೊಂದಿಗೆ ಇಂದಿನ ಮಾತುಕತೆ ಈ ಪ್ರಚಲಿತ ಕಾರ್ಯಕ್ರಮದಲ್ಲಿ.

0: ಶ್ರೋತೃಗಳೇ, ನಾಳೆ ಮಡಿಕೇರಿಯಲ್ಲಿ ಸಂಜೆ 5 ಗಂಟೆಯಿಂದ ನಡೆಯಲಿರುವ ಕಾರ್ಗಿಲ್ ವಿಜಯ ದಿವಸ, ಸೈನಿಕರೇ ನಾವೆಂದೂ ಮರೆಯುವುದಿಲ್ಲ ನಿಮ್ಮನ್ನ ಎಂಬ ವಿನೂತನ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಪತ್ರಕರ್ತರಾದ ಅನಿಲ್ ಹೆಚ್ ಡಿ ಅವರು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈಗ ನಾಳೆ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಇದರ ನೀವು ಯಾವಾಗದಿಂದ ಆಚರಿಸ್ತಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
1: ಖಂಡಿತವಾಗ್ಲು. ನಾಳೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ದಿವಸ, ಯಾಕಂದ್ರೆ ಕಾರ್ಗಿಲ್ ಶಿಖರ ಶ್ರೇಣಿಗಳಲ್ಲಿ ನಮ್ಮ ಭಾರತೀಯ ಯೋಧರು ಕಾರ್ಗಿಲ್ ಗಿರಿ ಶಿಖರವನ್ನ ಮತ್ತೆ ಭಾರತದ ವಶಕ್ಕೆ ಪಡೆದುಕೊಂಡು ನಾಳೆಗೆ 27 ವರ್ಷಗಳ ಒಂದು ಸಂಭ್ರಮದ ದಿನ. ಹಾಗೆ ಬೇಸರದ ದಿನ ಕೂಡ, ಯಾಕೆ ಅಂತ ಹೇಳಿದ್ರೆ ನಾವಲ್ಲಿ 527 ಯೋಧರನ್ನ, ವೀರ ಯೋಧರನ್ನ ಕಳ್ಕೊಂಡ ದಿನ ಕೂಡ. ಅಂತ ಹುತಾತ್ಮರಿಗೆ ಗೌರವ ನಮನವನ್ನು ಸಲ್ಲಿಸುದು ಮತ್ತು ನಮ್ಮ ವೀರ ಯೋಧರು ಯಾರಿದ್ದಾರೆ ಸೈನ್ಯದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ರೂಪದಲ್ಲಿ ಶ್ಲಾಘನೆ ಕೊಡುವಂತ ದಿನವನ್ನಾಗಿ ನಾಳೆ ಕಾರ್ಗಿಲ್ ವಿಜಯ ದಿವಸನ್ನ ಇಡೀ ದೇಶದಲ್ಲಿ ಆಚರಿಸಲಾಗ್ತಿದೆ. ಹಾಗೆ ಮಡಿಕೇರಿಯಲ್ಲಿ ಕೂಡ ನಾವು ನಾಳೆ ರೋಟರಿ ಮಿಸ್ಟಿ ಹಿಲ್ಸ್ ಮತ್ತು ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ.
0: ಯಾವ ರೀತಿ ವಿನೂತನ ಅಂದ್ರೆ ಯಾವ ರೀತಿ?
1: ನಾಳೆ ಸಂಜೆ 5 ಗಂಟೆಗೆ ಮಡಿಕೇರಿಯ ಗೌಡ ಸಮಾಜದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಾವಂದ್ರೆ ವೇದಿಕೆಯಲ್ಲಿ ಒಂದು ಅಮರ ಜವಾನ್ ಅಂತ ಹೇಳಿ ಒಂದು ಸ್ಮಾರಕವನ್ನ ಕೂಡ ರೂಪಿಸಿದ್ದೇವೆ. ಈ ಸ್ಮಾರಕಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಬಂದು ಪುಷ್ಪನಮನವನ್ನ ಸಲ್ಲಿಸಿ ಒಂದು ಗೌರವದ ಸೆಲ್ಯೂಟ್ ಅನ್ನ ಹೊಡೆಯುವ ಮೂಲಕ, ಯಾರು ಹುತಾತ್ಮರಾಗಿದ್ದಾರೆ ಕಾರ್ಗಿಲ್ನಲ್ಲಿ ಅವರಿಗೆ ಒಂದು ಸೆಲ್ಯೂಟ್ ಮೂಲಕ ಗೌರವವನ್ನು ಸಲ್ಲಿಸುವುದು, ಹಾಗೆ ಈಗ ಪ್ರಸ್ತುತ ಏನು ಸೇನೆಯಲ್ಲಿರುವ ಯೋಧರು ಮತ್ತು ಅವರ ಕುಟುಂಬದವರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಒಂದು ಸ್ಥೈರ್ಯವನ್ನು ತುಂಬುವಂತ ಕಾರ್ಯಕ್ರಮ ಇದಾಗ್ತದೆ. ಯಾಕಂದ್ರೆ ನಾವು ಕೊಡಗಿನ ವೀರ ಯೋಧರ ನಾಡು, ಹಾಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರ ಹುಟ್ಟಿದಂತ ಊರು ಅಂತ ನಾವು ಹೇಳ್ಕೊಂಡೇ ಬಂದಿದ್ದೇವೆ. ಆದ್ರೆ ಅದಕ್ಕೆ ಸರಿಯಾಗಿ ಅರ್ಥಪೂರ್ಣವಾಗುವಂತೆ ಈ ಕಾರ್ಯಕ್ರಮವನ್ನ ನಾಳೆ ಆಯೋಜನೆ ಮಾಡಿದ್ದೇವೆ. ವಿಶೇಷ ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗಿನ ಬೇರೆ ಬೇರೆ ಕಡೆಗಳಿಂದ ಸುಮಾರು 142 ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದು, ಇನ್ನು ಕೂಡ ಹೆಸರನ್ನು ನೋಂದಾಯಿಸ್ತಾನೆ ಇದ್ದಾರೆ. ಸುಮಾರು 150 ಸಂಘ ಸಂಸ್ಥೆಗಳು ನಾಳೆ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಸುಮಾರು 1200 ಜನ ಈ ಕಾರ್ಯಕ್ರಮಕ್ಕೆ ಬರುವಂತ ನಿರೀಕ್ಷೆ ನಮ್ಮದಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಒಂದು ಸೈನಿಕರಿಗೆ ನಮನವನ್ನು ಸಲ್ಲಿಸುವಂತ ಕಾರ್ಯಕ್ರಮಕ್ಕೆ ಒಂದು ಸಭಾಂಗಣದಲ್ಲಿ ಇಷ್ಟೊಂದು ಜನ ಸೇರ್ತಾ ಇರುವಂತದ್ದು ಕೂಡ ವಿಶೇಷ ಆಗಿದೆ. ಅಂದ್ರೆ ಇಲ್ಲಿ ಎರಡು ಉದ್ದೇಶ ಇದೆ. ಒಂದು, ನಾವು ಹುತಾತ್ಮರಿಗೆ ನಮ್ಮನ್ನು ಸಲ್ಲಿಸಿ ಈಗ ಇರುವಂತಹ ಯೋಧರಿಗೆ ಗೌರವವನ್ನು ಕೊಡುವಂತದ್ದು, ಹಾಗೆ ಯುವ ಪೀಳಿಗೆಗೆ ಸೈನ್ಯವನ್ನು ಸೇರ್ಲಿಕ್ಕೆ ಪ್ರೇರಣೆ ನೀಡುವಂತ ಕಾರ್ಯಕ್ರಮ ಕೂಡ ಇದಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಸೈನಿಕರಿಗೆ ಯಾವ ರೀತಿಯಲ್ಲಿ ಸಮಾಜ ಗೌರವ ಕೊಡ್ತಿದೆ, ಸಮಾಜದ ಜನರು ಎಷ್ಟೊಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮಕ್ಕಳು ಯುವ ಪೀಳಿಗೆಗೆ ಅದೊಂದು ಕಣ್ಣಾರೆ ನೋಡುವಂತ ಅವಕಾಶ ಸಿಗ್ತದೆ. ಆಗ ನಾನು ಕೂಡ ಸೈನ್ಯವನ್ನು ಸೇರ್ಬೋದು ಅಂತೇಳಿ ಆ ಮಕ್ಕಳಲ್ಲಿ ಒಂದು ಪ್ರೇರಣೆ ಬೆಳೆದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ. ಹೀಗಾಗಿ ಎಲ್ಲ ವಿಚಾರಗಳನ್ನ ತಿಳಿಸುವಂತ ಕಾರ್ಯಕ್ರಮ ಇದಾಗ್ತಿದೆ. ಇದನ್ನ ನಮ್ಮ ಮಡಿಕೇರಿ ಆರ್ಮಿ ಕ್ಯಾಂಟೀನ್ನ ಹಿರಿಯ ವ್ಯವಸ್ಥಾಪಕರಾದಂತಹ MS ಕಾವೇರಪ್ಪ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಕೊಡಗು ಜಿಲ್ಲೆಯ ಬೇರೆ ಬೇರೆ ಮಾಜಿ ಸೈನಿಕರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಿದೆ. ಯೋಧರನ್ನ ವಿಶೇಷವಾಗಿ ಗೌರವಿಸುವಂತಹ ಒಂದು ಉದ್ದೇಶ ಕೂಡ ಈ ಕಾರ್ಯಕ್ರಮದಲ್ಲಿದೆ.
0: ಬೇರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ?
1: ಹಾಗೆ ಇದರಲ್ಲಿ ಮೈಸೂರಿನ ಹೆಸರಾಂತ ಗಾಯಕರಂತ ರಾಜೇಶ್ ಪಡಿಯಾರ್ ಅಂತಿದ್ದಾರೆ. ಅವರು ಮತ್ತು ಅವರ ತಂಡ ಪಕ್ಕವಾದ್ಯದವರೊಂದಿಗೆ ಬಂದು ಸುಮಾರು 3 ಗಂಟೆಗಳ ಕಾಲ ಬೇರೆ ಬೇರೆ ದೇಶಭಕ್ತಿ ಗೀತೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಡುವ ಮೂಲಕ ಒಂದು ದೇಶಭಕ್ತಿಯ ಒಂದು ಪ್ರೇರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ದೇಶಭಕ್ತಿ ಜಯಘೋಷ ಕೂಡ ಮೂಡುತ್ತೆ. ಹಾಗೆ ಶುಂಠಿ ಕಪ್ಪದ ಸ್ವಸ್ಥ ವಿಶೇಷ ಶಾಲೆಯ ಮಕ್ಕಳು ಕೂಡ ಪಾಲ್ಗೊಳ್ಳುತ್ತಿದ್ದಾರೆ. ಮಡಿಕೇರಿಯ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಪುಟ್ಟ ಮಕ್ಕಳು ಕೂಡ ಇದಕ್ಕೆ ಬರ್ತಿದ್ದಾರೆ. ಅಂದ್ರೆ ಕೇವಲ ಇದು ಹಿರಿಯರನ್ನ ಮಾತ್ರ ಉದ್ದೇಶವಾಗಿ ಇಟ್ಕೊಂಡಿಲ್ಲ, ನಾವು ಶಾಲಾ ಮಕ್ಕಳನ್ನ ಕೂಡ ನಾವು ಕರಿತಿದ್ವಿ. ದೂರದ ಹಾರಂಗಿಯಿಂದ ಜನಗಂಗಾ ಶಾಲೆಯ ಮಕ್ಕಳು ಕೂಡ ಬರ್ತಿದ್ದಾರೆ. ಹಾಗೆ ಬೇರೆ ಕೊಡಗು ವಿದ್ಯಾಲಯದ ಮಕ್ಕಳು ಬರ್ತಿದ್ದಾರೆ. ಹಾಗೆ ಬೇರೆ ಬೇರೆ ಸುಮಾರು ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು, ಈಗ ನಾವು

0: ಕೊರಿನಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಸೋರಿಸುತ್ತವೆ. ಅವರೆಲ್ಲ ನಾವು ಇದ್ದೇವೆ ನಿಮ್ ಜೊತೆ, ಇಂಥ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ, ಯೋಧರಿಗೆ ಗೌರವ ನಮನ ಸಲ್ಲಿಸೋಣ, ನಾವು ನಿಮ್ ಜೊತೆ ಇದ್ದೇವೆ ಅಂತ ಹೇಳಿ ಯೋಧರಿಗೆ ತಿಳಿಸೋಣ ಅಂತ ಹೇಳುವ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಮಗೆ ನೀಡಿದ್ದಾರೆ. ಹೀಗಾಗಿ ಒಂದು ಬಹಳ ಅರ್ಥಪೂರ್ಣ ಮತ್ತು ವಿಭಿನ್ನವಾದ ಕಾರ್ಯಕ್ರಮವಾಗಿ ಇದನ್ನು ರೂಪಿಸ್ತಾ ಇದ್ದೇವೆ.
1: ಹೆಚ್ಚಿನ ಅಂಶ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ಹೋಗಿ ಕರಿಬೇಕಾಗ್ತದೆ, ಬನ್ನಿ ಬನ್ನಿ ಬನ್ನಿ ಅಂತ. ಆದರೆ ಈ ಕಾರ್ಯಕ್ರಮ ಸ್ವಲ್ಪ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿದೆಯಾ ಅಂತ, ಅಂದರೆ ಅವರಾಗೇ ನಾವಾಗಿ ಬರ್ತೀವಿ, ನಾವಾಗಿ ಬರ್ತೀವಿ ಅಂತ ಹೇಳ್ತಿದಾರ ಅಂತ.
0: ಖಂಡಿತ ಹೌದು, ಅದೇ ನಮಗೆ ಬಹಳ ಸಂತೋಷ ಮತ್ತು ಒಂದು ಸವಾಲಿನ ವಿಚಾರ ಕೂಡ ಹೌದು. ಯಾಕೆಂದ್ರೆ ನಾವು ಕಳೆದ ವರ್ಷ ಇದೇ ಕಾರ್ಯಕ್ರಮ ರೋಟರಿ ಮಿಸ್ಟಿಲ್ಸ್ ಮತ್ತು ಕೊಡಗು ಪತ್ರಕರ್ತರ ಸಂಘ ಆಯೋಜನೆ ಮಾಡಿದಾಗ ನಾವು ಫಸ್ಟ್ ಟೈಮ್ ಕರೆದ್ವಿ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಈ ರೀತಿಯಲ್ಲಿ ನಾವು ಯಾರು ಆಯೋಜನೆ ಮಾಡಿದ್ದಿಲ್ಲ. ನಾವು ಬನ್ನಿ ಈ ತರ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ, ಪುಷ್ಪ ನಮನ ಮತ್ತು ಗೀತ ನಮನವನ್ನು ಕೊಡೋಣ ಅಂತ ಹೇಳುವಾಗ ಆಯ್ತು ಬರ್ತೇವೆ ಅಂತ ಹೇಳಿ ಬಂದ್ರು. ಬಟ್ ಅಲ್ಲಿಗೆ ಬಂದವರಿಗೆ ಕಳೆದ ವರ್ಷ ಇದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಕಲ್ಪನೆ ಇತ್ತಿಲ್ಲ. ಮೊದಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬಹಳ ಕಷ್ಟಕರವಾಗಿತ್ತು. ಆದ್ರೆ ಅಲ್ಲಿ ಬಂದವರೆಲ್ಲ ಬಹಳ ತುಂಬಾ ಚಂದವಾಗಿ ಮಾಡಿದ್ರೆ ನಮಗೆ ಇದರಲ್ಲಿ ಭಾಗವಹಿಸಿದ್ದು ಬಹಳ ಹೆಮ್ಮೆ ತಂದಿದೆ ಅಂತ ಹೇಳಿದ್ರು. ದೂರದ ಶ್ರೀಮಂಗಲ ಇರ್ಬೋದು, ಕೊಡ್ಲಿಪೇಟೆ ಇರ್ಬೋದು, ಶನಿವಾರ ಸಂತೆ ಇರ್ಬೋದು, ಹಾಗೆ ಕೂಡಿಗೆ ಕುಶನಗರ ಎಲ್ಲಾ ಕಡೆಯಿಂದ ಬಂದವರು ಕೂಡ ಪ್ರಶಂಸೆ ಮಾಡಿ ಹೋಗಿರುವಂತದ್ದು ಇದೊಂದು ಮತ್ತೊಂದು ವರ್ಷಕ್ಕೆ ಇದೇ ರೀತಿ ಮಾಡೋಣ ಅಂತ ಹೇಳಿ ಒಂದು ಉತ್ಸಾಹವನ್ನು ನಮ್ಮಲ್ಲಿ ತುಂಬಿತ್ತು. ಮತ್ತೆ ಈ ವರ್ಷ ಯಾಕೆ ನಾವು ಬೇರೆಯವರು ಕರೆಯುವಂತ ಅವಕಾಶ ಬರಲಿಲ್ಲ, ಕಳೆದ ವರ್ಷ ಬಂದವರೇ ನಮ್ಮನ್ನು ರಿಮೈಂಡ್ ಮಾಡ್ತಿದ್ರು. ಜುಲೈ ಬಂದ ಕೂಡಲೇ ಈ ವರ್ಷ ಇದೆ ಅಲ್ಲ 26ಕ್ಕೆ ಕಾರ್ಯಕ್ರಮ ಇದೆ ಅಲ್ಲ ಅಂತ ಹೇಳಿ ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ ಬಂತು. ಹಾಗೆ ಅನೇಕ ಅಂದ್ರೆ ಕಳೆದ ವರ್ಷ 75 ಇದ್ದದ್ದು ಈ ವರ್ಷ 140 150 ಸಂಘ ಸಂಸ್ಥೆಗಳು, ಅಂದ್ರೆ ಡಬಲ್ ಆಯ್ತು, ದುಪ್ಪಟ್ಟು ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಗಳು ಬರ್ಲಿಕ್ಕೆ ಕಳೆದ ವರ್ಷದ ಕಾರ್ಯಕ್ರಮದ ಯಶಸ್ಸೇ ಸಾಕ್ಷಿ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಅದಕ್ಕಿಂತ ಮುಂದೆ ಹಿಂದಿನ ವರ್ಷ ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ, ಮಡಿಕೇರಿಯ ಗಾಂಧಿ ಭವನದಲ್ಲಿ ಗೀತ ನಮನ ಅಂತ ಹೇಳಿದ ಕಾರ್ಯಕ್ರಮವನ್ನು ಮಾಡಿದ್ದು. ಯೋಧರಿಗೆ ಗೀತ ನಮನದ ಮೂಲಕ ಒಂದು ಗೌರವವನ್ನು ಸಲ್ಲಿಸುವಂತದ್ದು ಒಂದು ಪುಟ್ಟದಾದ ಕಾರ್ಯಕ್ರಮ ಇತ್ತು. ಸುಮಾರು 120 ಜನ ಪಾಲ್ಗೊಂಡಿದ್ರು. ಅಷ್ಟು ಜನ ನೋಡಿ ನಮಗೊಂದು ಪ್ರೇರಣೆ ಆಯ್ತು, ಮುಂದಿನ ವರ್ಷ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಬೆಳೆಸಿ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. ಹಾಗೆ ಕಳೆದ ವರ್ಷ ಅದನ್ನ ಯೋಧರಿಗೆ ಗೌರವ ನಮನ ಅಂತೇಳಿ 26ನೇ ವರ್ಷದ ಕಾರ್ಗಿಲ್ ವಿಜಯ ದಿವಸನ ಜುಲೈ 26ರಂದು ಮಾಡಿದ್ದು, ಈ ವರ್ಷ 27ನೇ ವರ್ಷದ ಕಾರ್ಗಿಲ್ ದಿನಾಚರಣೆ ಇದಾಗ್ತಾ ಇದೆ.
1: ಮೊದಲ ವರ್ಷ ಆರಂಭಿಸುವಾಗ ನಿಮ್ಗೆ ಒಂದು ಈಗ ಇಂತ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೋ ಇಲ್ವೋ ಅಂತ ಹೇಳುವ ಆತಂಕ ಕೂಡ ಇದ್ದಿರ್ಬೋದು.
0: ಖಂಡಿತವಾಗ್ಲು, ಯಾಕೆ ಅಂತಂದ್ರೆ ಜನ ಬರ್ತಾರೆ, ಆದ್ರೆ ಮಳೆ ಮತ್ತು ಚಳಿಗಾಳಿ ಜುಲೈನಲ್ಲಿ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಕಳೆದ ವರ್ಷ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು, ಗಾಳಿ ಇತ್ತು, ನಾವು ಜನ ಬರ್ತಾರೋ ಇಲ್ವೋ ಅಂತ ಹೇಳೋ ಒಂದು ಆತಂಕ ನಮ್ಮಲ್ಲಿ ಕಂಡು ಬಂತು. ಮೊದಲ ವರ್ಷ ಕೂಡ 2024ರಲ್ಲಿ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿದಾಗಲೂ ಕೂಡ ಇದೇ ಆತಂಕ ಕಾಡಿತ್ತು. ಆದ್ರೆ ನಮ್ಮೆಲ್ಲ ನಿರೀಕ್ಷೆಯನ್ನ ಮೀರಿ ದೇಶ ಮೊದಲು ಅಂತ ಹೇಳೋ ಒಂದು ಉತ್ಸಾಹದಿಂದ ಜನ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಅದು ನಮಗೆ ಮತ್ತಷ್ಟು ಒಂದು ಪ್ರೋತ್ಸಾಹವನ್ನ ತುಂಬಿತ್ತು. ಇಂಥ ಕಾರ್ಯಕ್ರಮ ಮಾಡಿದ್ರೆ ಖಂಡಿತವಾಗ್ಲೂ ಜನ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳೋ ಭಾವನೆಗೆ ಕಾರಣವಾಯ್ತು. ಅದರಲ್ಲೂ ವಿಶೇಷವಾಗಿ ಹೇಳ್ತೇನೆ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದದ್ದು. ಸಾಮಾನ್ಯವಾಗಿ ಚಳಿ ಮಳೆ ಅಂತ ಹೇಳಿದ ಕೂಡಲೇ ಮಹಿಳೆಯರು ಮನೆಯಿಂದ ಹೊರಡಲಿಕ್ಕೆ ಹಿಂಜರಿತಾರೆ. ಅದರಲ್ಲೂ ಹಳ್ಳಿಗಾಡಿನಿಂದ ಗ್ರಾಮೀಣ ಪ್ರದೇಶದಿಂದ ನಮಗೆ ವಾಹನದಲ್ಲಿ ಬರ್ಬೇಕಲ್ಲ, ಮರ ಬೀಳುತ್ತೆ, ರಾತ್ರಿ ಮನೆ ತಲುಪೋದು ಕಷ್ಟ, ಆನೆ ಕಾಟ, ಇಂಥದ್ದೆಲ್ಲ ನೆಪಗಳು ಬರುತ್ತೆ. ಆದ್ರೆ ಯೋಧರಿಗೆ ಗೌರವ ನಮನ ಸಲ್ಲಿಸಿದ ಸಂದರ್ಭ ಇಡೀ ಕೊಡಗು ಬಂದಾಗಿ ನಮ್ಮ ಜೊತೆಯಲ್ಲಿ ನಿಂತದ್ದು ಒಂದು ರೀತಿಯಲ್ಲಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು.
1: ಕಾರ್ಗಿಲ್ನಂತಹ ಮಂಜು ಭರಿತ ಪ್ರದೇಶದಲ್ಲಿ ಆ ಸೈನಿಕರು ಮಾಡುವ ಹೋರಾಟ, ಆ ತ್ಯಾಗವನ್ನು ಎಚ್ಚರಿಸ್ ಮಾಡಿದ್ರೆ ನಾವು ಈ ಮಳೆಗಾಲದಲ್ಲಿ ಒಂದು ದಿವಸ ಬರೋದು ದೊಡ್ಡ ವಿಷಯ ಏನಲ್ಲ.
0: ಖಂಡಿತ ಖಂಡಿತ ಆಗ್ಲಿ ಸಂತೋಷ್.
1: ಈಗ ಹೇಳಿ
0: ಹೇಳಿ. ಆಗ 1999ರಲ್ಲಿ ಕಾರ್ಗಿಲ್ ಆ ಪ್ರದೇಶದಲ್ಲಿ ಯೋಧರು ಹೋರಾಡಿದ್ರಲ್ಲ, ಆಗ ಈ ರೀತಿಯ ನಮ್ಮ ಸಂಪರ್ಕ ಮಾಧ್ಯಮ ಕೂಡ ಬೆಳೆದಿತ್ತಿಲ್ಲ, ಮೊಬೈಲ್ ಅಷ್ಟಾಗಿ ಪರಿಚಯ ಇರಲಿಲ್ಲ, ಅಥವಾ ಸಾಮಾಜಿಕ ಜಾಲತಾಣಗಳು ಇಷ್ಟು ಪ್ರಭಾವವಾಗಿ ಇರಲಿಲ್ಲ. ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಯೋಧರು ಹೋಗಿ ಪ್ರತಿಕೂಲ ಹವಾಮಾನದ ನಡುವೆ ಕೂಡ ಸುಮಾರು 90 ದಿನಗಳ ಕಾಲ ಹೋರಾಡಿ ಕಾರ್ಗಿಲ್ ಗೆಲುವು ಶಿಖರವನ್ನ ಮತ್ತೆ ಭಾರತದ ವಶಕ್ಕೆ ಪಡ್ಕೊಂಡ್ರಲ್ಲ, ಅದಕ್ಕಿಂತ ದೊಡ್ಡ ಸಾಹಸ ಬೇರೆ ಬೇಕಾಗಿಲ್ಲ.
1: ಹೌದು. ಈಗ ನೀವು 1999ರಲ್ಲಿ ನಡೆದ ಯುದ್ಧವನ್ನು ನೆನಪು ಮಾಡ್ಕೊಂಡ್ರಿ.
0: ಹೌದು.
1: ಆಗ ನೀವು ಆ ದಿನಗಳಲ್ಲಿ ಕೊಡಗಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಅಂದರೆ ಅಲ್ಲಿ ಹುತಾತ್ಮರಾದಂತಹ ಅವರ ವಿಷಯ ತಿಳಿಯುವಾಗ ನಮ್ಮ ಮೇದಪ್ಪ ಆಗಿರ್ಬೋದು, ಕಾವೇರಪ್ಪ ಅವರಾಗಿರ್ಬೋದು, ಆ ಪರಿಸ್ಥಿತಿಯನ್ನು ನೀವು ಹತ್ತಿರದಿಂದ ನೋಡಿದವರು.
0: ಹೌದು ಹೌದು.
1: ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
0: ಆಗ ನಾನು ದೃಶ್ಯ ಮಾಧ್ಯಮಕ್ಕೆ ಒಂದು ಖಾಸಗಿ ದೃಶ್ಯ ಮಾಧ್ಯಮಕ್ಕೆ ವರದಿ ಮಾಡ್ತಿದ್ದ ಏಕೈಕ ಪ್ರತಿನಿಧಿ ಆಗಿದೆ ಕೊಡಗಿನಲ್ಲಿ. ಕಾರ್ಗಿಲ್ ಯುದ್ಧ ಆಗಸ್ಟ್ ಆರಂಭ ಆಗಿತ್ತು, ಈಗಿನಂತೆ ಏನು ಕ್ಷಣ ಕ್ಷಣದ ಸುದ್ದಿಗಳು ಅದೆಲ್ಲ ಬರ್ತಾ ಇರಲಿಲ್ಲ. ಕೆಲವೇ ಕೆಲವು ಖಾಸಗಿ ಚಾನೆಲ್ಗಳು ಮತ್ತು ಇಂಪಾರ್ಟೆಂಟ್ ದೂರದರ್ಶನ ಪ್ರಸಾರ ವಾರ್ತೆಗೆ ಸಂಬಂಧಪಟ್ಟ ದೂರದರ್ಶನ ಮತ್ತು ಆಕಾಶವಾಣಿಯೇ ಮುಖ್ಯ ವಾಹಿನಿ ಆಗಿರುತ್ತೆ, ಪ್ರಸಾರ ಮಾಧ್ಯಮವಾಗಿತ್ತು. ಅವುಗಳಲ್ಲೇ ನಿಜವಾದ ಸುದ್ದಿ ಬಿತ್ತರ ಆಗ್ತಿತ್ತು. ಈ ಸಂದರ್ಭದಲ್ಲಿ ನಮ್ಮ ಕಬ್ಬಿಣ ಸೇತುವೆ ಬಳಿ ಒಬ್ಬರು ಯೋಧರು ತೆರಳಿದರು, ಕಾರ್ಗಿಲ್ನಲ್ಲಿ ಗುಂಡಿಟ್ಟು ತಗಲಿ ಸಾವನ್ನಪ್ಪಿದ್ರು ಅಂತ ಹೇಳೋ ಸುದ್ದಿ ಬಂತು. ನಾವು ಆ ಸಂದರ್ಭದಲ್ಲಿ ರಾತ್ರಿ ಅವರ ಮನೆಗೆ ಹೋದ್ವಿ. ಅಂದ್ರೆ ಆಗ ನನ್ನ ಪ್ರಕಾರ ಅಷ್ಟೊಂದು ದೊಡ್ಡ ಸ್ವಾಗತ ಪಾರ್ಥಿವ ಶರೀರಕ್ಕೆ ಸಿಕ್ಕಿದ್ದು ಅದೇ ಮೊದಲು ಒಂದು ಭಾವನಾತ್ಮಕವಾಗಿ ನಾನು ಸ್ಪಂದಿಸಿದ್ರು ಸಿಂಗೂರು ಮೇದಪ್ಪ ಅಂತೇಳಿ.

0: ಅವರ ಮನೆಗೆ ಹೋದಾಗ ಬಹಳ ಕಷ್ಟದಲ್ಲಿ ಇತ್ತು ಅವರ ಕುಟುಂಬ. ಇಡೀ ಕೊಡಗಿನ ಜನ ಅವರಿಗೆ ಸ್ಪಂದನೆ ಮಾಡಿ ಅವರಿಗೆ ನೆರವನ್ನ ನೀಡಿದಂತದ್ದು ಕೂಡ ನಾನು ಯೋಚನೆ ಮಾಡ್ಕೊಳ್ಳಕ್ ಇಷ್ಟಪಡ್ತೇನೆ. ಅಂದ್ರೆ ಸಿಂಗೂರು ಮೇದಪ್ಪ ತನ್ನ ತಂದೆ ತಾಯಿಗೆ, ಅವರ ತಂದೆ ತಾಯಿ ಕೂಡ ಅನಾರೋಗ್ಯ ಪೀಡಿತರಾಗಿದ್ರು, ಸಹೋದರ ಕೂಡ ಬಹಳ ಕಷ್ಟದಲ್ಲಿ ಇದ್ರು, ಮಾನಸಿಕ ಸಮಸ್ಯೆ ಕೂಡ ಎದುರಿಸ್ತಿದ್ರು. ಅಂತವರು ತನ್ನ ಕುಟುಂಬನ ನೋಡ್ಕೋಬೇಕು ಅಂತ ಸೇನೆಗೆ ಸೇರಿದ್ದವರು ಸಿಂಗೂರು ಮೇದಪ್ಪ. ಅಲ್ಲಿ ಅವರು ಸಾವನ್ನಪ್ಪಿ ಅವರ ಪಾರ್ಥಿವ ಶರೀರವನ್ನು ತಂದಾಗ ಇಡೀ ಕೊಡಗಿನ ಜನ ಇಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಐಗೂರಿಗೆ ಬಂದು ಒಂದು ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಸಿದ ಯೋಚನೆ ಇದೆ. ಅವರು ತಂದೆ ತಾಯಿ ಆಗಿ ಒಂದು ಮನೆಯನ್ನ ಕೂಡ ಕಟ್ಟಿಸಿದ್ರು, ಅದು ಅರ್ಧ ಹಂತದಲ್ಲೇ ಇತ್ತು, ಅದು ಪೂರ್ತಿ ಮನೆ ಪೂರ್ಣಗೊಂಡಿರ್ಲಿಲ್ಲ. ಅದೆಲ್ಲರೂ ಕೂಡ ಅದನ್ನ ಬೇಸರ ಪಡ್ತಿದ್ರು, ಈ ಮನೆ ಮುಗಿಸುವ ಒಂದು ಕನಸು ಈಡೇರ್ಲಿಲ್ಲಲ್ಲ ಸಿಂಗೂರು ಮೇದಪ್ಪ ಅವ್ರದ್ದು ಅಂತ ಹೇಳಿ. ಹಾಗೆ ಕಾವೇರಪ್ಪ ಅವರು ಕೂಡ ಕೆಲವೇ ದಿನಗಳಲ್ಲಿ ಅವರು ಕೂಡ ಕಾರ್ಗಿಲ್ನಲ್ಲಿ ಸಾವನ್ನಪ್ಪಿದ ಒಂದು ಘಟನೆ ದುರ್ಘಟನೆ ನಡೀತು. ಅವತ್ತು ಕೂಡ ಇಡೀ ಕೊಡಗಿನ ಜನ ಸ್ಪಂದನೆ ನೀಡಿದ ನೆನಪಿನಲ್ಲಿ ಉಳಿದಿದೆ. ಎಲ್ಲ ಪ್ರತಿ ಊರಿನಲ್ಲೂ ಕೂಡ ಅವರ ಒಂದು ಸ್ಮರಣೆಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ರು. ಹಾಗೆ ಕಾರ್ಗಿಲ್ಗೆ ಇಡೀ ದೇಶದ ಜನತೆಯಿಂದ ಆಗಿನ ಕೇಂದ್ರ ಸರ್ಕಾರ ಒಂದು ನೆರವನ್ನು ಕೂಡ ಬಯಸಿತ್ತು. ಆಗ ಕೊಡಗಿನಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಅನೇಕ ಕಾಫಿ ಬೆಳೆಗಾರರು ಮತ್ತು ಇತರ ಜನರು ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನ ನೀಡಿ ಹುತಾತ್ಮ ಕುಟುಂಬಕ್ಕೆ ನಾವಿದ್ದೇವೆ ಅಂತ ಹೇಳುವ ಸಂದೇಶವನ್ನು ಕೂಡ ಅವತ್ತು ತಿಳಿಸುವಂತದ್ದನ್ನ ಮಾಡಿದ್ರು. ಯಾಕೆಂದ್ರೆ ಹೇಳಿ ಕೇಳಿ ಇದು ನಮ್ದು ಸೈನಿಕರ ನಾಡು. ಕಾರ್ಗಿಲ್ನಲ್ಲಿ ಯುದ್ಧ ಆರಂಭ ಆದಾಗ ಇಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿ ಕೂಡ ಒಂದು ಆತಂಕ ಮನೆ ಮಾಡಿತ್ತು. ಯಾಕೆಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ಯೋಧ ಸೈನ್ಯದಲ್ಲಿ ಇದ್ದ, ಯಾರು ಕಾರ್ಗಿಲ್ಗೆ ಹೋಗಿದ್ದಾರೆ ಯಾರು ಕಾರ್ಗಿಲ್ಗೆ ಹೋಗ್ಲಿಲ್ಲ ಅಂತಲ್ಲ, ನಮ್ಮ ಸೈನಿಕ ಭಾರತದ ಯೋಧ ಸೇನೆಯಲ್ಲಿದ್ದಾನೆ, ಅವನು ಕಾರ್ಗಿಲ್ಗೆ ಯುದ್ಧ ನಡೀತಿದ್ದ, ಯಾವಾಗ ಅವನು ಅಲ್ಲಿ ತೆರಳುತ್ತಾನೆ ಅಂತ ಗೊತ್ತಿಲ್ಲ, ಯಾರು ಕೂಡ ನನ್ನ ಮಗನನ್ನು ಕಳಿಸೋದಿಲ್ಲ ಅಂತ ಹೇಳಲಿಲ್ಲ, ನನ್ನ ಮಗ ಕಾರ್ಗಿಲ್ಗೆ ಹೋದ್ರೆ ಅತ್ಯಂತ ಸಂತೋಷ ಬೇರೆ ಇಲ್ಲ, ದೇಶ ರಕ್ಷಣೆಯಲ್ಲಿ ಅವನು ಪಾಲ್ಗೊಂಡ್ರೆ ಅತ್ಯಂತ ಹೆಮ್ಮೆ ಬೇರೊಂದಿಲ್ಲ ಅಂತ ಹೇಳೋ ಭಾವನೆ ಅನೇಕ ಅಮ್ಮಂದಿರಲ್ಲಿ ಅಪ್ಪಂದಿರಲ್ಲಿ ಕಂಡು ಬಂದದ್ದು ನಾನು ಕಂಡುಕೊಂಡೆ.
1: ಸೈನಿಕರು ಕೂಡ ನನ್ನ ಅವಕಾಶ ಸಿಕ್ಕಿದ್ರೆ ನಿವೃತ್ತ ಸೈನಿಕರು ಕೂಡ ನಾವು ಹೋಗ್ತೀವಿ ಅಂತ ಹೇಳ್ತಿದ್ರಂತೆ.
0: ಹೌದು ಹೌದು, ಆ ಸಂದರ್ಭದಲ್ಲಿ ಅನೇಕರು ಕೂಡ ಸೈನಿಕರು ಮಾಜಿ ಸೈನಿಕರು ಕೂಡ ನಾವಿದ್ದೇ ನಮ್ಮನ್ನು ಕಳಿಸಿ ನಾವು ಅದಕ್ಕೆ ನಾವು ಕಾರ್ಗಿಲ್ನಲ್ಲಿ ಕೆಲಸ ಮಾಡಿದವರ ಮುಂದೆ ನಮಗೆ ಗೊತ್ತಿದೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತೇಳಿ, ನಾವು ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ ಜೊತೆಲಿದ್ದೆ ಅಂತ ಹೇಳೋ ಸಂದೇಶವನ್ನ ಕೂಡ ಕೊಟ್ರು. ಅಂದ್ರೆ ಇಡೀ ಭಾರತದಲ್ಲಿ ಕೊಡಗಿನಂತ ಸೈನಿಕರ ನಾಡಿನಿಂದ ಒಳ್ಳೆ ಸಂದೇಶ ಆ ಸಂದರ್ಭದಲ್ಲಿ ಬಂತು, ನಾವೆಲ್ಲ ವೀರರಿದ್ದೇವೆ ನಮ್ಮನ್ನು ಕೂಡ ಬಳಸಿಕೊಳ್ಳಿ ಅಂತ ಹೇಳೋ ಸಂದೇಶವನ್ನ 27 ವರ್ಷಗಳ ಹಿಂದೆ ಕೊಡಗು ನೀಡಿತು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ.
1: ಈಗ ನೀವು ನಾಳೆ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಇದ್ದೀರಾ, ಇದರಿಂದ ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ತಲುಪಿಸಬೇಕು ಅಂತ ಹೇಳುವ ನಿಮ್ಮ ಒಂದು ಮುಖ್ಯ ಗುರಿ ಇದೆ?
0: ಮುಖ್ಯವಾದ ಸಂದೇಶ ನಾನು ನೀಡಬೇಕಾದದ್ದು, ನಾವು ಯೋಧರಿಗೆ ಗೌರವ ಕೊಡ್ಲೇಬೇಕು ಅಂತ ಹೇಳುವಂತದನ್ನ. ಯಾಕೆಂದ್ರೆ ನಮಗಾಗಿ ನಮ್ಮ ಇವತ್ತಿನ ಒಳ್ಳೆಯ ಅಥವಾ ಸಂತೋಷದ ದಿನಗಳಿಗಾಗಿ ಆ ಸೈನಿಕರು ಅಲ್ಲಿ ಕೆಲಸವನ್ನು ಮಾಡ್ತಾ ಅವರ ನಾಳಿನ ಭವಿಷ್ಯವನ್ನ ಮರಿತಾ ಇದ್ದಾರೆ. ಯಾಕಂದ್ರೆ ಸೈನಿಕರೊಬ್ಬ ಬೇರೆ ಬೇರೆ ರಾಜ್ಯಗಳಲ್ಲಿ ಗಡಿಗಳಲ್ಲಿ ಕೆಲಸ ಮಾಡಿ ಬಂದಾಗ ಅವನ ಇಲ್ಲಿ ಮನೆ ಕುಟುಂಬದವ್ರ ಜೊತೆ ಬರೆಯುವಂತ ಎಲ್ಲ ಅವಕಾಶಗಳನ್ನು ಕಳ್ಕೊಂಡಿರ್ತಾನೆ. ಅನೇಕರು ನಾನು ಗಮನಿಸಿದ್ದೇನೆ, ಆ ಸೈನಿಕರು ಸೈನ್ಯಕ್ಕೆ ಹೋದಾಗ ಅವ್ರ ಮಕ್ಕಳು ಪುಟ್ಟ ಮಕ್ಕಳು ಇರ್ತಾರೆ, ಅವ್ನು ಮರಳಿ ರಿಟೈರ್ಡ್ ಆಗಿ ಬಂದಾಗ ಅವ್ರು ದೊಡ್ಡವರಾಗಿರ್ತಾರೆ. ಆ ಬಾಲ್ಯದಲ್ಲಿ ಮಕ್ಕಳ ಜೊತೆ ಕಳೆಯುವಂತಹ ಸಂತೋಷದ ಕ್ಷಣಗಳನ್ನ ಆ ಯೋಧ ಕಳ್ಕೊಂಡಿರ್ತಾರೆ.
1: ಮಕ್ಕಳ ಬಾಲ್ಯವನ್ನೇ ನೋಡಿರೋದಿಲ್ಲ.
0: ಹೌದು, ಆ ರೀತಿಯ ಒಂದು ಕುಟುಂಬದ ಜೊತೆ ಬರೆಯುವಂತ ಅವಕಾಶ ಅವನಿಗೆ ಇರುವುದಿಲ್ಲ. ಆದ್ರೆ ಅಂತ ಯೋಧರನ್ನು ಖಂಡಿತವಾಗ್ಲೂ ಮರಿಬಾರದು ಅಂತ ಹೇಳೋ ಸಂದೇಶವನ್ನು ಕೂಡ ನಾಳೆ ನೀಡ್ತಾ ಇದ್ದೇವೆ. ಹಾಗೆಯೇ ಕಾರ್ಗಿಲ್ ನಲ್ಲಿ ಏನಾಯ್ತು ಅಂತ ಹೇಳುವಂತದ್ದು 27 ಆದ ಕೂಡಲೇ ನಾವು ಕಾರ್ಗಿಲ್ ನ ಮದ್ವೆ ಮರಿಬಾರದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಪ್ರತಿಕೂಲ ಹವಾಮಾನ ಮತ್ತು ಯಾವುದೇ ಒಂದು ಸಾಮಾಜಿಕ ಮಾಧ್ಯಮಗಳು ಪ್ರಭಾವಶಾಲಿ ಇಲ್ಲದಾಗ ನೆಟ್ವರ್ಕ್ ಗಳು ಇಲ್ಲದ ಸಂದರ್ಭದಲ್ಲಿ ಕೂಡ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಆಗಿನ ಏನ್ ಸಿಕ್ತಿತ್ತು ಯುದ್ಧೋಪಕರಣಗಳು ಅದರ ನೆರವಿನಿಂದಲೇ, ಈಗೆಲ್ಲ ಸ್ಯಾಟಲೈಟ್ ಉಪಕರಣಗಳು ಬಂದ್ಬಿಟ್ಟಿದೆ, ಎಲ್ಲಕ್ಕೂ ಕೂತು ಇನ್ನೊಂದು ಗಿಡ ನೀರಾಗ ಯುದ್ಧ ನಾವು ನೋಡ್ತಿದ್ದೇವೆ. ಆದ್ರೆ ಆ ಸಂದರ್ಭದಲ್ಲಿ ಹಾಗೆ ಇರಲಿಲ್ಲ, ಅಷ್ಟೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ಯೋಧರು ಹೋರಾಡಿದ್ದನ್ನು ಅಂತ ಹೇಳಿ ನಮ್ಮ ಯುವ ಪೀಳಿಗೆ ತಿಳಿಸ್ಕೊಳ್ಳಲೇಬೇಕಾಗಿದೆ. ಮತ್ತು ನಮ್ಮ ಯೋಧರಿಗೆ ನಾವು ನಿಮ್ ಜೊತೆ ಇದ್ದೇವೆ ಅಂತ ಹೇಳೋ ಒಂದು ಪ್ರಭಾವಶಾಲಿ ಸಂದೇಶವನ್ನು ಕೂಡ ಕೊಡಬೇಕಾಗಿದೆ. ನಮ್ಮ ಕೊಡಗಿನಲ್ಲಿ ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಇನ್ನೂ ಕೂಡ ಇದ್ದಾರೆ, ಅವರ ಕುಟುಂಬ ಕೂಡ ಇದೆ. ಇಲ್ಲ, ನಿಮ್ಮ ಕೆಲಸಕ್ಕೆ ನಾವು ಗೌರವವನ್ನು ಕೊಡ್ತೇವೆ, ಯಾವತ್ತೂ ನೀವು ಮೊದಲು, ದೇಶ ಮೊದಲು, ಮಾಜಿ ಸೈನಿಕ ಮೊದಲು ಅಂತ ಹೇಳುವಂತ ಭಾವನೆ ನಮಗಿದೆ ಅಂತ ಹೇಳೋ ಸಂದೇಶವನ್ನು ಕೂಡ ನಾಳಿನ ಪುಷ್ಪ ನಮನ, ಗಾನ ನಮನ ಮತ್ತು ಗೌರವ ನಮನ ಕಾರ್ಯಕ್ರಮದ ಮೂಲಕ ನಾವು ನೀಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ.
1: ಅದರ ಜೊತೆಗೆ ಯುವ ಜನರಲ್ಲಿ ಸೈನ್ಯಕ್ಕೆ ಸೇರೋದ್ ಬಗ್ಗೆ, ಸೈನ್ಯದ ಬಗ್ಗೆ ಒಂದು ಗೌರವವನ್ನ ಮೂಡಿಸೋದ್ ಬಗ್ಗೆ ಕೆಲಸ ಕೂಡ ಆಗ್ಬೇಕಾಗಿದೆ.
0: ಹೌದು ಹೌದು, ಯಾಕೆ ನಾಳೆ ಈಗ ಮಾಜಿ ನಿವೃತ್ತ ಸೇನಾಧಿಕಾರಿಗಳು ಅವರ ವ್ಯಕ್ತಿ ಯೂನಿಫಾರ್ಮ್ ಅಲ್ಲೇ ಬರ್ತಾರೆ, ಅವರ ಪಡೆದಂತಹ ಪದಕಗಳು ಅವರ ಹುದ್ದೆಗಳನ್ನು ನೋಡಿದಾಗ ಯಾರಿಗೂ ಕೂಡ ಒಂದು ಪ್ರೇರಣೆ ಆಗುತ್ತೆ, ಅಬ್ಬ ನಮ್ಮ ಸೈನಿಕರು ಅಂತ ಹೇಳೋ ಭಾವನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಕೊಡಗಿನಲ್ಲಿ ನೋಡ್ತೇವೆ, ಈ ರೀತಿಯ ಸೈನಿಕರನ್ನ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಕಡಿಮೆ, ಇದು ಯಾವಾಗಲೂ ಆಗ್ಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ರೋಟರಿ ಮಿಸ್ಟಿಲ್ಸ್ ಮತ್ತು ಕೊಡಗು ಪತ್ರಕರ್ತರ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನೆರವನ್ನು ಪಡೆದು ಇಂಥ ಒಂದು ಕಾರ್ಯಕ್ರಮದ ಮೂಲಕ ಯೋಧರನ್ನ ಅವರ ಮಹತ್ವವನ್ನು ತಿಳಿಸುವಂತದಕ್ಕೆ ನಾವು ಮುಂದಾಗಿದ್ದೇವೆ.
1: ಅಂದ್ರೆ

0: ಸೈನಿಕ ಸೇರೋದು ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಅಲ್ಲ, ಅದೊಂದು ಗೌರವ, ಅದೊಂದು ಎಲ್ಲರಿಗೂ
1: ಹೌದು
0: ಸಿಗುವಂತಹ ಒಂದು ಅವಕಾಶವೂ ಅಲ್ಲ. ಕೆಲವರಿಗೆ ಮಾತ್ರ
1: ಹೌದು
0: ಅವಕಾಶ ಸಿಗ್ತದೆ, ಅದಕ್ಕೆ ಬೇಕಾದ ಅರ್ಹತೆಗಳಿರಬೇಕು.
1: ಖಂಡಿತ ಆಗ್ಲಿ. ಮತ್ತೆ ಅದೊಂದು ಈಗ ಭಾರತೀಯ ಯೋಧ ಅಂತ ಹೇಳಿದ್ರೆ ಒಂದು ಪ್ರತಿಷ್ಠೆ. ನಾವು ಇವತ್ತು ಐಟಿಯಲ್ಲಿ ಇದ್ದೇವೆ, ಡಾಕ್ಟರ್ ಆಗಿದ್ದೇವೆ, ಅಡ್ವೊಕೇಟ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ ಅಂತ ಹೇಳೋದೆ ಒಂದ್ ಕಡೆ. ನಾನು ಇಂಡಿಯನ್ ಆರ್ಮಿಲಿ ಇದ್ದೇನೆ, ಇಂಡಿಯನ್ ನೇವಿಲಿ ಇದ್ದೇನೆ, ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇದ್ದೇನೆ ಅಂತ ಹೇಳೋದೆ ಬೇರೆ ರೀತಿಯ ಒಂದು ಭಾವನೆ. ಅಂತ ಒಂದು ಪ್ರತಿಷ್ಠೆ, ಒಂದು ಪ್ರೆಸ್ಟೀಜ್ ಇದೆ ಅಲ್ಲ, ಅದು ಯಾರಿಗೂ ಸಿಗೋದಿಲ್ಲ. ಎಲ್ರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಆ ಇಂಡಿಯನ್ ಆರ್ಮಿಯನ್ನು ಎಲ್ರಿಗೂ ಬಾಗಿಲು ತೆಗೆದು ಬನ್ನಿ ಅಂತ ಹೇಳೋದಿಲ್ಲ. ಅದಕ್ಕೊಂದು ಅರ್ಹತೆ ಇದೆ. ಅವನ ಹೈಟ್, ವೈಟ್ ಮತ್ತು ಅವನ ಸಾಹಸ ಗುಣ ಎಲ್ಲಾನು ಕೂಡ ಅವನಿಗೆ ಇರಬೇಕು. ಅಂತವರಿಗೆ ಮಾತ್ರ ಇದು ಸಾಧ್ಯ. ವೀರ ಗುಣ ಕೂಡ ಇರಬೇಕು. ಹೀಗಾಗಿ ನಮ್ಮ ಕೊಡಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 8-8.5 ಸಾವಿರ ಯೋಧರು ಕೊಡಗಿನಲ್ಲಿ ಇವತ್ತು ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋದು ನಮ್ಮ ಈ ಒಂದು ನಾಡಿಗೆ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು.
0: ಈಗ ನಾಳೆ ಸಂಜೆ ಇಂತಹ ಒಂದು ಕಾರ್ಯಕ್ರಮ ಆಯೋಜಿಸ್ತಿದ್ದೀರಾ, ಅದರ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ ಅಂತ ಆಗುವಾಗ ನಾವು ಅಲ್ಲಿಗ ಎಲ್ಲರೂ ಅವರವರ ವಾಹನದಲ್ಲಿ ಬರ್ತಾರೆ,
1: ಹೌದು
0: ಅವರು
1: ಹೌದು.
0: ನಿಲ್ಲಿಸುವಂತಹ ಶಿಸ್ತು ಎಲ್ಲರಲ್ಲೂ ಇರ್ತದೆ, ಆದರೂ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಅಲ್ಲಿ? ಏನಾದರೂ ಕೆಲವು ಕೆಲವರಿಗೆ ಕಿವಿ ಮಾತು ಏನಾದರೂ ಹೇಳೋದಾದ್ರೆ?
1: ಇಲ್ಲ, ನಾನು ಗಮನಿಸಿದ ಹಾಗೆ ಎಲ್ಲರೂ ಕೂಡ ಒಂದು ವಾಹನ ನಿಲುಗಡೆ ಶಿಸ್ತನ್ನು ಪಾಲಿಸ್ತಾರೆ. ಆದರೂ ಕೂಡ ನಾವು ಸಂಚಾರಿ ಪೊಲೀಸರ ನೆರವನ್ನು ಪಡ್ಕೊಂಡಿದ್ದೇವೆ. ಹಾಗೆ ನಮ್ಮ ಸಂಘಟನೆಗಳ ಕೆಲವೊಂದು ತಂಡವನ್ನು ಮಾಡಿದ್ದೆ, ಅವರ ಹೆಸರು ವಾಹನ ನಿಲುಗಡೆ ವ್ಯವಸ್ಥೆ ನೋಡ್ಕೊತಾರೆ. ಹಾಗೆ ಕೊಡಗು ಗೌಡ ಸಮಾಜ ಇದೆಯಲ್ಲ, ಅದರ ಮೇಲ್ಗಡೆ ಒಂದು ದೊಡ್ಡ ವಾಹನ ನಿಲುಗಡೆ ಸ್ಥಳವಿದೆ, ಅದನ್ನು ಕೂಡ ಓಪನ್ ಮಾಡಿ ಬಿಟ್ಟಿದ್ದೇವೆ. ಅಲ್ಲಿ ಕೂಡ ನೂರಾರು ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇದೆ. ವಾಹನ ನಿಲುಗಡೆಗೆ ಯಾವುದೇ ಸಮಸ್ಯೆ ಆಗದಂತೆ ನಾವು ಇದನ್ನ ಗಮನ ಕೊಡ್ತಾ ಇದ್ದೇವೆ. ಹಾಗೆ ಗೌಡ ಸಮಾಜದಲ್ಲಿ ಕೂಡ ಅಷ್ಟೇ, ಸಭಾಂಗಣದ ಒಳಗಡೆ ಎಷ್ಟು ಜನ ಬಂದ್ರು ಅವರಿಗೆ ಕೂರುವಂತ ವ್ಯವಸ್ಥೆ ಕೂಡ ನಾವು ಎಲ್ಲಾ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದೇವೆ.
0: ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾಳಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಬರುವ
1: ಹೌದು, ನಾವು
0: ನಮ್ಮ
1: ನಾಳೆ ಆಕ್ಚುಲಿ ನಾಳೆ 20 ಜುಲೈ 26 ಭಾನುವಾರ ಅಂತ ಹೇಳಿದ್ರೆ ಅದು ಯೋಧರ ದಿನ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಇದೆ, ವಕೀಲರಿಗೆ ಒಂದು ದಿನ ಇದೆ, ಡಾಕ್ಟರ್ಸ್ ಗಳಿಗೆ ಒಂದು ದಿನ ಇದೆ, ಪತ್ರಕರ್ತರಿಗೆ ಒಂದು ದಿನ ಇದೆ, ರೇಡಿಯೋ ದಿನ ಕೂಡ ಇದೆ. ಆದ್ರೆ ಜುಲೈ 26 ಅಂತ ಹೇಳೋದು ನಿಜಕ್ಕೂ ಕೂಡ ಅದು ಸೈನಿಕರ ದಿನ. ಕಾರ್ಗಿಲ್ ನಲ್ಲಿ ವಿಜಯ ಸಾಧಿಸಿದಂತಹ ದಿನ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಯುದ್ಧದಲ್ಲಿ ನಮ್ಮವರು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ 90 ದಿನಗಳ ಕಾಲ ಹೋರಾಡಿ ಮತ್ತೆ ಕಾರ್ಗಿಲ್ ಅನ್ನ ಸುಮಾರು 8,000 ಅಡಿ ಎತ್ತರದ ಅಲ್ಲಿ ತ್ರಿವರ್ಣ ಧ್ವಜವನ್ನು ಮತ್ತೆ ಹಾರಿಸಿದಂತ ದಿನ. ಈ ದಿನದಂದು ನಾವು ಯೋಧರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಒಂದು ಕಡೆ ಸೇರೋಣ, ಅದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೇವೆ. ಈ ವೇದಿಕೆಯನ್ನು ಬಳಸಿಕೊಂಡು ನಾವೆಲ್ಲರೂ ಕೂಡ ಒಂದು ಪುಷ್ಪ ನಮನದ ಮೂಲಕ, ಒಂದು ಸೆಲ್ಯೂಟ್ ಮೂಲಕ, ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋದ್ರ ಮೂಲಕ ಒಂದು ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳುವ ಸಂದೇಶ ನಂದು.
0: ಒಳ್ಳೆಯದು ಅನಿಲ್ HT ಅವರೇ, ಇಷ್ಟೊತ್ತು ನೀವು ನಾಳಿನ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಎಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇಂದಿನ ನಿಮ್ಮ ಜೊತೆನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ನಮಸ್ತೆ, ಅವಕಾಶ ಇದ್ದೇನೆ ಅಂತ ಹೇಳಿ.

ಶ್ರೋತೃಗಳೇ, ಇಂದು 3 ಗಂಟೆಗೆ ರೂಪಕ ಮರುಕಳಿಸುವ ಧ್ವನಿ ಅಲೆಗಳು, ಪ್ರಸ್ತುತಿ ಅರುಣ ನಾಯಕ್. 3:30ಕ್ಕೆ ನಾಟಕ ಏಕಲವ್ಯ, ರಚನೆ ಸಿಹೆಚ್ ಲಕ್ಷ್ಮಿ. 4 ಗಂಟೆಗೆ ಚಿಣ್ಣರ ಲೋಕ, ಇದರಲ್ಲಿ ಚಿಣ್ಣರ ಕಥಾಲೋಕ, ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಮಕ್ಕಳ ಕಥಾ ಸಂಕಲನದ ಓದು. 5 ಗಂಟೆಗೆ ವ್ಯಕ್ತಿ ವಿಶೇಷ, ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಹಾಗೂ ಕಡೆಯ ಕಂತು. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಚಂದ್ರ ರಾನಾಡೆ ಅವರೊಂದಿಗೆ ಸಂದರ್ಶನ. 1 ಪ್ರಕಟಣೆ ECHS ಪಾಲಿಕ್ಲಿನಿಕ್. ಇಲ್ಲಿಂದ ಬಂದ ಪ್ರಕಟಣೆ: ಮಡಿಕೇರಿ ECHS ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ತಿಂಗಳ 27ರಂದು ದಂತವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯ ಇರುವುದಿಲ್ಲ. ಪ್ರಕಟಣೆ ಕೇಳಿದ್ರಿ. ಕ್ರಾಂತಿಯೋಗಿ ಮಹಾದೇವರು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ ಮತ್ತು ಸಂಗಡಿಗರು.

ಇದುವರೆಗೆ ಪ್ರಚಲಿತ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ

0: ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮೂಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ 1 ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಲ್ಲರೂ

0: ಕಸವನ್ನು ವಾಹನಗಳಿಗೇ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: This is All India Radio. Children's Hour.
7: Good afternoon, dear listeners. Welcome to today's Children's Hour.
8: We are the students of Niharika Learning Space, and we warmly welcome you to explore the beautiful melody between mathematics and music in our program, Melody of Math.

0: ನೈಸ್ ಆರ್ಯ, ಐ ವುಡ್ ಲೈಕ್ ಟು ಟ್ರೈ ಟರ್ನ್ ಮೈ ಮೃದಂಗಂ ಆರೋಹಿ ಕುಡಿಸಿಂಗ್ ದ ಸ್ವರಾಸ್ ವೈಲ್ ಐ ಪ್ಲೇ.
1: ಶೋರ್ ಭಾವತ್, ಇಟ್ಸ್ ಸೋ ಮಚ್ ಫನ್ ಟು ಟರ್ನ್ ಅ ಮ್ಯಾಥಮ್ಯಾಟಿಕ್ ಪ್ಯಾಟರ್ನ್ ಇನ್ ಟು ಮ್ಯೂಸಿಕ್.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್.
3: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 3:31. ಇನ್ನು ರೂಪಕ ಮರುಕಳಿಸುವ ಧ್ವನಿಯ ಅಲೆಗಳು
4: ಆಕಾಶವಾಣಿ.

0: ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮರುಕಳಿಸುವ ಧ್ವನಿ ಅಲೆಗಳು, ಪ್ರಸ್ತುತಿ ಅರುಣ್ ನಾಯಕ್. ಕೇಳಿ ಕಾರ್ಯಕ್ರಮ ಮರುಕಳಿಸುವ ಧ್ವನಿ ಅಲೆಗಳು.
1: ಜುಲೈ 23, 1927 ಮೊಟ್ಟ ಮೊದಲು ರೇಡಿಯೋ ಧ್ವನಿ ತರಂಗಗಳು ಭಾರತದಲ್ಲಿ ಪ್ರಸಾರಗೊಂಡಿದ್ದು ಈ ದೇಶದ ರೇಡಿಯೋ ಪ್ರಸಾರ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಥವಾ

0: ಐಬಿಸಿ ಎನ್ನುವ ಖಾಸಗಿ ಸಂಸ್ಥೆ ಬ್ರಿಟಿಷ್ ಸರ್ಕಾರದ ಒಪ್ಪಂದದೊಂದಿಗೆ ಜುಲೈ 13, 1927 ಬಾಂಬೆ ರೇಡಿಯೋ ಕೇಂದ್ರವನ್ನ, ಆಗಸ್ಟ್ 26 ಕಲ್ಕತ್ತಾ ಕೇಂದ್ರವನ್ನ ಪ್ರಾರಂಭಿಸಿತು. ಈ ಕಂಪನಿ 1930 ನಷ್ಟದೊಂದಿಗೆ ಮುಚ್ಚಿಕೊಂಡಿತು. ನಂತರ ಬ್ರಿಟಿಷ್ ಸರ್ಕಾರ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಥವಾ ISBS ಎನ್ನುವ ಸಂಸ್ಥೆಯನ್ನ ಪ್ರಯೋಗಾತ್ಮಕವಾಗಿ 2 ವರ್ಷ ನಡೆಸಿ ನಂತರ ಪೂರ್ಣ ಪ್ರಮಾಣದಲ್ಲಿ ಪ್ರಸಾರ ಕಾರ್ಯ ನಡೆಸಿಕೊಂಡು ಬಂದಿತು. ಇದೇ ಸಂಸ್ಥೆ 1936 ಆಲ್ ಇಂಡಿಯಾ ರೇಡಿಯೋ ಎಂದು ಕರೆಸಿಕೊಂಡಿತು. ಸರಿಸುಮಾರು ಇದೇ ಸಮಯದಲ್ಲಿ ಮೈಸೂರಿನ ಎಂವಿ ಗೋಪಾಲಸ್ವಾಮಿಯವರು ಭಾರತದ ಮೊಟ್ಟ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿ ಅದಕ್ಕೆ ಆಕಾಶವಾಣಿ ಎಂದು ಹೆಸರಿಟ್ಟರು. 1957 ಆಲ್ ಇಂಡಿಯಾ ರೇಡಿಯೋದ ಅಂಕಿತ ನಾಮವಾಗಿ ಆಕಾಶವಾಣಿ ಸ್ವೀಕಾರವಾಯಿತು.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ ಕೇಳ್ರಿ.
1: ಸಾವಧಾನ ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದೆ ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ.
0: ಇಷ್ಟೆಲ್ಲ ಹಿನ್ನೆಲೆಯೊಂದಿಗೆ ನಡೆದು ಬಂದ ಅಖಿಲ ಭಾರತ ಆಕಾಶವಾಣಿಯ ಪ್ರಸಾರ ವ್ಯಾಪ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಈಗ ಜಗತ್ತಿನಲ್ಲೇ ಅತಿ ದೊಡ್ಡ ವ್ಯಾಪ್ತಿ ಹೊಂದಿರುವ ಮತ್ತು ಅತಿ ಹೆಚ್ಚು ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರ ಮಾಡುವ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಹೊಂದಿದೆ.
1: ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
0: ದೇಶದ ಕೇಂದ್ರದಿಂದ ಅಷ್ಟ ದಿಕ್ಕುಗಳಲ್ಲೂ ಧ್ವನಿ ತರಂಗ ಬೀರಿ ಆಯಾ ಪ್ರದೇಶದ ಭಾಷೆ ಸಂಸ್ಕೃತಿಯ ಭೂಮಿಕೆಯಾಗಿ ಆಕಾಶವಾಣಿ ಜನಮಾನಸದಲ್ಲಿ ನೆಲೆಯೂರಿದೆ. ಆಯಾ ಕಾಲಘಟ್ಟದಲ್ಲಿ ಸೃಜಿಸಲ್ಪಟ್ಟ ಧ್ವನಿಗಳು ಪೀಳಿಗೆಯಿಂದ ಪೀಳಿಗೆಗೆ ಪ್ರತಿ ಕೇಂದ್ರದಿಂದಲೂ ಧ್ವನಿಸಿವೆ. ಭೂತಕಾಲವನ್ನ ವರ್ತಮಾನದೊಂದಿಗೆ ಬೆಸೆದಿವೆ. ಆ ಧ್ವನಿಗಳು ಪ್ರತಿ ಕೇಂದ್ರದ ಇತಿಹಾಸದ ಭಾಗವಾಗಿ ಅಚ್ಚಳಿಯದೆ ಉಳಿದುಕೊಂಡಿವೆ. ಆಕಾಶವಾಣಿ ಎಂಬ ಅಂಕಿತನಾಮ ಹೊರತುಪಡಿಸಿ ಈ ದೇಶದ ಪ್ರತಿ ಕೇಂದ್ರದ ಧ್ವನಿ ವಿಭಿನ್ನ. ಪ್ರತಿ ಕೇಂದ್ರ ತನ್ನ ವ್ಯಾಪ್ತಿಯ ಪ್ರದೇಶದ ಭಾಷೆ, ಆಚಾರ ವಿಚಾರ, ಸಾಹಿತ್ಯ ಸಂಸ್ಕೃತಿ, ಸಂಗೀತ ಮತ್ತು ಜನಪದ ಎಲ್ಲವನ್ನ ಪಸರಿಸುವ ಮತ್ತು ಕಾಯ್ದಿಟ್ಟುಕೊಳ್ಳುವ ಕೆಲಸ ಮಾಡಿದೆ. ಪ್ರತಿ ಕೇಂದ್ರದ ಧ್ವನಿಮುದ್ರಣ ಭಂಡಾರಗಳಲ್ಲಿಯ ಆಯ್ದ ಧ್ವನಿಗಳು ತರಂಗವಾಗಿ ನವಕ್ಕೆ ಚಿಮ್ಮಿದಾಗೊಮ್ಮೆ ವರ್ತಮಾನದಿಂದ ಭೂತಕಾಲದ ಆ ಕ್ಷಣಗಳತ್ತ ಕೇಳುವರನ್ನು

ಸ್ವಾತಂತ್ರ್ಯ ಸಮರ, ಸಮರದ ನೆನಪುಗಳನ್ನು ಕಟ್ಟಿಕೊಟ್ಟವರು, ದೇಶ ಕಟ್ಟುವಲ್ಲಿ ದುಡಿದವರು, ಅಕ್ಷರದ ಅಕ್ಕರೆಯನ್ನು ಬಿತ್ತಿದ ಶಿಕ್ಷಕರು, ಕವಿಗಳು, ಕಥೆ ಕಾದಂಬರಿಕಾರರು, ಸಂಗೀತ ವಿದ್ವಾಂಸರು, ವೈದ್ಯರು, ವಿಜ್ಞಾನಿ ತಂತ್ರಜ್ಞರು, ನಟರು, ನಿರ್ದೇಶಕರು, ರೈತರು, ದಾರ್ಶನಿಕರು, ಸಮಾಜ ಸೇವಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರು, ಎಲ್ಲರಿಗೂ ಒಂದೇ ಧ್ವನಿ, ಆಕಾಶವಾಣಿ.

0: ಸ್ವಾತಂತ್ರ್ಯಾನಂತರ ದೇಶ ಇಬ್ಬಾಗವಾದ ಸಂಕೀರ್ಣ ಪರಿಸ್ಥಿತಿ. ಗಡಿಯ ಆಚೆ ಮತ್ತು ಗಡಿಯ ಈಚೆ ಎಲ್ಲೆಡೆಯೂ ನೋವು, ದುಃಖ, ದುಮ್ಮಾನ. ಈ ನಡುವೆ ರೇಡಿಯೋ, ಅದರ ಮುಂದೊಂದು ಧ್ವನಿವರ್ಧಕದ ಮೈಕು, ದೂರದವರೆಗೂ ಕೇಳುತ್ತಿದೆ ರಾಷ್ಟ್ರಪಿತ ಮಹಾತ್ಮರ ಈ ಧ್ವನಿ.
1: ದುಃಖಿ ಭಯೋ ಬಹನೋ, ಕೋಯ್ ಪತಾ ನೀ ಹೇ ಶಿವಾಯ ಆಪ್ಕೆ ಮುಖ್ಯ ಕೋಯ್ ಭೀ ಸುನತಾ ಹೇ ಯಾ ನಹೀ. ಯೇ ಅನುಭವ ಮೇರಿ ಜಿಂದಗಿ ಮೇ ಮೇರೆ ಲಿಯೆ ದೂಸರಾ ಹೈ. ಪಹಲಾ ಅನುಭವ ಇಂಗ್ಲೆಂಡ್ ಮೇ ಹುವಾ ಥಾ, ಜಬ್ ಮೇ ರಾಉಂಡ್ ಟೇಬಲ್ ಕಾನ್ಫರೆನ್ಸ್ ಮೇ ಗಯಾ. ಮುಖ್ಯ ಪತಾ ಹೀ ನಹೀ ಥಾ ಕಿ ಮುಖ್ಯ ಇಸ್ ತರಹ ಸೇ ಕುಛ ಬೋಲ್ನಾ ಹೈ. ಮೇ ತೋ ಏಕ ಅನಜಾನ್ ಪುರುಷ ಹೂಂ, ಮೇ ಕೋಯ್ ದಿಲ್ಚಸ್ಪಿ ಭೀ ನಹೀ ಲೇತಾ ಹೂಂ. ಲೇಕಿನ್ ದುಃಖ ಕೇ ಸಾಥ ಮಿಲ್ ಜಾನಾ ವೋ ತೋ ಮೇರಾ ಜೀವನ ಭರ ಕಾ ಪ್ರಯತ್ನ ಹೈ, ಜೀವನ ಭರ ಕಾ ಮೇರಾ ಪೇಶಾ ಹೈ. ಜಬ್ ಮೇನೆ ಸುನಾ ಕಿ ಆಪ್ ಲೋಗೋ ನೇ ಕರೀಬ್ 2.5 ಲಾಖ ರಿಫ್ಯೂಜಿ ಪಡೇ ಹೈ, ಔರ್ ಮೇನೆ ಸುನಾ ಕಿ ಅಭಿ ಭೀ ಲೋಗ್ ಆತೇ ಹೀ ರಹತೇ ಹೈ, ತೋ ಮುಜ್ಕೋ ಬಡಾ ದುಃಖ ಹುವಾ, ಮುಝೆ ಚೋಟ್ ಲಗಿ, ಔರ್ ಮುಜ್ಕೋ ಐಸಾ ಹೀ ಹುವಾ ಕಿ ಮೇ ಆಪ್ಕೆ ಪಾಸ್ ಪಹುಂಚ್ ಜಾಊಂ.
0: ಸಾವಿರದ 1950 ಮುಂಬೈ ಕರ್ನಾಟಕದ ಭಾಗವಾಗಿದ್ದ ಧಾರವಾಡಕ್ಕೆ ಕೊಡುಗೆಯಾಗಿ ಬಂದದ್ದು ಆಕಾಶವಾಣಿ ನಿಲಯ. ಆ ನೆನಪನ್ನು ಬಿಚ್ಚಿಡುತ್ತಿದೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಈ ಧ್ವನಿ.
2: ಮದುವೆಯಾಗಿ ಅನೇಕ ವರ್ಷ ಕಳೆದಿದ್ದರೂ ಮಕ್ಕಳಾಗದಿದ್ದ ದಂಪತಿಗಳು ಪುತ್ರಿ ಸೌಭಾಗ್ಯವನ್ನು ಪಡೆದಂತೆ ಧಾರವಾಡಕ್ಕೆ ಆಕಾಶವಾಣಿ ಕೇಂದ್ರ ಬಂತು. ಈ ಕೇಂದ್ರ ಧಾರವಾಡಕ್ಕೆ ಬರಬೇಕೆಂದು ಅನೇಕ ವರ್ಷಗಳಿಂದ ಪ್ರಯತ್ನ ನಡೆದಿತ್ತು. ಅದು ಸ್ವಾತಂತ್ರ್ಯ ಬಂದ ಮೇಲೆ ಫಲಿಸಿತು. ಸ್ವಾತಂತ್ರ್ಯ ಬಂದ ಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಆಕಾಶವಾಣಿ ಮತ್ತು ಸುದ್ದಿ ಮಾಧ್ಯಮದ ಮಂತ್ರಿಗಳಾದರು. ದಿವಾಕರ್ರು ಅವರ ಸಹಾಯಕ ಮಂತ್ರಿಯಾದರು. ಆ ಕಾಲದಲ್ಲಿ 1939 ನಾವು ಮುಂಬೈ ಸರ್ಕಾರದ ಭಾಗವಾಗಿದ್ದೆವು. ಆಗ ಮುಂಬೈ ಸರ್ಕಾರದ ಭಾಗವಾಗಿದ್ದ ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆಕಾಶವಾಣಿ ಕೇಂದ್ರಗಳು ಏಕಕಾಲಕ್ಕೆ ಸ್ಥಾಪನೆಯಾದವು.

0: 1950ರಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರವನ್ನು ಉದ್ಘಾಟಿಸಿದ ಅಂದಿನ ಪ್ರಸಾರ ಖಾತೆಯ ಸಹಾಯಕ ಮಂತ್ರಿಗಳಾಗಿದ್ದ ಆರ್ ದಿವಾಕರ್ ಅವರು.
1: ಪ್ರಿಯ ಸಹೋದರ ಸಹೋದರಿಯರೇ, ಆಧುನಿಕ ಯುಗವು ನಮಗೆ ಅನೇಕ ಹೊಸ ಹೊಸ ಶೋಧಗಳನ್ನು ಕಲ್ಪಿಸಿಕೊಟ್ಟಿದೆ. ವಿಜ್ಞಾನವು ತನ್ನ ಹೆಜ್ಜೆಯನ್ನು ಮುಂದಿಡುತ್ತಾ ಹೋದಂತೆ ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಸಾಧನಗಳು ಬೆಳೆಯುತ್ತಲಿವೆ. ಅಂಥ ಶೋಧ ಸಾಧನಗಳಲ್ಲಿ ಆಕಾಶವಾಣಿ ಎಂಬುದು ಒಂದು ಅತ್ಯಂತ ಮಹತ್ವದ್ದು ಹಾಗೂ ಉಪಯುಕ್ತವಾದುದು. ಸಾಕಷ್ಟು ಧನ, ಯಾಂತ್ರಿಕ ಉಪಕರಣಗಳು ಹಾಗೂ ತಜ್ಞ ಯಾಂತ್ರಿಕರು ಇದ್ದ ಪಕ್ಷದಲ್ಲಿ ಮನೆ ಮನೆಗೆ ಈ ಆಕಾಶವಾಣಿ ಕೇಳಿಸುವಂತೆ ಮಾಡುವುದು ಸಾಧ್ಯ. ಆದುದರಿಂದ ಅಲ್ಲಿ ಧ್ವನಿ ಪ್ರಸಾರದ ಉಪಯೋಗವು ಜನರಿಗೆ ನಾನಾ ತರದಿಂದ ಆಗುತ್ತಿರುವುದು. ಮನರಂಜನೆಗೆ ಅದರ

0: ಉಪಯೋಗವಾಗುವುದಲ್ಲದೆ ಅದೊಂದು ಈಗ ವಿಚಾರ ಪ್ರಚಾರದ, ಶಿಕ್ಷಣದ, ಸುದ್ದಿ ಮುಂತಾದವುಗಳನ್ನು ಬೀರುವ ಬಹಳ ದೊಡ್ಡ ಸಾಧನವಾಗಿ ಬಿಟ್ಟಿದೆ. ಅಲ್ಲಿ ಮನೆಮಕ್ಕಳಿಗೆ ಆಟ ನೋಟಗಳ ಸುದ್ದಿ, ಭಾಷೆಯ ಜ್ಞಾನ, ಪ್ರಥಮ ಸಂಗೀತ ಮುಂತಾದವುಗಳು ರೇಡಿಯೋ ಮೂಲಕ ದೊರೆಯುವುದು. ಅಡಿಗೆ ಮನೆ ಸುದ್ದಿ, ಮಕ್ಕಳ ಜೋಪಾಸನೆಯ ಶಿಕ್ಷಣ, ಸಮಾಜ ಸೇವೆಯ ರೀತಿನೀತಿಗಳು, ಲಲಿತ ಕಲೆಗಳ ಪಾಠಗಳು ಹೆಣ್ಣು ಮಕ್ಕಳಿಗೆ ಧ್ವನಿಪ್ರಚಾರದ ದ್ವಾರದಿಂದ ಸಿಕ್ಕುವವು.
1: ಈ ಆಶಯಗಳೊಂದಿಗೆ ಆಕಾಶವಾಣಿ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದೆ. ಆಯಾ ಪ್ರದೇಶದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ನೆಲೆಗಟ್ಟನ್ನು ಭದ್ರಪಡಿಸುವಲ್ಲಿ ತನ್ನದೇ ಪಾಲು ಸಲ್ಲಿಸಿದೆ. ಒಂದು ದೇಶದ ಇತಿಹಾಸ, ಸಂಸ್ಕೃತಿ ಹಾಗೂ ಭಾಷೆಯನ್ನು ಕಾಪಾಡುವಲ್ಲಿ ಹಾಗೂ ವಿದ್ಯಾರ್ಥಿಗಳ ಜೀವನವನ್ನು, ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ಪುಸ್ತಕಗಳು ವಹಿಸುತ್ತವೆ ಎಂದು ಆಕಾಶವಾಣಿಗೆ ನೀಡಿದ ಭಾಷಣವೊಂದರಲ್ಲಿ ಡಾಕ್ಟರ್ ಸಿವಿ ರಾಮನ್,
2: ಎ ಮ್ಯಾನ್ಸ್ ಔಟ್ಲುಕ್ ಆನ್ ದಿ ಪ್ರಾಬ್ಲಮ್ಸ್ ಆಫ್ ಲೈಫ್ ಈಸ್ ನೆಸೆಸರಿಲಿ ಮೋಲ್ಡೆಡ್ ಬೈ ದಿ ಇನ್ಫ್ಲುಯೆನ್ಸಸ್ ಟು ವಿಚ್ ಹಿ ಹ್ಯಾಸ್ ಬೀನ್ ಸಬ್ಜೆಕ್ಟ್ ಅಂಡ್ ಎಸ್ಪೆಷಲಿ ಬೈ ದಿ ಇನ್ಫ್ಲುಯೆನ್ಸಸ್ ಬ್ರಾಟ್ ಟು ಬೇರ್ ಆನ್ ಹಿಮ್ ವೆನ್ ಅಟ್ ಅನ್ ಇಂಪ್ರೆಷನಬಲ್ ಏಜ್. ದಿ ಶೇರ್ ವಿಚ್ ಬುಕ್ಸ್ ಹ್ಯಾವ್ ಹ್ಯಾಡ್ in shaping his mental outlook and ultimately also his career in life is, I fancy, a highly variable one and to no small extent dependent on a person's environment at home and at school in his early days. Indeed, a good home and a good school may be judged by the kind of books they put in the way of the growing young person for him to feed his mind and his emotions upon. I believe it's the exception rather than the rule for the books which are formally taught at school and at college to exercise any profound influence on the mind of the student.

0: ವರಕವಿ ಡಾಕ್ಟರ್ ದೋರಾ ಬೇಂದ್ರೆ ಅವರು ಆಕಾಶವಾಣಿ ಧಾರವಾಡ ಕೇಂದ್ರದ ಶ್ರೋತೃ ಸಲಹಾ ಸಮಿತಿಯ ಸದಸ್ಯರಾಗಿದ್ದರು. ಕೇಂದ್ರದೊಂದಿಗೆ ಬಹು ಹತ್ತಿರವಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಕೈಜೋಡಿಸಿದ್ದರು. 1974 ಏಪ್ರಿಲ್ನಲ್ಲಿ ಡಾಕ್ಟರ್ ದೋರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವರು ನುಡಿದ ಮಾತುಗಳು:
1: ಕವಿತೆಗಳಲ್ಲಿ ಭಾಷಾಂತರಕ್ಕೆ ಅನುಕೂಲವಾದ ಕವಿತೆಗಳು ಇರ್ತವೆ, ಭಾಷಾಂತರಕ್ಕೆ ಅಸಾಧ್ಯವಾದ ಕವಿತೆಗಳು ಇರ್ತವೆ. ಅದು ಆ ಭಾಷೆಯ ಜಾಯಮಾನದಲ್ಲಿ ಕಟ್ಟಿದ್ದು ಅನ್ಟ್ರಾನ್ಸ್ಲೇಟಬಲ್ ಕವಿತೆ. ಹಾಗೆ ನನ್ನ ನಾಲ್ಕು ತಂತಿಯೊಳಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ
2: ಕನ್ನಡ ಭಾಷೆಯ
1: ಅದರ ದಿಗುಲಿನಲ್ಲಿ ಅದನ್ನು ಆ ಸಂಕೇತ ಉಂಟು ಮಾಡಿದ್ದ. ತನ್ನ ತನನೇ ಒಂದು ತಂತಿ, ತನ್ನ ತನನ ಆ ತನನೇ ಒಂದು ತಂತಿ. ಆ ತಂತಿಯ ಒಂದು ತುದಿ ನೀವು ನೋಡ್ತಿರ್ತೀರಿ, ಅದು ನಿಮಗೆ ಪ್ರತ್ಯಕ್ಷ ಆಗೋದ್ರಿಂದ ಅದಕ್ಕೆ ನೀ ನೂ ಅಂತೀರಿ. ಈ ನೂ ನನಗದ ನಾ ನೂ ಅಂತಿರ್ತೀರಿ. ಅದಕ್ಕೆ ಹೊರಗೆ ಮಂದಿ ಅದಕ್ಕೆ ನೀನು ಅಂತಾರೆ, ಅದಕ್ಕೆ ನಾನು ಹೊರಗಿನ ನಾನು ಅಂತೀನಿ. ನನ್ನ ತಕ್ಕ ನಾನು ಇದ್ದಾಗ ನಾನು ಅಂಬೋದ್ರಿಂದ ತಾನೇ ಇರ್ತೀನಿ. ತಾನು ಈ ತಾನು ಬಹಳ ಎರದಾಗಿದ್ದರೆ ಸುಖ ಆಗೋದಿಲ್ಲ, ಆನಬೇಕು.

0: ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಸಂದರ್ಶನವೊಂದರಲ್ಲಿ
1: ಮುಖ್ಯ ಅಂಶ ನೋಡ್ರಿ, ರಸಭಾವ ಇದು ಬಹಳ ಮಹತ್ವ. ಸಂಗೀತದೊಳಗೆ ಭಾವರಸಗಳು ಸಮಾವೇಶ ಆಗದಿದ್ರೆ ಆ ಸಂಗೀತ ಪರಿಣಾಮ ಆಗೋದಿಲ್ಲ. ಈಗ

0: ಸಂಗೀತದೊಳಗ ಸ್ವರ ತಾಲ ರಾಗ ಅಂತ ಮೂರು ಅಧ್ಯಯನ ಅಂತಾರೆ. ಸ್ವರಾಧ್ಯಾಯ, ತಾಲಾಧ್ಯಾಯ, ರಾಗಾಧ್ಯಾಯ ಅಂತ. ಈ ಮೂರು ಅಧ್ಯಯನದೊಳಗೆ ಅದರಲ್ಲಿ ಗತಿ, ಶ್ರುತಿ ಗತಿ ಇವೆರಡೂ ನಡೆಸುವಂಥ ಮತಿ ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಮತಿ ಇಲ್ಲದ ಸುಮ್ಮನೆ ನೀವು ಕಲಿಸಿದ್ರು ಬರೋದಿಲ್ಲ, ಕಲಿತರು ಬರೋದಿಲ್ಲ.
1: ಅಂದ್ರೆ ಮತಿ ಅಂದ್ರೆ ದೇವ್ರ ದೇಣಿಗೆ ಹಿಂಗೆ?
0: ಹೌದೌದು, ದೇವ್ರ ದೇಣಿಗೆನು ಬೇಕು. ಹುಟ್ಟ ಕಲಾವಿದನ ಇರಬೇಕು, ಅವನಿಗೆ ಆ ಸಂಗೀತ ಕೇಳಿದ ಕೂಡಲೇ ಆ ಪ್ರೀತಿ ಹುಟ್ಟಬೇಕು, ಭಕ್ತಿ ಹುಟ್ಟಬೇಕು ಆ ಸಂಗೀತ ಮೇಲೆ. ಅಂದರೆ ಅದನ್ನು ಸಾಧನ ಮಾಡಿ ಕಲಿತರೆ ಏನಾದರೂ ಅದದ್ದು ಕೆಲವು ಮಟ್ಟಿಗಾದರೂ

0: ವಿಜ್ಞಾನ ಸಾಹಿತ್ಯವನ್ನು ಪ್ರಾದೇಶಿಕ ಭಾಷೆಯಲ್ಲಿ ಬರೆದಾಗಲೇ ಬಹುಜನರಿಗೆ ವೈಜ್ಞಾನಿಕ ವಿಷಯಗಳು ಅರ್ಥವಾಗುತ್ತವೆ ಎಂದು ಪ್ರತಿಪಾದಿಸಿದ ಡಾಕ್ಟರ್ ಶಿವರಾಮ್ ಕಾರಂತರು.
1: ಕನ್ನಡ ಮತ್ತು ಭಾರತದ ಇತರ ದೇಶ ಭಾಷೆ ಒಂದೇ ಮಟ್ಟದಲ್ಲಿ ಇದೆ. ಹಾಗಾದರೆ ಈ ಜ್ಞಾನ ಅಭ್ಯಾಸ ಮಾಡಿದವರು ಇಲ್ಲದೆ ಈ ಪ್ರಶ್ನೆ ಬರುತ್ತೆ. ಈ ಸಾಹಿತ್ಯ ಹುಟ್ಟೋದು ಎರಡು ಬಗೆಯಿಂದ. ಈ ಕ್ಷೇತ್ರದಲ್ಲಿ ದುಡಿಯುವರು ಬೇಕಾಗಿದೆ, ಸಂಶೋಧನೆ ಮಾಡುವವರು ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ವಿಚಾರ ಮಾಡುವಾಗ ಅದು ಸೈನ್ಸ್ ಇರಲಿ, ಎಸ್ಟ್ರಾನಮಿ ಇರಲಿ, ಫಿಸಿಕ್ಸ್ ಇರಲಿ, ಯಾವುದೇ ಒಂದು ಶಾಖೆ ಇರಲಿ, ಅದರಲ್ಲಿ ದುಡಿಯುವ ಜನಗಳು ಬೇಕಾಗುತ್ತೆ. ಅವನಿಗೆ ತಾನೇನು ಕಂಡು ಹಿಡಿದಿದ್ದೇನೆ ಅಂತ ಹೇಳುವ ಅವಶ್ಯಕತೆ ಬೀಳುತ್ತೆ. ಜನಕ್ಕೆ ಈ ಕುತೂಹಲ ಹುಟ್ಟಬೇಕು. ಜನಕ್ಕೆ ಮುಟ್ಟಬೇಕಾದ್ರೆ ಜನಕ್ಕೆ ತಿಳಿಯುವ ರೀತಿಯಲ್ಲಿ ನಿಮ್ಮ ವಿಜ್ಞಾನ ಕ್ಲಿಷ್ಟವಾದದ್ದನ್ನು ಸಹ ಹೇಳಲಿಕ್ಕೆ ನಾವು ಕಲಿಬೇಕಾಗುತ್ತೆ.

ಒಂದು ಘನಾಳಿ ತಾಲೀಮ್ ಶುರುವಾತು ಅಂತಂದ್ರೆ ಅದು ನಿಮ್ಮ ಗಂಟಲದಾಗ ಧ್ವನಿಗೆ ಬಿಂಬಿಸೋ ತನಕ ಮತ್ತೊಂದು ಕೇಳಿಸಿಕೊಡ್ತಿದ್ದೆ. ಪಂಜಾಬ್ದಾಗ ಜಲಂಧರ್ ಶಹರದೊಳಗಿದ್ದೆ. ಆವಾಗ ಭಕ್ತ ಮಂಗತ್ ರಾಮ್ ಅಂತ ಗಾಯಕರಿದ್ರು, ಅವ್ರ ಕಡೆ ನಾ ದೃಪದ್ ಕಲಿತಿದ್ದೆ. ಜಲಂಧರದೊಳಗ ಎಲ್ಲದಕ್ಕಿಂತ ಹಳೆ ಕಾನ್ಫರೆನ್ಸ್ ಅಂತಾರೆ, ಅಲ್ಲೇ ಹರಿವಲ್ಲಭ ಆ ಸಮಾಧಿ ಏನದ ಅಲ್ಲೇ ಅವ್ರ ಇದ್ರಿಗೆ ಹಾಡಿ ಅವರ ಆಶೀರ್ವಾದ ತೋಳಿಕ್ಕೆ ಇಡೀ ಹಿಂದೂಸ್ತಾನದ ಮಂದಿ ಎಲ್ಲ ಬರ್ತಾರೆ. ಅವಾಗ ವಿನಾಯಕರಾವ್ ಪಟ್ಟವರ್ಧನ್ ಬಂದ್ರು, ನಾವ್ ಯಾರು ಬಂದ್ರು ನಾವ್ ಏನ್ ತಂಬುರಿ, ನೀ ಏನ್ ಮಾಡ್ತೀಯಲ್ಲ ಅಂತ. ಅದೇ ದೃಪದ್ ಕಲಿತೀನಿ, ನಿಮ್ಮ ಊರತ್ಲೇ ಇಷ್ಟು ದೊಡ್ಡ ವ್ಯಕ್ತಿ ಅದ, ನೀ ಅಲ್ಲ್ಯಾಕೆ ಹೋಗುದಿಲ್ಲ, ಇಲ್ಲೇನಿಲ್ಲ, ಇಡೀ ವರ್ಷದಾಗ ಒಂದ್ ತಿಂಗಳು ಎರಡು ತಿಂಗಳು ಹಿಂಗ ಆದ್ಮೇಲೆ ಮುಗಿದೋತು, ಬಾಕಿ ದಿವಸದಾಗ ಏನಿಲ್ಲ. ಅಲ್ಲಿ ನಾ ತಿರುಗಿ ಹೋದೆ ಸೌಭಾಗ್ಯ.

0: ಮೈಸೂರಿನ ಕವಿಶೈಲದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಭರತಾದ್ರಿ.
1: ನನ್ನ ಬದುಕಿನಲ್ಲಿ ನಾನು ಆ ಕವಿಶೈಲ ಬಂಡೆ ಇದೆಯಲ್ಲ, ಆ ಬಂಡೆ ಮೇಲೆ ಕೂತ್ಕೊಂಡು ನಾವು ನೋಡಿದ್ರೆ ಆ ದೃಶ್ಯ ಬಿಡ್ತದೆ. ಎದುರುಗಡೆ ರೇಂಜಸ್, ರೇಂಜಸ್, ಸೂರ್ಯ ಮುಳುಗುವಾಗ ಇಂಥ ಸಾವಿರಾರು ಸಾಯಂಕಾಲಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ರು ಒಬ್ಬನೇ ಏಕಾಗಿ ಕೂತಿದೆ. ಆದ್ರಿಂದ ಈ ನನ್ನ ಬದುಕಿನಲ್ಲಿ ನನ್ನ ಕಾದಂಬರಿಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಮಲೆನಾಡಿನ ಚಿತ್ರಗಳು. ನಾನು ಎಷ್ಟು ಕೊಡಬಹುದಾಗಿತ್ತೋ ಅಷ್ಟು ಕೊಟ್ಟಿಲ್ಲ. ಆದರೆ ಆ ಚಿತ್ರಗಳು ಎಂದೂ ಬಂದ ಮನಸ್ಸಿಲ್ಲ ಅದರಲ್ಲಿ ಇದೆ. ಅದರಿಂದ

0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರೊಂದಿಗೆ ಪ್ರಭಾ ಶಿರೂರು.
1: ಗಂಗೂಬಾಯಿ ಅವರು, ನೀವು ಆಕಾಶವಾಣಿ ಯಾವಾಗ ಯಾವಾಗ ಹಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ? ಅವಾಗಿನ್ನು ಧಾರವಾಡ ಆಕಾಶವಾಣಿ ಶುರು ಆಗಿರ್ಲಿಲ್ಲಲ್ಲ.
2: 50ನೇ ಇಸ್ವಿಗೆ ಹುಟ್ಟಿದ್ರು.
1: ಹೌದು, ಅದ್ರ ಮೊದ್ಲ ನೀವು ಹಾಡ್ಲಿಕ್ಕೆ ಶುರು
2: ಮೊದ್ಲಿಗೆ ಹಾಡಿ.
1: ಅವಾಗ ಧ್ವನಿ ಪರೀಕ್ಷೆ ಹೆಂಗಿತ್ತೇನು?
2: ಅವಾಗ ಧ್ವನಿ ಪರೀಕ್ಷಾ ಅಂದ್ರೆ ಆಡಿಷನ್ ಹೆಂಗಿದ್ದಿಲ್ಲ, ಟ್ರಯಲ್ ಅಂತ ಹೇಳಿ ಯಾರು ಸಂಗೀತ ವಿಭಾಗಕ್ಕೆ ಇರ್ತಿದ್ರು ಅವರ ತಗೋತಿದ್ರು. ನಂದು ಹಂಗೂ ಆಗಿಲ್ಲ, ನನ್ನ ಅವರಾಗಿ ಕರೀಲಿಕ್ಕೆ ಬಂದರು ಢೊಳ್ಳಿಕರ್ ಅಂತಿದ್ರು. ಯಜಮಾಸ್ ಸರಿ ಸರ್ ಇವ್ರಿಗೆ ಹೇಳಿದ್ರು ಕಳಿಸ್ಕೊಡ್ರಿ ನಿಮ್ಮ ಆರ್ಟಿಸ್ಟನ್ನ ಅಂತ. ಅವ್ರು ಹೇಳಿದ್ರು

0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರೊಂದಿಗೆ ಪ್ರಭಾ ಶಿರೂರ್.
1: ಗಂಗೂಬಾಯಿ ಅವರು, ನೀವು ಆಕಾಶವಾಣಿಯೊಳಗ ಯಾವಾಗ ಹಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ? ಅವಾಗ ಇನ್ನು ಧಾರವಾಡ ಆಕಾಶವಾಣಿ ಶುರು ಆಗಿರ್ಲಿಲ್ಲಲ್ಲ.
2: ಹೌದು,
1: ಮೊದ್ಲ ನೀವು ಹಾಡ್ಲಿಕ್ಕೆ ಶುರು?
2: ಮೊದ್ಲಿಗೆ ಹಾಡೇನಿ.
1: ಅವಾಗ ಧ್ವನಿ ಪರೀಕ್ಷೆ ಹೆಂಗಿತ್ತೇನು?
2: ಅವಾಗ ಧ್ವನಿ ಪರೀಕ್ಷಾ ಅಂದ್ರೆ ಆಡಿಷನ್ ಹಿಂಗಿದ್ದಿರ್ಲಿಲ್ಲ, ಟ್ರಯಲ್ ಅಂತ ಹೇಳಿ ಯಾರು ಸಂಗೀತ ವಿಭಾಗಕ್ಕೆ ಇರ್ತಿದ್ರು ಅವರ ತಗೋತಿದ್ರು. ನಂದು ಹಂಗೂ ಆಗಿಲ್ಲ, ನನ್ನ ಅವರಾಗಿ ಕರೀಲಿಕ್ಕೆ ಬಂದರು ಢೋಳೇಕರ್ ಅಂತಿದ್ರು. ಯಜಮಾಸ್ ಸಹಿಸ ಇವ್ರಿಗೆ ಹೇಳಿದ್ರು ಕಳಿಸ್ಕೊಡ್ರಿ ನಿಮ್ಮ ಆರ್ಟಿಸ್ಟನ್ನ ಅಂತ. ಅವ್ರು ಹೇಳಿದ್ರು ನಾನು ಟ್ರಯಲ್ ಅಂತ ಕಳಿಸ್ಕೊಡೋದಿಲ್ಲ, ಅವ್ರ ಹೆಸರಾಗ್ಯದ ಪ್ರೋಗ್ರಾಮ್ ಆಗ್ತಾವ ಹೊರಗೆ, ಟ್ರಯಲ್ಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರು. ಹೀಗಾಗಿ ನನಗೆ ಭಾಳ ಇತ್ಸನ ಹೋಗಿ ಏನಾಗ್ತದ ಹಾಡಿದ್ರಂತ. ಆದ್ರೆ ಅವ್ರು ಕೇಳಿಲ್ಲ ಕೇಳಿಲ್ಲ. ಮುಂದೆ ಹೀರಾಬಾಯಿ ಬಿಡೋದಕ್ಕರವರು ಒಂದು ಪ್ರೋಗ್ರಾಮ್ ಬಿಟ್ಟರು, ಆ ಪ್ರೋಗ್ರಾಮ್ ನನಗೆ ಕೊಟ್ಟರು. ಕೊಟ್ಟರು ಇಷ್ಟ ಅಲ್ಲ, ಆವಾಗಿಂದು ಈಗಿನ ಹಂಗದರು ಒಂದು ರಾಗ ಮುಗಿದು ಕೂಡಲೇ ಅನೌನ್ಸು ಹಿಂಗೇನು ಇದ್ದಿದ್ದಿಲ್ಲ. ಒಮ್ಗಿಲ್ಲಿನ 9-11 ಪ್ರೋಗ್ರಾಮು ಅದರೊಳಗೆ ನಾನು ಆವಾಗ ಎಲ್ಲ ಥರನೂ ಹಾಡ್ತಿದ್ದೆ, ಚುಮ್ರಿನೂ ಹಾಡ್ತಿದ್ದೆ, ಪದನೂ ಹಾಡ್ತಿದ್ದೆ, ಎಲ್ಲನೂ ಒಮ್ಗಿಲ್ಲಿ ಹೇಳಿಬಿಡೋದು. ಆವಾಗ ಹೇಳಿದ್ರು ಹೊರಗೆ ಬಂದ ಮೇಲೆ ನಿಮ್ಮ ಬಹಳ ಮಂದಿ ಕೂನ್ ಬಂದು ಯಾರು ಅವ್ರು ಹಾಡಿದವರು.

0: ತಮ್ಮ ಮೊಟ್ಟ ಮೊದಲ ಚಿತ್ರ ಪಲ್ಲವಿಗೆ ರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿ ಪಡೆದ ಪಿ ಲಂಕೇಶ್ ಅವರು ಧ್ವನಿಸಿದ್ದು ಹೀಗೆ.
1: ಇದು ಒಂದು ಹುಡುಗಿಯ ದೃಷ್ಟಿಕೋನದಿಂದ ನೋಡಿದ ಕತೆ. ಇದು ನಾನು ಟ್ರೀಟ್ ಮಾಡಿದ ರೀತಿ, ಅದನ್ನು ಮಾಡಿದ ರೀತಿ ಇದೆಯಲ್ಲ, ಅದು ಬಹಳ ಹೊಸದಾಗಿದೆ. ಸಂಭಾಷಣೆಯನ್ನು ಬರೆಯೋ ರೀತಿ, ಕಥೆಯನ್ನು ಶಾರ್ಟ್ಗಳಾಗಿ ತೆಗೆದುಕೊಳ್ಳೋ ರೀತಿ, ಅವನ್ನ ಜೋಡಿಸೋ ರೀತಿ ಎಲ್ಲದಲ್ಲೂ ಬೇರೆ ಆಗಿದೆ. ಆಮೇಲೆ ನಾವು ಸಂಗೀತ ಕೊಟ್ಟ ರೀತಿ ಕೂಡ ಸ್ವಲ್ಪ ಹೊಸದಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ದಿ ಟೋಟಲ್ ಇಂಪ್ಯಾಕ್ಟ್, ಅದು ಒಂದು ಹೊಸ ಅನುಭವ ಕೊಡೋದ್ರಿಂದ, ಮತ್ತು ಹುಡುಗ ಹುಡುಗಿ, ಬಡವ ಶ್ರೀಮಂತರು, ಆಮೇಲೆ ಸ್ತ್ರೀ ಮತ್ತು ಪುರುಷ, ಇವರ ಕಾನ್ಫ್ಲಿಕ್ಟನ್ನು ಒಂದೇ ರೀತಿ ಸೈಮಲ್ಟೇನಿಯಸ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದ ಇದು ಪರಿಣಾಮಕಾರಿ ಆಯಿತು ಅಂತ ನನಗೆ ತಿಳ್ಕೊಂಡಿದ್ದೀನಿ.
0: ವಿ ಕೆ ಗೋಕಾಕ್ ಅವರ ಕವನ ನಿವೇದನೆ ನೇರವಾಗಿ ಕೇಳುಗನ ಹೃದಯಕ್ಕೆ ನುಗ್ಗುತ್ತದೆ.
2: ಎಲ್ಲೇರು ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೇನು, ನೀ ಯಾಕೆಂದು ನಲುಮೆಗೊಂದು ಗುರುತನಿರಿಸಿ ಬರುವೇನು. ಇಲ್ಲೇ ಇರು, ಅಲ್ಲಿ ಹೋಗಿ ಹೋದ ಮೇಲೆ ಸುತ್ತಬೇಕು 7 ಕೋಟಿ ದ್ವಾರವು, ದಾರಿಯಲ್ಲಿ ತೀರದಂಥ ದುಃಖ ವಿಹುದ ಪಾರವು, ಸಾಧಿಸುತ್ತ ಜಯಿಸುವದಿ ಬಾಳುವದರ ಸಾರವು. ಇಲ್ಲೇ ಇರು, ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು.

ಈ ದೇಶದ ಪ್ರತಿಯಾಗು ಹೋಗುಗಳನ್ನ, ಚರಿತ್ರಾರ್ಹ ಘಟನೆಗಳನ್ನ, ಸುಖ ಸಂತೋಷ ಸಾಧನೆಗಳನ್ನ, ಕ್ಷಾಮ ಡಾಮರ, ಅತಿವೃಷ್ಟಿ ಅನಾವೃಷ್ಟಿ ಹೀಗೆ ಎಲ್ಲ ಏಳು ಬೀಳುಗಳನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡುತ್ತಾ, ವಿವರಗಳನ್ನ ಕೇಳಿಸುತ್ತಾ, ಅವುಗಳನ್ನು ದಾಖಲಿಸುತ್ತಾ ಬಂದ ಆಕಾಶವಾಣಿ ಜಗದ ನಿಯಮದಂತೆ ತಾಂತ್ರಿಕವಾಗಿ ಪರಿವರ್ತನೆಯಾಗುತ್ತಾ ಈಗ ದೇಶದ ಬಹುದೊಡ್ಡ ಸಾರ್ವಜನಿಕ ಪ್ರಸಾರ ಸೇವೆಯಾಗಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಈ ಘೋಷವಾಕ್ಯವನ್ನು ಅಕ್ಷರಶವಾಗಿ ಪಾಲಿಸುತ್ತ ಕೇಳುಗನ ನಂಬಿಕೆ ವಿಶ್ವಾಸಕ್ಕೆ ಪಾತ್ರವಾಗಿರುವ ಆಕಾಶವಾಣಿ ನಿರಂತರವಾಗಿ ತನ್ನ ಧ್ವನಿ ಅಲೆಗಳನ್ನು ಮರುಕಳಿಸುತ್ತಲೇ ಇರುತ್ತೆ.

ಮರುಕಳಿಸುವ ಧ್ವನಿ ಅಲೆಗಳು ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಅಂಬಿಕಾ ತನಯದತ್ತ ಹಾಗೂ ಪೂತೀನಾ ಅವರ ಬಾನುಲಿ ಗೀತೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಧ್ವನಿ ಸಂಗ್ರಹ ಸಹಕಾರ ಕೆ ಶಿವರಾಜ್. ಪ್ರಸ್ತುತಿ ಅರುಣ್ ನಾಯ್.

0: ಕೇಳಿದ್ರೆ ರೂಪಕ ಮರುಕಳಿಸುವ ಧ್ವನಿ ಅಲೆಗಳು ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಇನ್ನು ಮುಂದೆ ನಾಟಕ ಏಕಲವ್ಯ.
1: ಆಕಾಶವಾಣಿ ನಾಟಕ ಏಕಲವ್ಯ, ರಚನೆ ಸಿಎಚ್ ಲಕ್ಷ್ಮಿ, ನಿರ್ಮಾಣ ಅಂಜನಾ ಯಾತನೂರ್. ಕೇಳಿ ನಾಟಕ ಏಕಲವ್ಯ.
2: ಭಾರ್ಗವಿ, ಏಕಲವ್ಯನಲ್ಲಿ
3: ಆ ಜಿಂಕೆ ಮರಿಗಳೇ ಅವನ ಸರ್ವಸ್ವ, ಅವುಗಳ ಆರೈಕೆಯಲ್ಲಿಯೇ ಮುಳುಗಿರಬೇಕು.
2: ಪ್ರಾಣಿದೆಯೇ ನಿಜವಾಗಿಯೂ ಉತ್ತಮ ಗುಣ ಅಲ್ಲವೇನೆ? ನಾವು ಭೇಟಿಯಾಡಿ ಪ್ರಾಣಿಗಳನ್ನು ಕೊಲ್ಲುವ ಜನಾಂಗದವರೇನೂ ನಿಜ, ಆದರೆ ನಮ್ಮ ಸ್ವಭಾವವನ್ನು ನಾವು ತಿದ್ದಿಕೊಳ್ಳಬೇಕು. ಪ್ರತಿಯೊಂದು ಜೀವಿಗೂ ನಮ್ಮಂತೆಯೇ ಬದುಕುವ ಹಕ್ಕು ಇದೇ ಅಲ್ಲವೇ? ಅವುಗಳನ್ನು ಬದುಕಲು ಬಿಡುವುದು ಧರ್ಮವಲ್ಲವೇ?
3: ನಿಮ್ಮ ವಿಚಾರ ಸರಿ. ನಮ್ಮ ಹುಡುಗನಲ್ಲಿ ಅಂತಹ ಒಳ್ಳೆಯ ಗುಣ ಈ ಪ್ರಾಯದಲ್ಲಿಯೇ ಮುಳಿತಿರುವುದು ನಿಜಕ್ಕೂ ಸಂತೋಷದ ವಿಚಾರ.
2: ನಿಜವಾಗಿಯೂ ಸಂತೋಷ. ಅವನು ನಮ್ಮ ಸಾಕು ಮಗನಾದರೂ ಸ್ವಂತ ಮಗನ ಬಗ್ಗೆ ಪಡುವಷ್ಟೇ ಹೆಮ್ಮೆ ನಮಗಿದೆ.
3: ಅಗೋ ನೋಡಿ, ಏಕಲವ್ಯ ಬಂದೇ ಬಿಟ್ಟ.
2: ಮಗು, ಏಕಲವ್ಯ.
4: ಏನಪ್ಪ,
2: ಎತ್ತ ಹೋಗಿದ್ದೆ? ಏನೋ ವ್ಯಾಕುಲಗೊಂಡಂತಿರುವೆ.
3: ಊಟ ಉಪಚಾರಗಳ ಗೊಡವೆಯೂ ಇಲ್ಲದೆ ಎಲ್ಲಿದ್ದೆಯಪ್ಪ ಕಂದ?
4: ಜಿಂಕೆ ಮರಿಗಳಿಗೆ ಆಹಾರ ಕೊಡುತ್ತಿದ್ದೆ ಅಮ್ಮ. ಅಪ್ಪ, ಆ ಮುದ್ದು ಮರಿಗಳನ್ನ ಹೇಗೆ ರಕ್ಷಿಸುವುದೆಂದೇ ತಿಳಿಯದು. ಇಂದು ಎರಡು ಮರಿಗಳು ಕಾಣಿಯಾಗಿವೆ, ಅದೇ ಹುಲಿರಾಯನ ಹೊಟ್ಟೆಗೆ ಸೇರಿರಬೇಕು.
2: ಹುಲಿಗಳ ಕಾಟವನ್ನು ತಪ್ಪಿಸುವುದಾದರೂ ಹೇಗೆ? ಈ ಭಯಂಕರ ಕಾಡಿನಲ್ಲಿ ಅವು ಸೊಕ್ಕಿ ಬೆಳೆದಿವೆ, ಸಾಧು ಪ್ರಾಣಿಗಳನ್ನು ನಾಶ ಮಾಡುತ್ತಿವೆ.
4: ಅಪ್ಪ, ಇದಕ್ಕೇನು ಪರಿಹಾರ? ಆ ಕ್ರೂರ ಪ್ರಾಣಿಗಳಿಂದ ನಮ್ಮ ಮುದ್ದು ಮರಿಗಳನ್ನು ಕಾಪಾಡುವುದು ಹೇಗೆ?

0: ಅದೇ ಸಮಸ್ಯೆ ಮಗು. ಬಲಿಷ್ಠರು ದುರ್ಬಲರನ್ನು ಹಿಂಸಿಸುವುದು, ನಾಶ ಮಾಡುವುದು ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ. ಮನುಷ್ಯರಲ್ಲೂ ಅಷ್ಟೇ. ತಮ್ಮಂತೆ ಎಲ್ಲರಿಗೂ ಬದುಕುವ ಸುಖ ಸೌಕರ್ಯಗಳನ್ನು ಅನುಭವಿಸುವ ಹಕ್ಕು ಇದೆ ಎಂಬುದನ್ನು ಬುದ್ಧಿಜೀವಿಗಳಾದ ಮನುಷ್ಯರೇ ಮರೆತು ವರ್ತಿಸುವಾಗ ಪ್ರಾಣಿಗಳನ್ನು ಆರೋಪಿಸುವುದೇಕೆ?
1: ಅಪ್ಪ, ಏನಾದರೂ ಮಾಡಿ ನಮ್ಮ ಈ ಸಾಧು ಮರಿಗಳನ್ನು ಉಳಿಸಲೇಬೇಕಪ್ಪ. ಅವು ಹೀಗೆ ಬಲಿಯಾಗುತ್ತಿರುವುದನ್ನು ನಾನು ನೋಡಲಾರೆ.
0: ಬಿಲ್ ವಿದ್ಯೆ ಕಲಿತರೆ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಆದರೆ ಕಲಿಸುವವರಾರು? ನಮ್ಮವರಲ್ಲಿ ಯಾರೂ ಬಿಲ್ ವಿದ್ಯೆ ಕಲಿಸುವವರಿಲ್ಲ.
1: ಅಪ್ಪ, ನಮ್ಮವರಲ್ಲಿ ಇಲ್ಲದಿದ್ದರೇನು? ಗುರುಗಳು ಯಾರಾದರೇನು? ವಿದ್ಯಾ ಪರಿಣಿತರನ್ನು ಗುರುಗಳಾಗಿ ಸ್ವೀಕರಿಸಬಹುದಲ್ಲವೇ?
0: ಅಂತಹ ಗುರುಗಳು ಕ್ಷತ್ರಿಯ ಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸುವವರು ಮಗು.
1: ಅಪ್ಪ, ಆಸಕ್ತಿ ಇದ್ದವರೆಲ್ಲರಿಗೂ ಕಲಿಸುವುದು ಅವರ ಧರ್ಮವಲ್ಲವೇ?
2: ಮಗು, ರಾಜಕುಮಾರರಿಗೆ ವಿದ್ಯೆ ಕಲಿಸುವವರು ಬೇಡರ ಹುಡುಗನಾದ ನಿನಗೆ ಕಲಿಸಲು ಒಪ್ಪುವರೇ ಕಂದ?
1: ಅಮ್ಮ, ನನಗೆ ಬಿಲ್ ವಿದ್ಯೆ ಕಲಿಯಲೇಬೇಕು. ನಿರುತ್ಸಾಹ ಪಡಿಸದಿರಿ. ಅಪ್ಪ, ನನಗೆ ದಾರಿ ತೋರಿಸಿ.
0: ಕುಮಾರ, ಹಸ್ತಿನಾವತಿಯ ರಾಜಕುಮಾರರಿಗೆ ದ್ರೋಣಾಚಾರ್ಯರೆಂಬ ವಿಪ್ರರು ಬಿಲ್ ವಿದ್ಯೆ ಕಲಿಸುತ್ತಿರೋರೆಂದು ಕೇಳಿದ್ದೆ. ಆದರೆ ಅವರು ಬೇಡರ ಹುಡುಗನಾದ ನಿನಗೆ ವಿದ್ಯೆ ಕಲಿಸಲಾರರು ಮಗು.
1: ಅಪ್ಪ, ನಾನೀಗ ಧನ್ಯನಾದೆ. ಅಮ್ಮ, ಅಪ್ಪ, ನೀವಿಬ್ಬರೂ ನನ್ನನ್ನು ಹರಸಿ ಹಿಂದೆ ಕಳುಹಿಸಿರಿ. ಅವರಲ್ಲಿ ಕಾಡಿ ಬೇಡಿಯಾದರೂ ವಿದ್ಯೆ ಕಲಿಯುತ್ತೇನೆ. ನಿಮ್ಮ ಆಶೀರ್ವಾದವೇ ನನಗೆ ದಾರಿ ತೋರಲಿ. ನಿಮ್ಮ ಪಾದಗಳಿಗೆ ವಂದಿಸುವೆನು.
0: ನಿನ್ನ ಉದ್ದೇಶ ಒಳ್ಳೆಯದೇ ಮಗು.
2: ನಿನ್ನ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಮಗು. ಹೋಗಿ ಬಾ.
1: ನಿಮ್ಮ ಆಶೀರ್ವಾದದಿಂದ ಧನ್ಯನಾದೆ. ಅದೇ ನನಗೆ ದಾರಿ ದೀಪವಾಗುವುದು. ಧನ್ಯನಾದೆ.

0: ಧರ್ಮಜ, ಭೀಮ, ಅರ್ಜುನ, ದುರ್ಯೋಧನ ಇತ್ತವನಿ
1: ಗುರುಗಳೇ.
0: ದುರ್ಯೋಧನ, ಆ ಬತ್ತಳಿಕೆಯನ್ನು ತಿಡು.
2: ಆಯ್ತು ಗುರುಗಳೇ.
0: ಅರ್ಜುನ, ಆ ಬಿಲ್ಲು ಸರಿಯಾಗಿಡು.
1: ಆಯ್ತು ಗುರುಗಳೇ.
0: ಭೀಮ, ಈ ಬಾಣವನ್ನು ನನ್ನ ಕೈ ಕೊಡು.
2: ಅಪ್ಪಣೆ ಗುರುಗಳೇ. ಗುರುಗಳೇ, ಬಿಲ್ಲಿಗೆ ಬಾಣ ಜೋಡಿಸಿದ್ದೇನೆ. ಮರದಲ್ಲಿರುವ ಆ ಕಪ್ಪಿಗೆ ಗುರಿಯಿಟ್ಟು ಹೊಡೆಯಲೇ?
0: ಚೇ, ಸುಯೋಧನ, ಕ್ಷತ್ರಿಯನು ರಕ್ಷಣೆಯ ಹೊಣೆ ಹೊತ್ತವನು. ಬಡಪಾಯಿ ಪ್ರಾಣಿಗಳಿಗೆ ಹಿಂಸೆ ಕೊಡುವುದೇ, ಅವುಗಳಿಗೂ ಬದುಕುವ ಹಕ್ಕು ಇದೆಯಲ್ಲವೇ? ಅದು ಆ ಒಣಮರದ ಕೊಂಬೆಗೆ ಹೊಡೆ. ಧರ್ಮಜ, ಭೀಮ, ನಿಮ್ಮ ಸಾಧನೆ ಹೇಗೆ ನಡೆದಿದೆ?
3: ಗುರುಗಳೇ, ಮರದ ತುದಿಯ ಕೊಂಬೆಯಲ್ಲಿದ್ದ ಚಕ್ಕೋತ ಫಲಕ್ಕೆ ಗುರಿಯಿಟ್ಟು ಹೊಡೆದು ಕೆಳಗೆ ಬೀಳಿಸಿದೆ.
0: ಭೀಮ, ನೀನು?
2: ದೂರದ ನಿಶಾನೆಗೆ ಗುರಿಯಿಟ್ಟು ಅದರ ಮೇಲಿದ್ದ ಛತ್ರಿಯನ್ನು ಕೆಳಗುರುಳಿಸಿದೆ ಗುರುಗಳೇ.
0: ಇದು ಚೆನ್ನಾಗಿ ಅಭ್ಯಾಸ ಮಾಡಿದೆ. ಅರ್ಜುನ, ನೀನೇನು ಮಾಡಿದೆ?
1: ಗುರುವರ್ಯರೇ, ಆ ಎತ್ತರದ ನಿಶಾನೆಯ ಮೇಲೊಂದು ಹಕ್ಕಿಯ ಗೊಂಬೆ ಇತ್ತಲ್ಲವೇ, ಅದರ ಕಣ್ಣಿಗೆ ನೇರವಾಗಿ ಬಾಣ ಹೊಡೆದೆ.
0: ಓಹೋ, ಇದನ್ನು ಹೇಗೆ ಸಾಧಿಸಿದೆ ಅರ್ಜುನ?
1: ಗುರುಗಳೇ, ತಾವು ಹೇಳಿದಂತೆ ಗುರಿಯಿಟ್ಟ ವಸ್ತುವನ್ನುಳಿದು ಬೇರೆ ಯಾವುದನ್ನೂ ಗಮನಿಸದೆ ತದೇಕ ದೃಷ್ಟಿಯಿಂದ ಅದನ್ನೇ ನೋಡಿ ಹೊಡೆದೆ. ಹೀಗೆ ನಿಶ್ಚಿತ ಗುರಿ ಸಾಧಿಸಿದೆ ಗುರುಗಳೇ.
0: ಭಲೆ ಅರ್ಜುನ, ರಾಜಕುಮಾರರೇ, ಕೇಳಿದಿರಾ? ಇದು ನಿಜವಾದ ಶರಸಂಧಾನದ ಲಕ್ಷಣ. ಅಂತಹ ಏಕಾಗ್ರತೆಯನ್ನು ಎಲ್ಲರೂ ಸಾಧಿಸಲು ಯತ್ನಿಸಿರಿ. ಅರ್ಜುನ.
1: ಗುರುಗಳೇ.
0: ಚೆನ್ನಾಗಿ ಅಭ್ಯಾಸ ಮಾಡು, ಅದ್ವಿತೀಯ ಬಿಲ್ಲುಗಾರನಾಗುವೆ. ಸದಾ ನನ್ನ ಅನುಗ್ರಹವೂ ನಿನಗಿದೆ.
1: ಧನ್ಯನಾದ ಗುರುಗಳೇ.
0: ಮಕ್ಕಳೇ, ನೀವು ನಿಮ್ಮಷ್ಟಕ್ಕೆ ಅಭ್ಯಾಸವನ್ನು ಮುಂದುವರಿಸಿರಿ.
1: ನಿಮ್ಮ ಆಶೀರ್ವಾದದಂತಾಗಲಿ ಗುರುದೇವ.
0: ಓ, ಯಾವನೋ ಬಾಲಕನೋರ್ವ ಈ ಕಡೆಗೆ ಬರುತ್ತಿದ್ದಾನೆ. ನನ್ನ ಬಳಿಗೆ ಬರುವಂತಿದೆ.
4: ಇದೇ ಹಸ್ತಿನಾವತಿ ಎಂಬುದು ದೃಢವಾಯಿತು. ತಂದೆ ಹೇಳಿದ ಗುರುಗಳು ಇವರೇ ಇರಬೇಕು. ಇದೀಗ ಕೆಲವು ಮಂದಿ ಬಿಲ್ಲು ಬಾಣಧಾರಿಗಳಾದ ರಾಜಕುಮಾರರು ಈ ಕಡೆಯಿಂದಲೇ ಹೋಗುತ್ತಿದ್ದುದನ್ನು ನೋಡಿದೆ. ಇವರೇ ಗುರುಗಳು ಎಂಬುದರಲ್ಲಿ ಅನುಮಾನವಿಲ್ಲ. ಅವರ ತೇಜ

0: ಮನಸ್ಸು, ಗಾಂಭೀರ್ಯಗಳಿಂದ ನೋಡಿದವರನ್ನು ಆಕರ್ಷಿಸುವ ಗೌರವದ ವ್ಯಕ್ತಿತ್ವ ಅವರ ಗುರುತ್ವವನ್ನು ಸಾರಿ ಹೇಳುತ್ತಿದೆ. ನನ್ನನ್ನು ಅವರು ಶಿಷ್ಯನಾಗಿ ಸ್ವೀಕರಿಸುವರೆ, ನಮ್ರವಾಗಿ ಬೇಡಿಕೊಳ್ಳುವೆ. ಪೂಜ್ಯರೇ, ತಮ್ಮ ಪಾದಾರವಿಂದಗಳಿಗೆ ವಂದಿಸುವೆನು.
1: ಬಾಲಕ, ನೀನು ಯಾರು? ಇಲ್ಲಿಗೇಕೆ ಬಂದೆ?
0: ಸ್ವಾಮಿ, ಸಮೀಪದ ಅರಣ್ಯದ ದೊರೆ ಹಿರಣ್ಯ ಧನುವಿನ ಮಗ ನಾನು. ನನ್ನ ಹೆಸರು ಏಕಲವ್ಯ. ನನ್ನಲ್ಲಿ ಕೃಪೆ ತೋರಬೇಕು.
1: ಏನಾಗಬೇಕಪ್ಪ ನನ್ನಿಂದ?
0: ಹೇಳಲೇ ಗುರುದೇವ, ಈಡೇರಿಸುವರ ನನ್ನ ಕೇಳಿಕೆಯನ್ನು.
1: ಏನು ಕೇಳಿಕೆಯಪ್ಪ ನಿನ್ನದು, ಹೇಳು.
0: ಈಡೇರಿಸುವೆನೆಂದು ಭರವಸೆ ಕೊಡುವರ ಸ್ವಾಮಿ?
1: ವಿಷಯವೇನೆಂದರಿಯದೆ ಹೇಗೆ ಭರವಸೆ ಕೊಡಲಿ? ಸಾಧ್ಯವಿದ್ದರೆ ಖಂಡಿತ ನೆರವೇರಿಸುವೆನು.
0: ನನ್ನ ಮೇಲೆ ಕೃಪೆ ತೋರಬೇಕು. ನನಗೆ ಬಿಲ್ ವಿದ್ಯೆಯನ್ನು ಕಲಿಸಿ ಅನುಗ್ರಹಿಸಬೇಕೆಂದು ವಿನೀತನಾಗಿ ಬೇಡಿಕೊಳ್ಳುತ್ತೇನೆ.
1: ಏನು, ನಿನಗೆ ಬಿಲ್ ವಿದ್ಯೆ ಕಲಿಸಬೇಕೆ? ನಿನಗೇಕಪ್ಪ ಬಿಲ್ ವಿದ್ಯೆ?
0: ಪೂಜ್ಯರೇ, ನಾನು ಪ್ರೀತಿಯಿಂದ ಸಾಕಿದ ಜಿಂಕೆ ಮರಿಗಳನ್ನು ಹುಲಿಗಳು ತಿಂದು ನಾಶ ಮಾಡುತ್ತಿವೆ. ಅವುಗಳ ರಕ್ಷಣೆಗಾಗಿ ನಾನು ಬಿಲ್ ವಿದ್ಯೆ ಕಲಿಯಬೇಕಾಗಿದೆ.
1: ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣಾ, ನಿನ್ನ ಧ್ಯೇಯ ಸಾಧುವಾದತೆ. ಆದರೆ
0: ಆದರೆ ಆದರೆ ಏನು ಗುರುಗಳೇ? ದಯಮಾಡಿ ನನ್ನನ್ನು ತಿರಸ್ಕರಿಸಬೇಡಿ.
1: ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವಂತಿಲ್ಲ ಮಗು.
0: ನಾನು ಬೇಡರ ಹುಡುಗನೆಂದು ನನ್ನ ಬಗ್ಗೆ ಅನಾದರವೇ ಸ್ವಾಮಿ?
1: ಚೇಚೆ, ಹಾಗಲ್ಲ ಕುಮಾರ. ವಿದ್ಯೆಗೆ ಜಾತಿ ಕುಲಗಳ ನಿರ್ಬಂಧವೇನೂ ಇಲ್ಲ. ವಿದ್ಯೆಯು ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲೊಂದು. ಅದು ಪ್ರತಿಯೊಬ್ಬನ ಹಕ್ಕು. ಭಕ್ತಿ, ಆಸಕ್ತಿ, ಅಭ್ಯಾಸ ಇವೇ ವಿದ್ಯೆಗೆ ಮೂಲ. ಅವು ನಿನ್ನಲ್ಲಿವೆ. ಆದರೂ ನಿನಗೆ ಕಲಿಸಲು ನಾನು ಅಸಹಾಯಕನು. ಕ್ಷತ್ರಿಯರಿಗಲ್ಲದೆ ಇತರರಿಗೆ ಕಲಿಸಕೂಡದೆಂಬ ನಿರ್ಬಂಧ ನನ್ನ ಮೇಲಿದೆ. ಆದುದರಿಂದ ನಿನ್ನ ಅಪೇಕ್ಷೆ ಈಡೇರಿಸಲು ಸಾಧ್ಯವಿಲ್ಲ ಮಗು. ಒತ್ತಾಯಿಸಬೇಡ ನನ್ನನ್ನು.
0: ಮಹಾನುಭಾವರೇ, ತಮ್ಮನ್ನು ಒತ್ತಾಯಿಸಲು ನಾನ್ಯಾರು? ಆದರೆ ನಿಮ್ಮ ದರ್ಶನ ಮಾತ್ರದಿಂದಲೇ ನಿಮ್ಮನ್ನೇ ಗುರುಗಳಾಗಿ ಮನಸ್ಸಿನಿಂದ ಸ್ವೀಕರಿಸಿದ್ದೇನೆ. ತಮ್ಮ ಕರುಣಾ ಕಟಾಕ್ಷದಿಂದ, ಪೂರ್ಣಾನುಗ್ರಹದಿಂದ ಆ ವಿದ್ಯೆಯು ನನಗೆ ಲಭಿಸುವಂತೆ ಈ ಬಾಲಕನ ಮೇಲೆ ಕರುಣೆ ತೋರಿ, ಮುನ್ನಡೆಯುವ ದಾರಿ ತೋರಿಸಿ. ಕಾಪಾಡಿ ಗುರುದೇವ, ಕಾಪಾಡಿ.
1: ಆಹಾ, ಎಂತಹ ಭಕ್ತಿ ಶ್ರದ್ಧೆ ಇವನದು! ನನ್ನ ಹೃದಯವನ್ನೇ ತಲ್ಲನು ಬಳಸುತ್ತಿರುವನಲ್ಲ ಈ ಬಾಲಕ. ಏಳು, ಎದ್ದೇಳು ಕುಮಾರ. ನಿನ್ನ ಆಸಕ್ತಿಯನ್ನು ಕಂಡು ಮನ ಮರುಗುತ್ತಿದೆ ಮಗು. ಆದರೆ ವಚನಭ್ರಷ್ಟನಾಗಲಾರೆ. ಯಾವ ಕುಲದವನಾದರೇನು? ಪರಮಾತ್ಮನ ಮುಂದೆ ಎಲ್ಲರೂ ಸಮಾನರು. ನೀನು ಕೀಳರಿಮೆಗೊಳ್ಳಬೇಡ. ಎಲ್ಲರಂತೆ ವಿದ್ಯೆ ಪಡೆಯುವ ಅರ್ಹತೆ ನಿನಗಿದೆ. ಬೇರೆ ಯಾರನ್ನಾದರೂ ಆಶ್ರಯಿಸಿ ಕಲಿತು ಜಾಣನಾಗು ಮಗು. ತುಂಬು ಹೃದಯದಿಂದ ನಿನ್ನನ್ನು ಆಶೀರ್ವದಿಸುತ್ತೇನೆ ಮಗು. ಹೋಗಿ ಬಾ, ನಿನಗೆ ಶುಭವಾಗಲಿ.
0: ಪರಮ ಪೂಜ್ಯರೇ, ಇನ್ನು ಯಾರ ಆಶ್ರಯವನ್ನೂ ಬೇಡಲಾರೆ. ತಾವೇ ನನಗೆ ಗುರುಗಳು, ನನ್ನ ಪಾಲಿನ ದೇವರು. ತಮ್ಮ ಪೂರ್ಣಾನುಗ್ರಹದ ರಕ್ಷಾ ಕವಚವನ್ನು ಧರಿಸಿ ಪುಳಕಿತನಾಗಿದ್ದೇನೆ. ಕೃತಾರ್ಥನಾದೆ ಗುರುದೇವ. ತಮ್ಮ ಪದತಲದಲ್ಲಿ ನನ್ನನ್ನೇ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಈ ಅನುಗ್ರಹದ ಹೊಂಬೆಳಕಿನಲ್ಲಿ ಮುನ್ನಡೆಯುತ್ತೇನೆ ಗುರುದೇವ, ಮುನ್ನಡೆಯುತ್ತೇನೆ.
1: ತಥಾಸ್ತು, ಹೋಗಿ ಬಾ ಮಗು.
2: ಭಾರ್ಗವಿ, ಗಮನಿಸಿದೀಯ? ಏಕಲವ್ಯ ಮಣ್ಣಿನ ಪ್ರತಿಮೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡುತ್ತಿರುವನಲ್ಲ. ಪ್ರಾರ್ಥನೆ ಮಾತ್ರದಿಂದ ಬಿಲ್ವಿದ್ಯೆ ಒಲಿಯುವುದು ಸಾಧ್ಯವೇ?
3: ಕೇವಲ ಪ್ರಾರ್ಥನೆ ಅಷ್ಟೇ ಅಲ್ಲ ಸ್ವಾಮಿ, ಕಠಿಣ ಬಿಲ್ವಿದ್ಯೆ ಅಭ್ಯಾಸವನ್ನೂ ಮಾಡುತ್ತಿದ್ದಾನೆ.
0: ಪರಮ ಗುರುವೇ, ನಿಮ್ಮ ಗುರುಕರುಣೆಯ ಮಾತ್ರದಿಂದಲೇ ದಿನದಿಂದ ದಿನಕ್ಕೆ ನನ್ನ ಅಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುತ್ತಿದ್ದೇನೆ. ನನ್ನ ಜಾಣ್ಮೆ ಅಥವಾ ಸಾಮರ್ಥ್ಯಗಳಿಂದಲ್ಲ. ಗುರುಕೃಪೆಗಿಂತ ಮಿಗಿಲಾದ ಶಕ್ತಿ ಯಾವುದಿದೆ ಜಗತ್ತಿನಲ್ಲಿ? ಗುರುಕರುಣೆಯ ಆಶ್ರಯದಿಂದ ಸಿಗುವ ಆನಂದಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲವೆಂಬ ಅನುಭವವೆಂದು ನನಗಾಯಿತು. ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋ ನಮಃ.
3: ಏನಿವನ ನಿಷ್ಠೆ, ಎಂಥ ಕಠಿಣ ಸಾಧನೆ! ಅಭ್ಯಾಸದಲ್ಲಿ ಸಂಪೂರ್ಣ ತಲ್ಲೀನ.

0: ನಾಗಿದ್ದಾನೆ. ಕಂದ, ಏಕಲವ್ಯ, ಹಸಿವು ನೀರಡಿಕೆಗಳನ್ನೂ ಲೆಕ್ಕಿಸದೆ ಏನಿದು ಪರಿಶ್ರಮ ಮಗು?
1: ಆ ಮಹಾಗುರುಗಳ ಅನುಗ್ರಹದಿಂದ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವೆನಮ್ಮ. ಗುರು ಅನುಗ್ರಹದೊಂದಿಗೆ ಏಕಾಗ್ರ ನಿಷ್ಠೆಯೂ ಅಗತ್ಯವಲ್ಲವೇನಮ್ಮ?
2: ಅದು ಸರಿ, ಆದರೆ ಅಲ್ಲಿದೆಯಲ್ಲ ಆ ಮಣ್ಣಿನ ಮೂರ್ತಿ, ಅದರಿಂದೇನು ಪ್ರಯೋಜನವಪ್ಪ?
1: ಛೇ ಛೇ, ಏನು ಹೇಳುತ್ತಿರುವೆ ಅಪ್ಪ? ಆ ಮೂರ್ತಿಯಲ್ಲಿ ಎಂತಹ ಶಕ್ತಿ ಅಡಗಿದೆಯೆಂದು ಗೊತ್ತೇನಪ್ಪ? ಗುರುಗಳ ಸಂಪೂರ್ಣ ಒಲವು, ಅನುಗ್ರಹ ಆ ಮೂರ್ತಿಯಿಂದ ನನ್ನೆಡೆಗೆ ಪಸರಿಸುತ್ತಿದೆ. ಈ ಕೆಲವೇ ದಿನಗಳಲ್ಲಿ ನನ್ನ ಸಾಧನೆಯಲ್ಲಾದ ಪ್ರಗತಿಯೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂದು ಬೇರೆ ಹೇಳಬೇಕೆ? ಕಡೆಗಣಿಸಬೇಡಪ್ಪ.
0: ಮಗು, ಭಕ್ತಿ ಶ್ರದ್ಧೆಗಳಿದ್ದಲ್ಲಿ ಸಕಲ ಚೈತನ್ಯಗಳೂ ಉಂಟಾಗುತ್ತವೆ. ಅದರಿಂದ ನಿನ್ನ ಅಭೀಷ್ಟವು ನೆರವೇರಲಿ ಚಿನ್ನ.
2: ನಿನ್ನ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಮಗು.
1: ನಿಮ್ಮ ಹರಕೆಯ ಈ ವಜ್ರ ಕವಚವಿರಲು ನನಗೇನು ಭಯ? ಇನ್ನು ಅಭ್ಯಾಸ ಮುಂದುವರಿಸಲೇ
0: ಆಗಲಿ.

0: ಮನದಲ್ಲೇ ದಿವ್ಯ ಶಕ್ತಿಗಳನ್ನ ಧ್ಯಾನಿಸಿ ಬಾಣಗಳನ್ನ ಬಿಡುವೆನು. ಆಹಾ, ಇದಲ್ಲವೇ ಗುರುಕರುಣೆ. ಬಿಲ್ಲು ವಿದ್ಯೆಯ ಮರ್ಮವನ್ನೇ ಅರಿಯದ ಈ ಪಾಮರನಿಗೆ ಇಂದು ಮಹತ್ತರವಾದ ಶಸ್ತ್ರವಿದ್ಯೆ ಕರಗತವಾಗಿದೆ. ಅತ್ಯಂತ ಮಹತ್ವದ ಶಬ್ದವೇದಿ ಅಸ್ತ್ರಪ್ರಯೋಗದ ಮರ್ಮ ತಾನಾಗಿ ಒಲಿದು ಬಂದಿದೆ. ಏನೂ ಅರಿಯದ ನನಗೆ ಎಲ್ಲವನ್ನೂ ಕರುಣಿಸಿದ್ದು ಆ ಮಹಾಗುರುವಿನ ಅನುಗ್ರಹವಲ್ಲದೆ ಮತ್ತೇನು? ಗುರುದೇವ, ಗುರುದೇವ, ತಮ್ಮ ಋಣವನ್ನು ಹೇಗೆ ತೀರಿಸಲಿ?
1: ಇದೇನಚ್ಚರಿ, ಈ ಅರಣ್ಯದಲ್ಲಿ ಇಂತಹ ಸಮರ್ಥರು ಯಾರು? ಬಹಳ ಬಲಿಷ್ಠವಾದ ನಮ್ಮ ಬೇಟೆ ನಾಯಿಗಳನ್ನು ಬೊಗಳದಂತೆ ಮಾಡಿದರಲ್ಲ. ನಾಯಿಗಳು ಬಾಯಿ ತೆರೆದ ಹಾಗೇ ಇವೆ. ಅವುಗಳಿಗೇನೂ ಗಾಯವಾಗದಂತೆ ಬಾಣಗಳು ನಾಟಿವೆ. ಶಬ್ದವೇದಿ ವಿದ್ಯೆ ಬಲ್ಲವರಿಗೆ ಮಾತ್ರ ಇದು ಸಾಧ್ಯ. ಆದರೆ ಇಲ್ಲಿನ ನಿವಾಸಿಗಳಿಗೆ ಈ ವಿದ್ಯೆ ತಿಳಿದಿರುವ ಸಾಧ್ಯತೆಯೇ ಇಲ್ಲವಲ್ಲ. ಆಚಾರ್ಯ ದ್ರೋಣರಿಂದ ನನಗೆ ಮಾತ್ರವೇ ಉಪದೇಶಿಸಲ್ಪಟ್ಟ ವಿದ್ಯೆಯದು. ಹಾಗಾದರೆ ಈ ವಿಚಿತ್ರ ಹೇಗಾಯಿತು? ಛೆ, ಏನೂ ತೋಚುತ್ತಾ ಇಲ್ಲ. ಓ, ಅಲ್ಲಿ ಯಾರೋ ಒಬ್ಬ ಹುಡುಗ ಬಿಲ್ಲು ಬಾಣ ಹಿಡಿದು ತಾನೇ ಅಭ್ಯಾಸ ಮಾಡುತ್ತಿರುವನು. ನೋಡಿದರೆ ಬೇಡರ ಹುಡುಗನಂತೆ ಕಾಣುತ್ತಾನೆ. ಇವನನ್ನು ವಿಚಾರಿಸಿದರೆ ಏನಾದರೂ ಸುಳಿವು ಸಿಗಲೂಬಹುದು. ಎಲೇ, ನೀನು ಯಾರು? ಇದೇನು ಮಾಡುತ್ತಾ ಇರುವೆ?
0: ಓ, ನೀವು ಯಾರು? ರಾಜಕುಮಾರರಂತೆ ಕಾಣುತ್ತಿರುವಿರಿ. ನಾನು ಈ ಕಾಡಿನ ದೊರೆ ಹಿರಣ್ಯ ಧನುವಿನ ಮಗ. ಏಕಲವ್ಯ ಎಂದು ನನ್ನ ಹೆಸರು. ಬಿಲ್ಲು ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವೆ.
1: ನಮ್ಮ ಬೇಟೆ ನಾಯಿಗಳಿಗೆ ಬಾಣ ಹೊಡೆದವರಾರು ಬಲ್ಲೆಯಾ?
0: ಬೇಟೆ ನಾಯಿಗಳೇ? ಅವು ನಿಮ್ಮವೇ? ಕರ್ಕಶವಾದ ಬೊಗಳುವಿಕೆ ಕೇಳಿತು. ಪ್ರಶಾಂತವಾದ ಈ ಪರಿಸರದಲ್ಲಿ ಶಬ್ದ ಮಾಲಿನ್ಯ ಆಗದಿರಲೆಂದು ಬಾಣ ಹೊಡೆದೆ. ಆದರೆ ಅವುಗಳಿಗೆ ನೋವಾಗದಂತೆ ಎಚ್ಚರದಿಂದ ಹೊಡೆದಿದ್ದೇನೆ ರಾಜಕುಮಾರ. ತಿಳಿಯದೆ ತಪ್ಪು ಮಾಡಿದೆ.
1: ಇರಲಿ, ಹಾಗಾದರೆ ನಾಯಿಗಳನ್ನು ನೀನು ನೋಡಿಲ್ಲ. ಬೊಗಳುವ ಶಬ್ದವನ್ನಷ್ಟೇ ಕೇಳಿ ಬಾಣ ಹೊಡೆದೆಯಾ? ನೋಡಿ, ಗುರಿ ಇಡದೆ ಅದು ಹೇಗೆ ಸಾಧ್ಯವಾಯಿತು?
0: ಶಬ್ದ ಬಂದ ದಿಕ್ಕನ್ನು ಅನುಸರಿಸಿ ಬಾಣ ಹೊಡೆದೆ.
1: ಅದೇ ಅಲ್ಲವೇ ಶಬ್ದವೇದಿ ವಿದ್ಯೆ? ಈತನಿಗೆ ಕಲಿಸಿದವರಾರು?
2: ಬಾಲಕನೇ, ನಿನಗೆ ಈ ವಿದ್ಯೆಯನ್ನು ಯಾರು ಕಲಿಸಿದರು?
0: ಅಲ್ಲಿ ನೋಡಿ, ಆ ವಿಗ್ರಹ. ಆ ಮಹಾನುಭಾವರ ಕೃಪೆಯಿಂದ ಆ ವಿದ್ಯೆ ನನಗೊಲಿದು ಬಂತು.
1: ಅದು ನಮ್ಮ ಗುರು ದ್ರೋಣರ ವಿಗ್ರಹವಲ್ಲವೇ? ಬಾಲಕ, ದ್ರೋಣಾಚಾರ್ಯರು ನಿನ್ನ ಗುರುಗಳೇ?
0: ಮನೋವಾಕ್ಕಾಯಗಳಿಂದ ಅವರನ್ನೇ ಗುರುಗಳೆಂದು ನಂಬಿರುವೆನು.
1: ಓ ಸರಿ, ನಾನಿನ್ನು ಬರುತ್ತೇನೆ. ಗುರುಗಳೇ ಈ ಪ್ರಿಯ ಶಿಷ್ಯನಿಗೆ ಮೋಸ ಮಾಡಿದರೆ ನನ್ನ ಹೊರತು ಅನ್ಯರಿಗೆ ಈ ವಿದ್ಯೆಯನ್ನು ಉಪದೇಶಿಸುವುದಿಲ್ಲವೆಂದು ಮಾತು ಕೊಟ್ಟಿರುವರು. ನನ್ನನ್ನು ಅಪ್ರತಿಮ ಬಿಲ್ಲುಗಾರನಾಗಿ ಜಗದೇಕ ವೀರನಾಗಿ ರೂಪಿಸುವ ಭರವಸೆ ನೀಡಿರುವರು. ಆದರೂ ಇದು ಹೇಗೆ ಸಂಭವಿಸಿತು? ಗುರುಗಳಲ್ಲೇ ಕೇಳಿ ಸಂಶಯ ನಿವಾರಿಸಬೇಕಾಗಿದೆ. ಗುರುವರ್ಯ, ವಂದಿಸುವೆನು.
3: ಹಸ್ತಿನಾಪುರಕ್ಕೆ ಹೊರಡೋಣವೇ? ಸಹಚರರು ಬೇಟೆಯ ತಂಡ ಎಲ್ಲಿ?
1: ಎಲ್ಲರೂ ಆ ಕಡೆ ಇದ್ದಾರೆ.
3: ಅರ್ಜುನ,

0: ಏಕೋ ಅನ್ಯಮನಸ್ಕನಾಗಿರುವೆ? ಎಂದಿನ ಉತ್ಸಾಹ ಇಲ್ಲವಲ್ಲ
1: ಗುರುಗಳೇ?
0: ಹೇಳು ಅರ್ಜುನ, ನಿರುತ್ಸಾಹದ ಕಾರಣವೇನು?
1: ತಾವು ನನಗೆ ಕೊಟ್ಟ ಮಾತನ್ನು ಮರೆತಿರಬೇಕು.
0: ಕೊಟ್ಟ ಮಾತನ್ನು ಮರೆತೇನೆ? ಯಾವ ಮಾತು ಅರ್ಜುನ, ಸರಿಯಾಗಿ ಹೇಳು.
1: ಶಬ್ದವೇದಿ ಬಾಣ ಪ್ರಯೋಗವನ್ನು ನನಗಲ್ಲದೆ ಯಾರಿಗೂ ಕಲಿಸುವುದಿಲ್ಲ ಎಂದುದು ನಿಜವಷ್ಟೇ?
0: ನಿಜ, ಚೆನ್ನಾಗಿ ನೆನಪಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ಈಗೇನಾಯಿತು?
1: ಆದರೆ ತಮ್ಮ ಇನ್ನೊಬ್ಬ ಶಿಷ್ಯ ಅದರಲ್ಲಿ ಪರಿಣಿತನಾಗಿರುವನಲ್ಲ.
0: ಅದಾವ ಶಿಷ್ಯನು ಅರ್ಜುನ? ನಾನು ಯಾರಿಗೂ ಅದನ್ನು ಬೋಧಿಸಿಲ್ಲ. ಏನೋ ಸಂಶಯದ ಕೀಟ ನಿನ್ನ ಮನಸ್ಸನ್ನು ಕೊರೆಯುತ್ತಿದೆ ಅಷ್ಟೆ.
1: ಗುರುವರ್ಯ, ಪ್ರತ್ಯಕ್ಷ ಪ್ರಮಾಣವಿರುವಾಗ ಸಂಶಯ ಹೇಗಾಗುವುದು?
0: ಎಲ್ಲಿದೆ ಪ್ರಮಾಣ?
1: ಈ ವನದ ಆ ತುದಿಯಲ್ಲೊಬ್ಬ ಬೇಡರ ಹುಡುಗ ಶಬ್ದವೇದಿಯಲ್ಲಿ ಪರಿಣಿತನಾಗಿದ್ದು ಅದರ ಪ್ರಯೋಗದಿಂದ ನಮ್ಮ ಬೇಟೆ ನಾಯಿಗಳ ಬಾಯಿ ಮುಚ್ಚಿಸಿದ್ದಾನೆ. ವಿಚಾರಿಸಿದಾಗ ಆತನು ತಮ್ಮ ಶಿಷ್ಯನೆಂಬುದು ಬೆಳಕಿಗೆ ಬಂತು. ಅವನೇ ಹೇಳಿದ ಮಾತು, ಸಂಶಯವೆಲ್ಲಿ ಬಂತು?
0: ನಾನು ಕ್ಷತ್ರಿಯರ ಹೊರತಾಗಿ ಯಾರಿಗೂ ಶಸ್ತ್ರವಿದ್ಯೆ ಕಲಿಸಿಲ್ಲವಾದ್ದರಿಂದ ಬೇಡರ ಹುಡುಗ ನನ್ನ ಶಿಷ್ಯನಾಗಲು ಹೇಗೆ ಸಾಧ್ಯ?
1: ಹಾಗಾದರೆ ತಮ್ಮ ಶಿಷ್ಯನೆಂದುಕೊಳ್ಳುವ ಅವನಿಗೆ ಆ ವಿದ್ಯೆ ಹೇಗೆ ಕರಗತವಾಯಿತು ಗುರುಗಳೇ?
0: ರಾಜಸ ಗುಣದ ಪ್ರಭಾವ, ತನ್ನಂತೆ ಪರರು ಪ್ರಗತಿ ಸಾಧಿಸಬಾರದೆಂಬ ಮತ್ಸರ, ಮೂಲಭೂತವಾದ ಹಕ್ಕುಗಳು ಎಲ್ಲರಿಗೂ ಸಮಾನವೆಂಬ ವಿಶಾಲ ಮನೋಭಾವನೆ ಇವನಲ್ಲಿ ಹೇಗೆ ಉಂಟು ಮಾಡಲಿ?
1: ಯಾಕೆ ಅನುಮಾನಿಸುವರಿ ಗುರುದೇವ? ಆತನು ಅದೋ ಅಲ್ಲಿ ತಮ್ಮ ಪ್ರತಿಮೆಯನ್ನಿಟ್ಟುಕೊಂಡು ಅಭ್ಯಾಸ ಮಾಡುತ್ತಿದ್ದಾನೆ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇ?
0: ಹಿಂದೆ ನನ್ನಲ್ಲಿಗೆ ವಿದ್ಯೆಯನ್ನು ಬಯಸಿ ಬಂದ ಬಾಲಕನೇ ಅವನಿರಬೇಕು. ಈ ಸಾಧನೆ ಅವನ ಗುರುಭಕ್ತಿಯ ಫಲ. ಇದನ್ನು ನೋಡಿ ಸಂತೋಷಪಡುವ ಬದಲು ಅರ್ಜುನ ಕುರುಶಿಷ್ಯ ಸಂಬಂಧವನ್ನೇ ಕಲುಷಿತಗೊಳಿಸುತ್ತಿದ್ದಾನೆ. ಇಂತಹ ಮನೋಕಲ್ಮಶವನ್ನು ತಿದ್ದುವುದಾದರೂ ಹೇಗೆ? ರಾಜಾಶ್ರಯದ ಹಂಗಿನವರಾದ ನಾವು ಅಸ್ವತಂತ್ರರು.
1: ಏಕೆ ಮೌನವಾದಿರಿ? ನನ್ನ ಅಭಿಪ್ರಾಯ ಸರಿಯಷ್ಟೇ. ಪ್ರಿಯ ಶಿಷ್ಯ ಈ ಪಾರ್ಥನಿಗಿಂತ ಕಾಡಿನ ಬೇಡರ ಹುಡುಗ ತಮಗೆ ಪ್ರಿಯನಾದನೇ?
0: ಏನು ಹೇಳುತ್ತಿರುವೆ ಅರ್ಜುನ? ನನ್ನ ಮಾತನ್ನು ನಂಬಲಾರದಷ್ಟು ಸಂದೇಹಮತಿಯಾಗಿರುವೆ. ಆತನು ನನ್ನಲ್ಲಿಗೆ ಬಂದು ವಿದ್ಯಾದಾನ ಮಾಡಬೇಕೆಂದು ಯಾಚಿಸಿದ್ದು ನಿಜ. ನಾನು ನಿರಾಕರಿಸಿದರೂ ನನ್ನನ್ನೇ ಗುರುವೆಂದು ಮನದಲ್ಲಿ ಸಂಕಲ್ಪಿಸಿ ನಿಷ್ಠೆಯಿಂದ ಸಾಧನೆ ಮಾಡಿ ಸಿದ್ಧಿ ಪಡೆದಿದ್ದಾನೆ. ಅದು ಅವನ ಪ್ರಾಮಾಣಿಕ ಪ್ರಯತ್ನ ಹಾಗೂ ಏಕಾಗ್ರನಿಷ್ಠೆಯ ಫಲ. ನನ್ನಲ್ಲೇಕೆ ವೃಥಾ ಸಂಶಯ ತಾಳುವೆ?
1: ಆದರೆ ಗುರು ಉಪದೇಶವಿಲ್ಲದೆ ಸಾಧಿಸಬಲ್ಲ ವಿದ್ಯೆಯೇ ಇದು? ನನ್ನನ್ನು ನಂಬಿಸಲು ಪ್ರಯತ್ನಿಸುತ್ತಿರುವಿರಿ.
0: ಅರ್ಜುನ, ಸತ್ಯವನ್ನು ಹೇಳಿದರೂ ನೀನು ನಂಬಲಾರೆ. ನಿನ್ನ ಇಚ್ಛೆ ಏನು? ಅಪ್ರತಿಮ ಬಿಲ್ಲುಗಾರನೆಂಬ ಖ್ಯಾತಿಗೆ ಪಾತ್ರನಾಗುವುದಲ್ಲವೇ? ಅದಕ್ಕೀತ ತೊಡಕಾಗುವನೆಂಬ ಆತಂಕವಲ್ಲವೇ ನಿನಗೆ? ಅದಕ್ಕೇಕೆ ಕಳವಳ? ಕೊಟ್ಟ ಮಾತಿಗೆ ತಪ್ಪುವನಲ್ಲ ಈ ದ್ರೋಣ.
1: ನಿಜವೇ ಗುರುದೇವ?
0: ನಿನ್ನ ದುರಾಗ್ರಹವನ್ನಂತೂ ನೀನು ಬಿಡಲಾರೆ. ನಡೆ, ನಡೆ ಅವನೆಡೆಗೆ, ಬಾ ನನ್ನೊಡನೆ. ಸಂಶಯವು ಹಲವು ವಿಪತ್ತುಗಳಿಗೆ ಕಾರಣವಾಗಬಹುದು. ಅವನ್ನು ಕೂಡಲೇ ನಿವಾರಿಸುವುದು ಆರೋಗ್ಯಕರ. ಬಾ, ಬಾ ನನ್ನೊಡನೆ, ಅಲ್ಲಿಗೆ ಹೋಗೋಣ.
2: ಗುರುದೇವ, ಅನಿರೀಕ್ಷಿತವಾಗಿ ಆಗಮಿಸಿದ್ದೀರಿ, ಪುನೀತವಾಗಿದೆ. ವಂದಿಸುವೆನು ಗುರುವರ್ಯ. ರಾಜಕುಮಾರ, ತಮಗೂ ಸ್ವಾಗತ. ಆಸನಗಳನ್ನು ಸ್ವೀಕರಿಸಿರಿ.
0: ಏಕಲವ್ಯ, ಗುರು ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದರೂ ಸಾಧಿಸಲಾಗದ ಸಿದ್ಧಿಯನ್ನು ಹೇಗೆ ಪಡೆದೆ ಮಗು?
2: ಗುರುವರ್ಯ, ಗುರುಕೃಪೆಯು ದಾರಿದೀಪವಾಗಿರಲು ಯಾವುದು ತಾನೇ ಅಸಾಧ್ಯ? ಮನದಲ್ಲಿ ಗುರುಸ್ಮರಣೆ ಮಾಡಿ ಎದುರಿಗಿರುವ ತಮ್ಮ ಮೂರ್ತಿಯನ್ನು ಪೂಜಿಸಿ ವಂದಿಸಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದೆ. ಲೀಲಾ ಜಾಲವಾಗಿ ಎಲ್ಲ ಅಸ್ತ್ರಗಳು ಒಲಿದು ಬಂದವು ಗುರುದೇವ. ತಮ್ಮ ಕರುಣೆಗೆ ಬಡ ಬಾಲಕನಾದ ನಾನು ಏನನ್ನು ಅರ್ಪಿಸಲಿ ಹೇಳಿ ಗುರುದೇವ.
0: ಎಂತಹ ನಿಷ್ಕಳಂಕ ಭಕ್ತಿ, ಎಂತಹ ಪರಿಶ್ರಮದ ಅಭ್ಯಾಸನಿಷ್ಠೆ! ಇವನಲ್ಲವೇ ನಿಜವಾದ ಬಿಲ್ಲಾಳು? ಆದರೆ ಆದರೆ ಅರ್ಜುನನಲ್ಲಿ ಕಿಂಚಿತ್ತಾದರೂ ಗುಣಗ್ರಾಹಿತನ ಇಲ್ಲವಾಯಿತಲ್ಲ. ಅವನ ಅಸಮಾಧಾನವನ್ನು ನಿವಾರಿಸಲು ನಾನು ಈ ಬಾಲಕನಿಗೆ ಅನ್ಯಾಯ ಮಾಡಬೇಕಾದ ದುರ್ವಿಧಿ ಬಂದೊದಗಿದೆ.
2: ಗುರುದೇವ, ಏನು ಚಿಂತಿಸುತ್ತಿರುವಿರಿ?
0: ಏಕಲವ್ಯ,

0: ಹಾಗಾದರೆ ನೀನು ನನ್ನ ಶಿಷ್ಯನೆಂದೇ ಭಾವಿಸುತ್ತಿರುವೆಯ?
1: ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ತಮ್ಮ ಹೊರತು ನನಗನ್ಯ ಗುರುಗಳು ಇಲ್ಲ ಪೂಜ್ಯರೇ.
0: ಸರಿ, ವಿದ್ಯೆ ಪೂರ್ಣವಾದಾಗ ಗುರುದಕ್ಷಿಣೆ ನೀಡುವ ಸಂಪ್ರದಾಯವಿದೆ.
1: ತಮ್ಮ ಮಹಾ ಅನುಗ್ರಹಕ್ಕೆ ಯಾವ ರೀತಿ ಗುರುದಕ್ಷಿಣೆ ಅರ್ಪಿಸಲೆಂದು ತಿಳಿಯದಾಗಿದೆ. ತಾವೇ ಅಪ್ಪಣೆ ಕೊಡಿಸಬೇಕು ಗುರುದೇವ.
0: ಗುರುದಕ್ಷಿಣೆಯಾಗಿ ಕೇಳಿದ್ದನ್ನು ಕೊಡುವೆಯಾ?
1: ನಿಸ್ಸಂದೇಹವಾಗಿ. ನನ್ನ ಸರ್ವಸ್ವವು ತಮ್ಮದೇ ಗುರುವರ್ಯರೇ.
0: ಹಾಗಾದರೆ ಏಕಲವ್ಯ, ನಿನ್ನ ಬಲಗೈಯ ಹೆಬ್ಬೆರಳನ್ನು ದಕ್ಷಿಣೆಯಾಗಿ ಕೇಳುತ್ತೇನೆ, ಕೊಡಬಲೆಯಾ?
1: ನನ್ನಲ್ಲಿ ಸಂದೇಹವೇ ಗುರುಗಳೇ. ಈ ಬಾಲಕನು ತನ್ನ ಪ್ರಾಣವನ್ನಾದರೂ ತಮಗೆ ಅರ್ಪಿಸಲು ಸಿದ್ಧನಿರುವಾಗ ಬರಿಯ ಹೆಬ್ಬೆರಳೇನು ಮಹಾ, ಸಂತೋಷದಿಂದ ಅರ್ಪಿಸುವೆನು. ಇಗೋ ಹರಿತವಾದ ಈ ಬಾಣದಿಂದ ಹೆಬ್ಬೆರಳನ್ನು ತುಂಡರಿಸುವೆನು. ಗುರುದೇವ, ಸ್ವೀಕರಿಸಿರಿ ಈ ಬಾಲಕನ ಗುರುದಕ್ಷಿಣೆಯನ್ನು.
0: ಏಕಲವ್ಯ, ಕುಮಾರ,
1: ಗುರುದೇವ,
0: ಏಕಲವ್ಯ, ನಿನ್ನ ಗುರುಭಕ್ತಿ ನಿಷ್ಠೆ ಅಸಾಧಾರಣವಾದದ್ದು.
1: ಗುರುವರ್ಯ,
0: ಏಕಲವ್ಯ,
1: ನಾನಿಂದು ಕೃತಾರ್ಥನಾದೆ.
0: ಮಗು,
1: ಗುರುದೇವ,
0: ಮಗು,
1: ಗುರುದೇವ,
0: ತ್ಯಾಗಶೀಲನಾದ ನಿನ್ನ ಭಕ್ತಿಯಿಂದ ನನ್ನ ಅಂತರಂಗವನ್ನು ಮಿಡಿದೆ. ನಿನಗೆ ಸಮನಾದ ಗುರುಭಕ್ತಿಯುಳ್ಳವರನ್ನು ಕಾಣೆ. ಮಗು, ಏಳು, ಎದ್ದೇಳು.
2: ಆಹಾ, ಎಂತಹ ತ್ಯಾಗ!
0: ಅರ್ಜುನ, ಈಗಲಾದರೂ ತೃಪ್ತಿಯಾಯಿತೆ? ನಿನ್ನ ದುರಾಗ್ರಹಕ್ಕಾಗಿ ಈ ಮುಗ್ಧ ಬಾಲಕನ ಶೋಷಣೆ ಮಾಡಿದೆ, ಮಹಾಪಾಪಿಯಾದೆ. ನಿನ್ನ ಪಿಪಾಸೆ ತೀರಿದೆ?
2: ಕ್ಷಮಿಸಿ ಗುರುಗಳೇ, ಅಪರಾಧವಾಯಿತು.
0: ಮಾನವನ ಅಸೂಯೆ ಮತ್ಸರಗಳು ತಮಗೂ ಅನ್ಯರಿಗೂ ಹಾನಿಕಾರಕಗಳಾಗಿದ್ದು ಪರಿಸರವನ್ನು ಕೆಡಿಸುವು. ವಿದ್ಯಾಸಂಪನ್ನರು ಕುಲೀನರು ಆದ ನಿನ್ನಂಥವರೇ ಇಂಥ ಅನಾಹುತಕ್ಕೆ ಕಾರಣರಾಗುತ್ತಿರಲು ಅವಿದ್ಯಾವಂತರ ಪಾಡೇನು?
2: ಏಕಲವ್ಯ, ಕ್ಷಮಿಸು ಮಿತ್ರ, ನಿನ್ನ ನಾಶಕ್ಕೆ ನಾನೇ ಕಾರಣನಾದೆ.
1: ಮಿಂಚಿದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ದೈವೇಚ್ಛೆಯಂತೆ ಎಲ್ಲವೂ ನಡೆಯುವುದು. ಚಿಂತಿಸದಿರಿ ರಾಜಕುಮಾರ.
0: ನಿನ್ನ ಈ ಸದ್ಗುಣಗಳು ಎಲ್ಲರಿಗೂ ಮೇಲ್ಪಂಕ್ತಿಯಾಗಲಿ, ಚಿರಾಯುವಾಗು, ಕೀರ್ತಿಶಾಲಿಯಾಗು ಕುಮಾರ. ಭಗವಂತನು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ.
3: ಇದುವರೆಗೆ ಏಕಲವ್ಯ ನಾಟಕ ಕೇಳಿದರೆ. ರಚನೆ ಸಿ ಎಚ್ ಲಕ್ಷ್ಮಣ.

ಪಾತ್ರ ಪರಿಚಯ: ಹಿರಣ್ಯಧನು ವೆಂಕಟ ದೇಶಪಾಂಡೆ, ಭಾರ್ಗವಿ ಶಶಿಕಲಾ ಜಂಬನಗೌಡ, ಏಕಲವ್ಯ ಲಕ್ಷ್ಮೀಕಾಂತ್ ಪಾಟೀಲ್, ದ್ರೋಣಾಚಾರ್ಯರು ಶಂಕರಯ್ಯ ಆರ್ಘಂಟಿ, ಧರ್ಮಜ ಪೀರಪ್ಪ ಬಿಹೋಟ್ಕರ್, ಭೀಮ ಮತ್ತು ದುರ್ಯೋಧನ ಅಸ್ಲಂ ಬಾಬಾ ಎಂ ಕಸಾಬ್, ಅರ್ಜುನ ವಸಂತ್ ಎಂ ಪುರೋಹಿತ್. ನಿರ್ದೇಶನ: ಮಧುಸೂದನ್ ಡಿ ಟೆಂಗ್ಲೇಕರ್. ಸಹ ನಿರ್ಮಾಣ: ಶೋಭಾ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ದುಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ

0: ಪ್ರಕಟಣೆ.
1: ಬಾಯಿಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸೋ ಇಂದನ್ನ ಹೃದಯದಲ್ಲಿ ನಿತ್ಯವೋ ಅವತರಿಪ ಸತ್ಯಾವತಾರ.
2: ಇದೇ ಭಾನುವಾರ ಅಂದರೆ ನಾಳೆ ಪ್ರಸಾರವಾಗಲಿರುವ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾನಲಹರಿ ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯಮಯ
1: ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ.
2: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ನಮ್ಮ

0: ಪ್ರಸಾರದ ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ?
1: ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900092
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
10: ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
9: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ

0: ಯಾವ ತರ ಕತೆ ಹೇಳು ಅಂತಿದ್ಯಾ?
1: ಅಜ್ಜಿ, ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ, ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
0: ಓಹೋ, ಪುರಾಣದ ಕತೆಗಳ?
1: ಹೌದು.
0: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
1: ಅಜ್ಜಿ, ಯಾವ ಆಕಾಶವಾಣಿ? ಅಜ್ಜಿ,
0: 103.1 ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸ್ ಮಗು, ಕೇಳು. ಪುರಾಣದ ಕಥೆಗಳು
2: ಮಕ್ಕಳ ಕಥಾ,
0: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
3: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನಪ್ಪ, ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದ್ದಂತ ಚಿನ್ನರ ಕಥಾಲೋಕ ತುಂಬಾ ದಿನಗಳ ನಂತರ ಪ್ರಸಾರ ಆಗ್ತಾ ಇದೆ. ತುಂಬಾ ಬೇಜಾರಾಗಿತ್ತು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಮಡಿಕೇರಿ ಆಕಾಶವಾಣಿ ಬೇರೆ ಕಾರ್ಯಕ್ರಮಗಳನ್ನು ಅನಿವಾರ್ಯವಾಗಿ ಪ್ರಸಾರ ಮಾಡ್ತಾ ಇದ್ದ ಕಾರಣ ಚಿನ್ನರ ಕಥಾಲೋಕ ಕಾರ್ಯಕ್ರಮ ಒಂದೆರಡು ವಾರಗಳು ಪ್ರಸಾರ ಆಗಲಿಲ್ಲ. ಅಜ್ಜ ದೂರದಲ್ಲಿ ಕೂತು ಯೋಚನೆ ಮಾಡ್ತಾ ಇರಬಹುದು, ಯಾಕಾಗಿ ನಾನು ಮೊಮ್ಮಗಳಿಗೆ ಹೇಳಿದಂತಹ ಕಥೆಗಳನ್ನ, ಅಂದರೆ ಬಾಕಿ ಉಳಿದಂತಹ ಕಥೆಗಳನ್ನ ಮೊಮ್ಮಗಳು ಆಕಾಶವಾಣಿಗೆ ಹೇಳಿಲ್ವಾ ಅಂತ. ಇಲ್ಲ ಇಲ್ಲ, ಆಕಾಶವಾಣಿ ಏನಂತ ಹೇಳ್ತಾ ಇದೆ ಗೊತ್ತಾ, ಮೊಮ್ಮಗಳು ಹೇಳಿದ್ಲು, ಆದರೆ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡಿಲ್ಲ. ಕಾರಣ ಏನು? ನೆನಪಿನ ಬುತ್ತಿ ಕಾರ್ಯಕ್ರಮ ಪ್ರಸಾರ ಆಗಿದ್ರಿಂದ ಅಂತ. ಇಂದು ತಿಂಗಳ 4ನೇ ಶನಿವಾರ, 2ನೆಯ ಹಾಗೂ 4ನೆಯ ಶನಿವಾರಗಳಂದು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಚಿನ್ನರ ಕಥಾಲೋಕ ಪ್ರಸಾರ ಆಗ್ತಾ ಇತ್ತಲ್ವಾ, ಹಾಗೆಯೇ ಇಂದು ತಿಂಗಳ 4ನೆಯ ಶನಿವಾರ ಅಜ್ಜ ತನ್ನ ಮೊಮ್ಮಗಳಿಗೆ ಹೇಳಿದಂತಹ ಕಥೆಗಳನ್ನ ಆಕಾಶವಾಣಿ ನಿಮಗೆ ಹೇಳ್ತಾ ಇದೆ. ಮೊದಲ ಕಥೆ ಯಾವುದು? ನಳದಮಯಂತಿ. ವಿದರ್ಭ ರಾಜ್ಯವನ್ನ ಭೀಮನೆಂಬ ಹೆಸರಿನ ಮಹಾರಾಜನೊಬ್ಬನು ಆಳುತ್ತಿದ್ದನು. ಅವನ ಪುತ್ರಿಯೇ ದಮಯಂತಿ. ದಮಯಂತಿ ಬಹಳ ಸುಂದರಿಯಾಗಿದ್ದಳು. ದೇವತೆಗಳೂ ಇವಳ ಅಂದವನ್ನ ಮೆಚ್ಚಿಕೊಂಡಿದ್ದರು. ಏನಪ್ಪಾ, ಆಕಾಶವಾಣಿಯಲ್ಲಿ ವೇಗವಾಗಿ ಕತೆ ಪ್ರಸಾರ ಆಗ್ತಾ ಇದೆ, ನಿಧಾನಕ್ಕೆ ಓದಬೇಕು, ಹೇಳಬೇಕು, ಆಗ ನಾವು ಕೇಳ್ತೀವಿ ಅಂತ ಹೇಳ್ತಾ ಇದೆ ಅಲ್ವಾ ನಿಮ್ಮೆಲ್ಲರ ಮನಸ್ಸು? ಮತ್ತೆ ಆರಂಭ ಮಾಡೋಣ ಅಲ್ವಾ? ವಿದರ್ಭ ರಾಜ್ಯವನ್ನ ಭೀಮನೆಂಬ ಹೆಸರಿನ ಮಹಾರಾಜನೊಬ್ಬನು ಆಳುತ್ತಿದ್ದನು. ಅವನ ಪುತ್ರಿಯೇ ದಮಯಂತಿ. ದಮಯಂತಿ ಬಹಳ ಸುಂದರಿಯಾಗಿದ್ದಳು. ದೇವತೆಗಳೂ ಇವಳ ಅಂದವನ್ನ ಮೆಚ್ಚಿಕೊಂಡಿದ್ದರಂತೆ. ವಿದರ್ಭಕ್ಕೆ ಸಮೀಪದಲ್ಲಿ ನಿಷಾದವೆಂಬ ರಾಜ್ಯವಿತ್ತು. ನಿಷಾದ ರಾಜ್ಯದ ರಾಜ ನಳಚಕ್ರವರ್ತಿ. ನಳ ಮಹಾಸದ್ಗುಣಿ, ಸಾಧನಾ ಪುರುಷ. ನಳನ ಕುರಿತಾಗಿ ದಮಯಂತಿ ಸುವರ್ಣ ಹಂಸದಿಂದ ಕೇಳಿ ತಿಳಿದಿದ್ದಳು, ಮತ್ತೆ ಪ್ರೀತಿಸಿದಳು. ಭೀಮ ಮಹಾರಾಜ ತನ್ನ ಪುತ್ರಿ ದಮಯಂತಿಯ ಸ್ವಯಂವರವನ್ನ ಏರ್ಪಡಿಸಿದ. ಅನೇಕ ರಾಜಕುಮಾರರು ಹಾಗೂ ಇಂದ್ರ, ಅಗ್ನಿ, ವರುಣ

ಯಮನೂ ಕೂಡ ಸ್ವಯಂವರದಲ್ಲಿ ಭಾಗವಹಿಸಿದ್ದರಂತೆ. ಸ್ವಯಂವರದಲ್ಲಿ ಭಾಗವಹಿಸಿದವರಲ್ಲಿ ದಮಯಂತಿಯು ನಳನನ್ನು ಗುರುತಿಸಿದಳು. ಅವನನ್ನು ತನ್ನ ಪತಿಯನ್ನಾಗಿ ಆಯ್ಕೆ ಮಾಡಿಕೊಂಡಳು. ಕಾಳಿ ಎಂಬ ರಾಜಕುಮಾರನೊಬ್ಬನಿದ್ದ. ಆತ ಅತಿಮಾನುಷ ಶಕ್ತಿಯನ್ನು ಹೊಂದಿದ್ದ. ಅವನೂ ದಮಯಂತಿಯನ್ನು ಮದುವೆಯಾಗಬೇಕೆನ್ನುವ ಬಹಳ ಆಸೆಯನ್ನಿರಿಸಿಕೊಂಡಿದ್ದನಂತೆ. ಆದರೆ ಅವನು ಸ್ವಯಂವರಕ್ಕೆ ಬರುವ ಮೊದಲೇ ದಮಯಂತಿಯು ನಳನನ್ನು ತನ್ನ ಪತಿ ಎಂದು ಆಯ್ಕೆ ಮಾಡಿಕೊಂಡಾಗಿತ್ತಂತೆ. ಇದರಿಂದ ಕೋಪಗೊಂಡ ಕಾಳಿ ನಳನ ಸಾಮ್ರಾಜ್ಯವನ್ನು ನಾಶ ಮಾಡುತ್ತೇನೆಂದು ಶಪಥ ಮಾಡಿದನಂತೆ. ನಳ ಮತ್ತು ದಮಯಂತಿಯರ ವಿವಾಹ ವಿಜೃಂಭಣೆಯಿಂದ ನಡೆಯಿತಂತೆ. ಇವರಿಗೆ ಮುಂದೆ ಇಬ್ಬರು ಮಕ್ಕಳೂ ಕೂಡ ಜನಿಸಿದರಂತೆ. ನಿಷಧದ ಮಹಾರಾಜನ ನಿಧನಾನಂತರ ಯುವರಾಜ ನಳನು ಮಹಾರಾಜನ ಪಟ್ಟವನ್ನೇರಿದನಂತೆ, ಪ್ರಸಿದ್ಧನಾದನಂತೆ. ನಳ ಮಹಾರಾಜನ ಏಳಿಗೆಯನ್ನು ಅವರ ಸಹೋದರನಾದ ಪುಷ್ಕರನು ಸಹಿಸದಾದನಂತೆ. ನಳ ಮಹಾರಾಜ ಶ್ರೇಷ್ಠ ರಾಜ ಎನಿಸಿದ್ದರೂ ಅವನಿಗೊಂದು ದೌರ್ಬಲ್ಯ ಅಂಟಿಕೊಂಡಿತ್ತು. ಅದೇ ಜೂಜಾಡುವುದು. ಪುಷ್ಕರನು ನಳ ಮಹಾರಾಜನನ್ನು ಜೂಜಾಡಲು ಆಹ್ವಾನಿಸಿದನು. ಜೂಜಾಟದಲ್ಲಿ ನಳ ಮಹಾರಾಜನು ತನ್ನ ಸರ್ವಸ್ವವನ್ನು ಕಳೆದುಕೊಂಡನಂತೆ. ಮಹಾರಾಜನ ಪಟ್ಟವೇರಿದ ಕುವರನು ನಳನನ್ನು ತನ್ನ ರಾಜ್ಯದಿಂದ ಓಡಿಸಿಬಿಟ್ಟನಂತೆ. ನಳನು ನಂತರ ಅರಣ್ಯಕ್ಕೆ ತೆರಳಿದನಂತೆ. ದಮಯಂತಿಯು ತನ್ನೀರ್ವರು ಮಕ್ಕಳನ್ನು ತನ್ನ ತವರು ಮನೆಗೆ ಕಳುಹಿಸಿ ತಾನೂ ಕೂಡ ಪತಿಯನ್ನು ಹಿಂಬಾಲಿಸಿದಳು. ಅರಣ್ಯದ ಬದುಕು ತುಂಬಾ ಸಂಕಟಮಯವಾಗಿತ್ತಂತೆ. ನಿಲ್ಲಲು ಸರಿಯಾದ ನೆಲೆ ಇರಲಿಲ್ಲ. ಕುಡಿಯಲು ನೀರು, ತಿನ್ನಲು ಆಹಾರ ಸರಿಯಾಗಿ ಸಿಗುತ್ತಿರಲಿಲ್ಲ. ದಿನವೂ ಅಲೆಯಬೇಕಾಗಿತ್ತು. ಆಹಾರ ಸರಿಯಾಗಿ ಸಿಗದೆ ಇಬ್ಬರೂ ಆಯಾಸಗೊಂಡಿದ್ದರಂತೆ. ಆಗ ನಳನು ದಮಯಂತಿಗೆ ತನ್ನನ್ನು ಬಿಟ್ಟು ವಿದರ್ಭಕ್ಕೆ ಹೋಗಿ ತವರಿನಲ್ಲಿ ಸುಖವಾಗಿರು ಎಂದು ತಿಳಿ ಹೇಳಿದನಂತೆ. ಆದರೆ ದಮಯಂತಿ ಪತಿಯೊಬ್ಬನನ್ನೇ ಬಿಟ್ಟು ಹೋಗಲು ಒಪ್ಪಲಿಲ್ಲವಂತೆ. ಒಂದು ರಾತ್ರಿ ಇಬ್ಬರೂ ಅಲೆದು ಒಲೆದು ಸುಸ್ತಾಗಿ ಮರವೊಂದರ ಕೆಳಗೆ ಮಲಗಿದ್ದರು. ದಮಯಂತಿಗೆ ಗಾಢ ನಿದ್ದೆ. ಆಗ ನಳನು ಹರಿದು ಹೋಗಿದ್ದಂತಹ ತನ್ನ ಬಟ್ಟೆಯನ್ನು ತೆಗೆದು, ಅಂದರೆ ಒಂದು ರಾತ್ರಿ ಇಬ್ಬರು ಅಲೆದು ಅಲೆದು ಸುಸ್ತಾಗಿ ಮರವೊಂದರ ಕೆಳಗೆ ಮಲಗಿದ್ದರು. ದಮಯಂತಿಗೆ ಗಾಢ ನಿದ್ದೆ. ಆಗ ನಳ ಮಹಾರಾಜನು ಹರಿದು ಹೋಗಿದ್ದಂತಹ ತನ್ನ ಬಟ್ಟೆಯನ್ನು ತೆಗೆದು ದಮಯಂತಿ ಧರಿಸಿದ್ದಂತಹ ಸೀರೆಯ ಸ್ವಲ್ಪ ಭಾಗವನ್ನ ಹರಿದು ತಾನು ಸುತ್ತಿಕೊಂಡನಂತೆ. ಆಕೆಯನ್ನು ಒಂಟಿಯಾಗಿ ಹಾಗೆಯೇ ಕಾಡಿನಲ್ಲಿ ಬಿಟ್ಟು ತಾನೊಬ್ಬನೇ ದೂರ ಹೊರಟು ಹೋದನಂತೆ. ಇತ್ತ ನಿದ್ದೆಯಿಂದ ಮೇಲೆದ್ದಂತಹ ದಮಯಂತಿ ಪತಿ ಇಲ್ಲದಿರುವುದನ್ನು ಕಂಡು ಭೀತಿಗೊಳಗಾದಳಂತೆ. ಸುತ್ತಲೂ ಹುಡುಕಿದಳು, ಜೋರಾಗಿ ಕರೆದಳು. ಅವನು ಸಿಗಲೇ ಇಲ್ಲ. ಮರುಗಿದಳು, ದುಃಖಿಸಿದಳು. ಕೊನೆಗೆ ನಿರಾಸೆಯಿಂದ ಛೇದಿ ರಾಜ್ಯವನ್ನು ತಲುಪಿದಳು. ಅಲ್ಲಿಯೇ ನಿಲ್ಲಿಸಿದಳು. ದಮಯಂತಿಯನ್ನು ತೊರೆದು ಒಂಟಿಯಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದಂತಹ ನಳನಿಗೆ ಧ್ವನಿಯೊಂದು ಕೇಳಿಸಿತು. ಅದು ತನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿತ್ತಂತೆ. ಧ್ವನಿ ಕೇಳಿ ಬಂದ ದಿಕ್ಕಿನೆಡೆ ನಳ ಧಾವಿಸಿದನು. ಅಲ್ಲೊಂದು ಮಹಾ ಸರ್ಪವೊಂದನ್ನು ಕಂಡನು. ಆ ಸರ್ಪವು ನಳನಲ್ಲಿ, ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ, ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ನಳನು ಕಾರ್ಕೋಟಕನನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸಿದನು. ತಕ್ಷಣ ಕಾರ್ಕೋಟಕ ಸರ್ಪವು ನಳನನ್ನು ಕಚ್ಚಿತು. ನಳನು ವಿಷ ಸರ್ಪ ಕಾರ್ಕೋಟಕ ಕಚ್ಚಿದ್ದಕ್ಕೆ ವಿಷ ಹರಡಿ ಅದರ ಕಾರಣವಾಗಿ ನಳನ ರೂಪವು ವಿಕಾರವಾಯಿತಂತೆ. ಆಗ ಆ ಸರ್ಪವು, ನಿನ್ನ ಸುಂದರವಾದ ರೂಪವು ನಿನ್ನನ್ನು ನಿನ್ನ ಶತ್ರುಗಳಿಗೆ ಗೊತ್ತಾಗಿಸಬಾರದೆಂದು ನಿನ್ನನ್ನು ಕಚ್ಚಿ ವಿಕಾರಿಯಾಗಿಸಿ ಪೊರೆದಿರುವೆ. ನಿನಗಿನ್ನೂ ಶತ್ರು ಭಯವಿಲ್ಲ. ಕೆಲವು ವಸ್ತುಗಳನ್ನು ನಿನಗೆ ಕೊಡುವೆ. ಅದನ್ನು ಧರಿಸಿಕೊಂಡರೆ ನಿನ್ನ ನಿಜರೂಪವು ಮತ್ತೆ ಬರುತ್ತದೆ ಎಂದು ಹೇಳಿ ಮಾಯವಾಯಿತಂತೆ.

ಅಂದರೆ ದಮಯಂತಿಯನ್ನ ತೊರೆದು ಒಂಟಿಯಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದಂತಹ ನಳನಿಗೆ ಧ್ವನಿಯೊಂದು ಕೇಳಿಸಿತಂತೆ. ಅದು ತನ್ನನ್ನು ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿದ್ದಂತೆ. ಧ್ವನಿ ಕೇಳಿ ಬಂದ ಕಡೆ ನಳ ಧಾವಿಸಿದನು. ಅಲ್ಲೊಂದು ಮಹಾ ಸರ್ಪ ನಳನಲ್ಲಿ, ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ, ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ನಳನು ಕಾರ್ಕೋಟಕನನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸಿದನಂತೆ. ತಕ್ಷಣ ಕಾರ್ಕೋಟಕ ಅಂದರೆ ಸರ್ಪವು ನಳನನ್ನು ಕಚ್ಚಿತಂತೆ. ಕಾರ್ಕೋಟಕ ವಿಷವೇರಿದ ಕಾರಣವಾಗಿ ನಳನ ರೂಪವು ವಿಕಾರವಾಯಿತು. ಆಗ ಆ ಸರ್ಪವು, ನಿನ್ನ ಸುಂದರವಾದ ರೂಪವು ನಿನ್ನನ್ನು ನಿನ್ನ ಶತ್ರುಗಳಿಗೆ ಗೊತ್ತಾಗಿಸಬಾರದೆಂದು ನಿನ್ನನ್ನು ಕಚ್ಚಿ ವಿಕಾರಿಯಾಗಿಸಿ ಪೊರೆದಿರುವೆ, ನಿನಗಿನ್ನೂ ಶತ್ರು ಭಯವಿಲ್ಲ, ಕೆಲವು ವಸ್ತುಗಳನ್ನು ನಿನಗೆ ಕೊಡುವೆ, ಅದನ್ನು ಧರಿಸಿಕೊಂಡರೆ ನಿನ್ನ ನಿಜ ರೂಪವು ಮತ್ತೆ ಬರುತ್ತದೆ ಎಂದು ಹೇಳಿ ಮಾಯವಾಯಿತಂತೆ. ಚೇದಿ ರಾಜ್ಯದಲ್ಲಿ ನೆಲೆಸಿದ್ದಂತಹ ದಮಯಂತಿಗೆ ಅದೆಂತೋ ತನ್ನ ಗಂಡನು ತನ್ನನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಬರೆದಿಟ್ಟಂತಹ ಪತ್ರವೊಂದು ಆಕಸ್ಮಿಕವಾಗಿ ಸಿಕ್ಕಿತಂತೆ. ಆ ಕಾಗದದಲ್ಲಿ ನಳನು ದಮಯಂತಿಗೆ ಅವಳ ತವರು ರಾಜ್ಯಕ್ಕೆ ಹೋಗುವಂತೆ ಸೂಚಿಸಿದ್ದನಂತೆ. ದಮಯಂತಿಯು ಹೊರಟಳು. ಅರಣ್ಯವನ್ನು ದಾಟುತ್ತಿದ್ದಾಗ ರಾಕ್ಷಸನೊಬ್ಬನು ಅವಳಿಗೆ ಎದುರಾದನಂತೆ. ನಿನ್ನನ್ನು ತಿಂದು ಬಿಡುವೆನೆಂದು ಅಬ್ಬರಿಸಿದನಂತೆ. ಆದರೆ ದಮಯಂತಿ ಹೆದರದೆ ಅವನನ್ನೇ ದಿಟ್ಟಿಸಿ ನೋಡತೊಡಗಿದಳಂತೆ. ಆ ರಾಕ್ಷಸ ದಮಯಂತಿಯ ಧೈರ್ಯವನ್ನು ಮೆಚ್ಚಿಕೊಂಡು ಅವಳಿಗೆ ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡನಂತೆ. ಅವನೊಬ್ಬ ದೇವತೆಯಾಗಿದ್ದನು. ಅವನು ದಮಯಂತಿಗೆ, ಇನ್ನು 12 ವರ್ಷಗಳ ನಂತರ ನಿನಗೆ ನಿನ್ನ ಪತಿಯನ್ನು ಕೂಡಿಕೊಳ್ಳುವ ಸುಸಮಯ ಒದಗಿ ಬರುತ್ತದೆಂದು ಆಶ್ವಾಸನೆ ನೀಡಿದನಂತೆ. ದಮಯಂತಿ ವಿದರ್ಭ ರಾಜ್ಯವನ್ನ ಸೇರಿಕೊಂಡಳಂತೆ. ಕಾರ್ಕೋಟಕ ಸರ್ಪವು ನಳನಿಗೆ, ನೀನು ಅಯೋಧ್ಯೆಯ ರಾಜನ ಬಳಿಗೆ ಹೋಗಿ ಬಾಹುಕನೆಂಬ ಹೆಸರಿನಿಂದ ಅವನಿಗೆ ಸಾರಥಿಯಾಗು ಎಂದಿದ್ದಂತೆ. ಅದರಂತೆ ನಳನು ಅಯೋಧ್ಯೆಗೆ ಹೋದನು. ರಾಜನನ್ನು ಭೇಟಿಯಾದನು. ತಾನು ಅಶ್ವಗಳನ್ನು ಪರೀಕ್ಷಿಸುವುದರಲ್ಲೂ ರಥವನ್ನು ಓಡಿಸುವುದರಲ್ಲೂ ಪಾಕಶಾಸ್ತ್ರದಲ್ಲೂ ನಿಪುಣನೆಂದು ಹೇಳಿ ಕೆಲಸಕ್ಕೆ ಸೇರಿಕೊಂಡನಂತೆ. ವಿದರ್ಭದಲ್ಲಿ ದಮಯಂತಿಯ ಪಿತ ಭೀಮರಾಜನು ನಳನನ್ನು ಹುಡುಕಲು ಬಹಳವಾಗಿ ಪ್ರಯತ್ನಿಸಿದನಂತೆ. ಮನೆಯಲ್ಲಿ ಮಗಳ ದುಃಖವನ್ನು ನೋಡಿ ಕೇಳಿ ಬಹಳವಾಗಿ ನೊಂದಿದ್ದನಂತೆ. ಯಾರು? ದಮಯಂತಿಯ ಪಿತ ಭೀಮರಾಜ. ದೂತರನ್ನು ನಳನನ್ನು ಹುಡುಕಲು ದೇಶದ ನಾನಾ ಮೂಲೆಗಳಿಗೆ ಕಳುಹಿಸಿದನಂತೆ. ಹುಡುಕಿಕೊಂಡು ಹೋದವರಲ್ಲಿ ಹಿಂದಕ್ಕೆ ಬಂದ ದೂತನೊಬ್ಬನು ಭೀಮರಾಜನಲ್ಲಿ, ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ, ಬಹಳ ಕುರೂಪಿ, ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಬಾಹುಕನೇ ನಳ ಇರಬಹುದೇ ಎಂದು ಭೀಮರಾಜ ಯೋಚಿಸತೊಡಗಿದನಂತೆ. ಭೀಮರಾಜನು ತಂತ್ರವೊಂದನ್ನು ಹೂಡಿದನು. ಅದರನ್ವಯ ದಮಯಂತಿಗೆ ಎರಡನೇ ಸ್ವಯಂವರ ಮಾಡಲು ಮುಂದಾದನು. ಡಂಗುರ ಸಾರಿಸಿದನು. ಸಮಾಚಾರ ತಿಳಿದಂತಹ ಅಯೋಧ್ಯೆಯ ರಾಜನು ಬಾಹುಕನಿಗೆ ವಿಷಯವನ್ನ ತಿಳಿಸಿದನಂತೆ. ವಿದರ್ಭಕ್ಕೆ ರಥವನ್ನು ಹೊಡೆಯಲು ಸೂಚಿಸಿದನಂತೆ. ರಥವನ್ನು ನಡೆಸುವಾಗ ಬಾಹುಕ ವೇಷದ ನಳನು ಅಯೋಧ್ಯೆಯ ರಾಜನಿಂದ ದ್ಯೂತವಿದ್ಯಾ ರಹಸ್ಯವನ್ನ ಅರಿತನು. ಅಯೋಧ್ಯಾಧಿಪತಿ ಋತುಪರ್ಣನು ವಿದರ್ಭಕ್ಕೆ ಬಂದಾಗ ವಿದರ್ಭ ರಾಜ ಭೀಮನು ಅವನನ್ನು ಆದರದಿಂದ ಸ್ವಾಗತಿಸಿದನು. ಆದರೆ ಅಲ್ಲಾವ ಸ್ವಯಂವರದ ಏರ್ಪಾಟುಗಳೇ ನಡೆದಿರಲಿಲ್ಲ. ಋತುಪರ್ಣನು ಅಚ್ಚರಿಗೊಂಡನು. ದಮಯಂತಿಗೂ ಹೇಗೋ ಸುದ್ದಿ ತಿಳಿಯಿತು. ಅವಳು ತನ್ನ ಸಖಿಯರನ್ನು ಕರೆದು, ಬಾಹುಕನ ವೇಷದಲ್ಲಿರುವವನು ನಳ ಎಂಬ ಸಂದೇಹ ನನಗಿದೆ, ನೀನು ನನ್ನ ಮಕ್ಕಳನ್ನು ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದಳಂತೆ. ಅಲ್ಲಿಗೆ ತೆರಳಿದಂತಹ ಸಖಿಯು ಬಾಹುಕನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಳಂತೆ. ನಳನು ತನ್ನ ಮಕ್ಕಳನ್ನು ಕಂಡು ಬಹಳ ಸಂಭ್ರಮಿಸಿದನು. ಎಲ್ಲವನ್ನೂ ಗಮನಿಸಿದಂತಹ ಸಖಿಯು ದಮಯಂತಿಯ

ಅಲ್ಲಿ ತಾನು ಕಂಡುದುದೆಲ್ಲವನ್ನೂ ವಿವರಿಸಿದಳು. ಬಾಹುಕನನ್ನು ತನ್ನಲ್ಲಿಗೆ ಬರಮಾಡಿಕೊಂಡಂತಹ ದಮಯಂತಿಯು ಅವನಲ್ಲಿ ಅಳುತ್ತಾ ತನ್ನ ಕಥೆಯೆಲ್ಲವನ್ನೂ ಬಿತ್ತರಿಸಿದಳು. ನಳನೂ ಅತ್ತನು. ಮತ್ತವಳಲ್ಲಿ ತಾನಾವ ತಪ್ಪನ್ನೂ ಮಾಡಿಲ್ಲವೆಂದು ಎಲ್ಲವೂ ಕಲಿಯ ಕರಾಮತ್ತು ಎಂದು ತಿಳಿಸಿದನು. ದಮಯಂತಿ ಆಗ ತನಗೆ ಎರಡನೆಯ ಸ್ವಯಂವರ ಎಂಬುದರ ಬಗೆಗಿನ ಹಿನ್ನೆಲೆಯನ್ನು ತಿಳಿಸಿದಳಂತೆ. ದಮಯಂತಿಯು ಮಾತು ಮುಗಿಸುತ್ತಿದ್ದಂತೆ ಆಗಸದಿಂದ ಹೂಮಳೆ ಸುರಿಯಿತು. ನಳರಾಜನು ಕಾರ್ಕೋಟಕ ಕೊಟ್ಟಂತಹ ವಸ್ತುಗಳನ್ನು ಧರಿಸುತ್ತಿದ್ದಂತೆ ಹಳೆಯ ಸುಂದರ ರೂಪವನ್ನು ಪಡೆದನು. ಋತುಪರ್ಣನು ಇಬ್ಬರನ್ನೂ ಆಶೀರ್ವದಿಸಿದನು. ಮುಂದೆ ಹಲವು ಸೈನಿಕರೊಡನೆ ನಿಷೇಧ ದೇಶಕ್ಕೆ ಹೋದಂತಹ ನಳನು ಪುಷ್ಕರನೊಡನೆ ಜೂಜಾಡಿ ಸೋಲಿಸಿದನು. ತನ್ನ ರಾಜ್ಯವನ್ನು ಮತ್ತೆ ಪಡೆದನು. ಸತಿ ಸುತರನ್ನು ಕರೆಸಿಕೊಂಡನು. ಸಹೋದರ ಪುಷ್ಕರನಿಗೂ ರಾಜ್ಯದಲ್ಲಿ ಭಾಗವೊಂದನ್ನು ನೀಡಿ ರಾಜನನ್ನಾಗಿಸಿದನು. ನಳ ಬಹಳ ವೈಭವದಿಂದ ರಾಜ್ಯವಾಳ ತೊಡಗಿದನು. ಇಲ್ಲಿಗೆ ಅಜ್ಜ ಹೇಳಿದಂತಹ ಪುರಾಣ ಕಥೆ ನಳ ದಮಯಂತಿ ಕಥೆ ಮುಕ್ತಾಯವಾಯಿತು. ಮಕ್ಕಳೇ, ಇಷ್ಟು ದೊಡ್ಡ ಕಥೆ ಅಲ್ವಾ, ಹೇಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ಯೋಚನೆ ಆಗಿರಬಹುದು. ನಿಮಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಖಂಡಿತ ಇರುತ್ತೆ. ಆದರೆ ಗಮನವನ್ನು ಆಚೆ ಈಚೆ ಅಂತ ಏನಾದರೂ ನೀವು ಕೊಟ್ಟರೆ ಖಂಡಿತ ಕಥೆ ಅಲ್ಲ, ಯಾವುದೇ ವಿಷಯ ಪಠ್ಯ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ. ಕಾರಣ ಏನು ಹೇಳಿ? ಈಗ ಮೊಬೈಲ್ ಹಾವಳಿ. ಅಜ್ಜಿ ಹತ್ರ ಮೊಬೈಲ್, ತಾತನ ಹತ್ರ ಒಂದು ಮೊಬೈಲ್, ಮತ್ತೆ ಅಮ್ಮ ಅಪ್ಪನ ಹತ್ರ ಎರಡೆರಡು ಮೊಬೈಲ್ ಇರುವಾಗ ನಾನು ಕೂಡ ಸ್ವಲ್ಪ ಬಳಸ್ತೀನಿ ಅಂತ ನೀವು ಗೋಗರೆದಿರ್ತೀರಾ, ಬೇಡ್ಕೊಂಡಿರ್ತೀರಾ, 5 ನಿಮಿಷ 10 ನಿಮಿಷ ಅಂತ ನಿಗದಿಪಡಿಸಿರ್ತೀರಾ. ಆದರೆ ಕತ್ತೆತ್ತಿ ನೋಡಿದಾಗ ಇಡೀ ದಿನ ಮುಗಿದು ಹೋಗಿರುತ್ತೆ. ಅಲ್ಲಿಗೆ ಕಥೆಯ ಸಾರಾಂಶವೂ ಕೂಡ ಮುಗಿದಿರುತ್ತೆ. ಹಾಗಾದರೆ ಕಥೆ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಇಲ್ಲ ಇಲ್ಲ, ನಾವು ಕಥೆಯನ್ನು ಕೇಳಿದ್ವಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಇನ್ನು ಎರಡನೆಯ ಕಥೆ ಶುರು ಮಾಡೋಣವಾ? ಎರಡನೆಯ ಕಥೆ ದುಷ್ಯಂತ ಶಕುಂತಲೆ. ಇಕ್ಷ್ವಾಕು ವಂಶದಲ್ಲಿ ಕ್ಷತ್ರಿಯೋತ್ತಮನಾದ ರಾಜನೇ ಸುಮತಿ. ಇವರ ಮಗ ರ್ವೆಭ್ಯ. ರ್ವೆಭ್ಯನ ಪುತ್ರನೇ ದುಷ್ಯಂತ. ಒಬ್ಬೊಬ್ಬೊಬ್ಬಾ, ಇಷ್ಟು ಕಷ್ಟ ಇದೆ ಅಲ್ವಾ. ಇಕ್ಷ್ವಾಕು ವಂಶದಲ್ಲಿ ಕ್ಷತ್ರಿಯೋತ್ತಮನಾದ ರಾಜನೇ ಸುಮತಿ. ಇವರ ಮಗ ರ್ವೆಭ್ಯ. ರ್ವೆಭ್ಯನ ಪುತ್ರನೇ ದುಷ್ಯಂತ. ಒಮ್ಮೆ ದುಷ್ಯಂತ ಮಹಾರಾಜನು ಮೃಗಯ ವಿಹಾರಕ್ಕೆಂದು ಹೊರಟವನು ಆಕಸ್ಮಿಕವಾಗಿ ಕಣ್ವಾಶ್ರಮಕ್ಕೆ ಬಂದನಂತೆ. ಆ ಸಮಯದಲ್ಲಿ ಆಶ್ರಮದಲ್ಲಿ ಕಣ್ವ ಮಹರ್ಷಿಗಳ ಸಾಕು ಪುತ್ರಿಯಾದ ಶಕುಂತಲೆಯು ತನ್ನ ಸಖಿಯರೊಡನೆ ಖುಷಿಯಲ್ಲಿದ್ದಳು. ಕಣ್ವ ಮಹರ್ಷಿಗಳು ಯಾವುದೋ ಕಾರ್ಯ ನಿಮಿತ್ತ ದೂರ ಪ್ರದೇಶಕ್ಕೆ ಹೋಗಿದ್ದರು. ದುಷ್ಯಂತ ಆಶ್ರಮಕ್ಕೆ ಬಂದ. ಬಂದ ಅತಿಥಿಯನ್ನು ಆಶ್ರಮವಾಸಿಗಳು ಎದುರುಗೊಂಡರು, ಉಪಚರಿಸಿದರು. ಆಗ ದುಷ್ಯಂತ ಶಕುಂತಲೆಯನ್ನು ನೋಡಿದ. ಮೊದಲ ನೋಟದಲ್ಲೇ ಅನುರಕ್ತನಾದ. ಅವಳಲ್ಲಿ ಪ್ರೀತಿಯನ್ನ ನಿವೇದಿಸಿಕೊಂಡ. ಪವಿತ್ರವಾದ ಪುರುವಂಶದಲ್ಲಿ ಜನಿಸಿದ ನಾನು ನಿನ್ನಲ್ಲಿ ಅನುರಕ್ತನಾಗಿರುವೆ ಎಂದರೆ ನೀನು ಕ್ಷತ್ರಿಯ ಕನ್ಯೆಯೇ ಇರಬೇಕು. ಯಾರಿಗೂ ಈ ತನಕ ಮನಸ್ಸು ಕೊಡದಿರುವ ನಾನು ನಿನ್ನನ್ನು ಬಯಸುತ್ತಿರುವೆ ಎಂದರೆ ನಿನ್ನಲ್ಲೇನೋ ವಿಶೇಷ ಇರಲೇಬೇಕು ಎಂದನಂತೆ. ಆಗ ಶಕುಂತಲೆಯು, ನಿನ್ನ ಊಹೆ ನಿಜವಾದುದು ರಾಜ. ನಾನು ಕಣ್ವ ಮಹರ್ಷಿಗಳ ಮಗಳಲ್ಲ, ನಾನವರ ಸಾಕು ಮಗಳು. ನಾನು ವಿಶ್ವಾಮಿತ್ರ ಮೇನಕೆಯರ ಸುಪುತ್ರಿ. ನನ್ನನ್ನು ಹೆತ್ತು ನನ್ನಮ್ಮ ನನ್ನನ್ನು ಬಿಟ್ಟು ದೇವಲೋಕಕ್ಕೆ ಹೋದಳಂತೆ. ನನ್ನಪ್ಪ ವಿಶ್ವಾಮಿತ್ರನು ನನ್ನೆಡೆ ಕಿರುಗಣ್ಣಿನಿಂದಲೂ ನೋಡಲಿಲ್ಲ. ಕಾಡಿನ ಮರದ ಕೆಳಗೆ ಬಿದ್ದಿದ್ದ ನನ್ನನ್ನು ಪಕ್ಷಿಗಳೇ ನೀರು

ಆಹಾರ ನೀಡಿ ಸಾಕುತ್ತಿದ್ದವು. ಹಾಗೊಮ್ಮೆ ಆ ದಾರಿಯಲ್ಲಿ ಬರುತ್ತಿದ್ದಂತಹ ಕಣ್ವ ಮಹರ್ಷಿಗಳು ನನ್ನನ್ನು ನೋಡಿ ಕರುಣೆ ತೋರಿದರು. ಶಕುಂತ ಪಕ್ಷಿಗಳು ನನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದುದರಿಂದ ಶಕುಂತಲೆ ಎಂದೇ ನನಗೆ ಹೆಸರಿಟ್ಟರು. ತಮ್ಮೀ ಆಶ್ರಮಕ್ಕೆ ಕರೆತಂದರು. ಪ್ರೀತಿಯಲ್ಲಿ ಸಾಕುತ್ತಿದ್ದಾರೆ ಎಂದಳಂತೆ. ಆಗ ರಾಜ ದುಷ್ಯಂತನು, ಶಕುಂತಳೆ, ನನ್ನ ಊಹೆ ಸರಿಯಾದುದೆಂದು ನನಗೀಗ ಅರಿವಾಯಿತು. ಮಹರ್ಷಿ ವಿಶ್ವಾಮಿತ್ರರು ಕ್ಷತ್ರಿಯರು, ರಾಜವಂಶದವರು. ನೀನು ರಾಜರ್ಷಿ ವಿಶ್ವಾಮಿತ್ರರ ಕುಮಾರಿಯಾದುದರಿಂದ ನೀನು ರಾಜಕನ್ಯೆ. ನಾನು ನಿನ್ನನ್ನು ಒಪ್ಪಿರುವೆ. ನಿನಗೂ ನಾನು ಒಪ್ಪಿಗೆಯಾದರೆ ನನ್ನನ್ನು ವರಿಸಬಹುದಲ್ಲವೇ ಎಂದು ಕೇಳಿದನಂತೆ. ಶಕುಂತಲೆಯು ದುಷ್ಯಂತನ ರೂಪ ಲಾವಣ್ಯಕ್ಕೆ ಮನಸೋತಿದ್ದಳು. ಅವನಾಗಿ ಮದುವೆಯಾಗುವ ಅಪೇಕ್ಷೆ ವ್ಯಕ್ತಪಡಿಸುವಾಗ ಬೇಡ ಎನ್ನಲು ಕಾರಣವೂ ಇರಲಿಲ್ಲ. ಆದರೆ ಪ್ರೀತಿಯಿಂದ ಸಾಕಿರುವಂತಹ

ಬಯಸಬಹುದಲ್ಲವೇ ಎಂದು ಕೇಳಿದನಂತೆ. ಶಕುಂತಲೆಯು ದುಷ್ಯಂತನ ರೂಪ ಲಾವಣ್ಯಕ್ಕೆ ಮನಸೋತಿದ್ದಳು. ಅವನಾಗಿ ಮದುವೆಯಾಗುವ ಅಪೇಕ್ಷೆ ವ್ಯಕ್ತಪಡಿಸುವಾಗ ಬೇಡ ಎನ್ನಲು ಕಾರಣವೂ ಇರಲಿಲ್ಲ. ಆದರೆ ಪ್ರೀತಿಯಿಂದ ಸಾಕಿರುವಂತಹ ಸಾಕು ತಂದೆ ಇಲ್ಲದಿರುವ ಸಮಯದಲ್ಲಿ ಅವರೊಪ್ಪಿಗೆ ಪಡೆಯದೆ ಮದುವೆಯಾಗುವುದೆಂತೆಂಬುದೇ ಅವಳ ಚಿಂತೆಯಾಗಿತ್ತು. ಆದರೆ ದುಷ್ಯಂತನ ಮೇಲಿನ ಮೋಹ ಅವಳೆಲ್ಲ ಮಾನಸಿಕ ಗೊಂದಲವನ್ನು ನಿವಾರಿಸಿತು. ಮದುವೆಗೆ ಸಮ್ಮತಿಸಿದಳು. ಅವರಿಬ್ಬರು ಗಾಂಧರ್ವ ವಿಧಿಯಿಂದ ವಿವಾಹವಾದರಂತೆ. ದುಷ್ಯಂತ ಶಕುಂತಲೆಯರು ವಿವಾಹದ ನಂತರ ಕೆಲವು ದಿನ ಆಶ್ರಮದ ಪರಿಸರದಲ್ಲೇ ವಿಹರಿಸತೊಡಗಿದ್ದರು. ಭೂಮಿಯೇ ಅವರ ಪಾಲಿನ ಸ್ವರ್ಗವಾಗಿತ್ತಂತೆ. ಕೆಲ ದಿನಗಳ ನಂತರ ದುಷ್ಯಂತನ ಪರಿವಾರದವರು ಹುಡುಕುತ್ತಾ ಹುಡುಕುತ್ತಾ ಬಂದವರು ಕಣ್ವಾಶ್ರಮದಲ್ಲಿ ರಾಜನನ್ನು ಕಂಡರು. ರಾಜ ರಾಜ್ಯವನ್ನು ಬಿಟ್ಟು ಹಲವಾರು ದಿನಗಳೇ ಕಳೆದಿದ್ದವು. ಶಕುಂತಲೆಯ ಸಂಘದಲ್ಲಿ ದುಷ್ಯಂತ ಎಲ್ಲವನ್ನೂ ಮರೆತಿದ್ದ. ಹುಡುಕುತ್ತಾ ಬಂದವರನ್ನು ನೋಡುತ್ತಲೇ ಮತ್ತೆ ರಾಜ್ಯದ ನೆನಪಾಯಿತು. ಶಕುಂತಲೆಯನ್ನು ಅಗಲುವ ಮನವಿಲ್ಲದಿದ್ದರೂ ಅನಿವಾರ್ಯವಾಗಿ ಅಗಲಲೇಬೇಕಿತ್ತು. ತನ್ನನ್ನು ಏಕಾಂಗಿಯಾಗಿ ಕಳಿಸಲೊಪ್ಪದ ಕಣ್ವ ಮಹರ್ಷಿಗಳು ಇಲ್ಲದಿರುವ ಕಾರಣ ತಾನೂ ಬರುವ ಸಾಧ್ಯತೆಯೂ ಇಲ್ಲದೆ ರೋಧಿಸುತ್ತಿರುವ ಶಕುಂತಲೆಯನ್ನು ಸಂತೈಸಿ ಅತಿ ಶೀಘ್ರದಲ್ಲೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆಂದು ಭರವಸೆ ನೀಡಿ ಹೊರಟನೋ ದುಷ್ಯಂತ. ಶಕುಂತಲೆ ದುಷ್ಯಂತನಿಂದ ದೂರವಾದ ನೋವಿನಿಂದ ದುಃಖಿಸುತ್ತಿದ್ದಳು. ತನ್ನ ಗುರುತಿಗಾಗಿ ದುಷ್ಯಂತ ಅವಳ ಬೆರಳಿಗೆ ಉಂಗುರ ತೊಡಿಸಿ ತೆರಳಿದನು. ಕೆಲವು ದಿನಗಳಲ್ಲಿ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬಂದರು. ಶಕುಂತಲೆಯನ್ನು ಕಂಡರು. ಹೊರನೋಟಕ್ಕೆ ಅವಳಲ್ಲಿ ಏನೋ ಬದಲಾವಣೆ ಕಂಡಿತು. ವಿಚಾರಿಸಿದಾಗ ದುಷ್ಯಂತ ರಾಜನೊಡನೆ ಅವಳ ಗಾಂಧರ್ವ ವಿವಾಹ, ಅವಳೀಗ ಗರ್ಭಿಣಿ ಎಂಬುದನ್ನರಿತು ಸಂತೋಷಪಟ್ಟರು. ಯೋಗ್ಯನನ್ನೇ ಒಪ್ಪಿ ಮದುವೆಯಾಗಿರುವಳೆಂದು ಸಂಭ್ರಮಿಸಿದರು. ಒಂದು ಶುಭ ದಿನದಲ್ಲಿ ಶಕುಂತಲೆ ಗಂಡು ಮಗುವನ್ನ ಪ್ರಸವಿಸಿದಳು. ದಿನಗಳು ಉರುಳಿದವು. ದುಷ್ಯಂತನಿಗೆ ಶಕುಂತಲೆಯನ್ನು ಮದುವೆಯಾದ ವಿಷಯ ಮರೆತೇ ಹೋಗಿತ್ತಂತೆ. ಶಕುಂತಲೆ ಹೆತ್ತ ಮಗು ಧೈರ್ಯ ತೇಜಸ್ಸುಗಳಿಂದ ಅದ್ವಿತೀಯವಾಗಿ ಬೆಳೆಯುತ್ತಿತ್ತಂತೆ. ಸಿಂಹದ ಮರಿಗಳೊಂದಿಗೆ ಆಟವಾಡುತ್ತಿತ್ತಂತೆ. ಬಹುದಿನಗಳು ಕಳೆದರೂ ದುಷ್ಯಂತ ರಾಜ ಶಕುಂತಲೆಯನ್ನು ಕರೆಸಲೇ ಇಲ್ಲ. ಭರವಸೆ ಹುಸಿಯಾಗತೊಡಗಿತು. ಕಾದು ಕಾದು ಶಕುಂತಲೆಯೋ ಸೋತು ಹೋಗಿದ್ದಳು. ಚಿಂತಾಕ್ರಾಂತಳಾಗಿದ್ದಳು. ಕಣ್ವರು ಯೋಚಿಸತೊಡಗಿದ್ದರು. ಮದುವೆಯಾದ ಮಗಳನ್ನು ಹೆಚ್ಚು ಕಾಲ ಆಶ್ರಮದಲ್ಲಿ ಒಂಟಿಯಾಗಿ ಇರಿಸುವುದು ಅವರಿಗೆ ಸರಿ ಕಾಣಲಿಲ್ಲ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಎಲ್ಲರೂ ದುಷ್ಯಂತ ರಾಜನ ಆಸ್ಥಾನಕ್ಕೆ ಬಂದರಂತೆ. ಆದರೆ ದುಷ್ಯಂತ ರಾಜನಿಗೆ ಶಕುಂತಲೆಯನ್ನು ವರಿಸಿದ್ದು ನೆನಪಿಗೆ ಬರಲೇ ಇಲ್ಲ. ಗುರುತಿಗಾಗಿ ನೀಡಿದ್ದ ಉಂಗುರವೂ ಶಕುಂತಲೆಯ ಬೆರಳಿಂದ ಕಳೆದು ಹೋಗಿತ್ತು. ಪರಸ್ತ್ರೀ ಮತ್ತವಳ ಮಗನನ್ನು ತನ್ನದೆಂದು ಸ್ವೀಕರಿಸುವುದೆಂತೆಂದು ಆತ ಚಿಂತಿಸಿದನು. ಯಾವ ನೆನಪೂ ಬರದಾಗ ಬೇರೆ ದಾರಿ ಇಲ್ಲದೆ ಅವಳನ್ನು ಪತ್ನಿಯಾಗಿ ಒಪ್ಪಲು ನಿರಾಕರಿಸಿದನು. ಶಕುಂತಲೆ ನಿಂತ ಭೂಮಿಯೇ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಎಂದು ರೋಧಿಸಿದಳಂತೆ. ಮುಂದೆ ಮುಂದಾರಿ ಯಾವುದೆಂದರಿಯದೆ ತಬ್ಬಿಬ್ಬಾದಳಂತೆ. ಹಿಂದಕ್ಕೆ ಹೋಗುವಂತಿಲ್ಲ, ಇಲ್ಲಿಯೇ ಇರುವಂತಿಲ್ಲ. ಆದರೆ ಕತ್ತಲಾವರಿಸಿತಂತೆ. ಆಗ ಅಶರೀರವಾಣಿಯೊಂದು ಹೇಳಿತಂತೆ, ದುಷ್ಯಂತ ಮಹಾರಾಜ, ಇವಳು ನಿನ್ನ ಧರ್ಮಪತ್ನಿ. ಗಾಂಧರ್ವ ರೀತಿಯಲ್ಲಿ ನೀನು ಮದುವೆಯಾಗಿರುವ ಶಕುಂತಲೆಯೇ ಇವಳು. ಇವನು ನಿನ್ನ ಸುತ ವಂಶವರ್ಧಕ, ನಿರಾಕರಿಸದಿರು ಎಂದು ಅಶರೀರವಾಣಿ ಆಯಿತಂತೆ. ಆಗ ದುಷ್ಯಂತ ರಾಜನ ಸಂಶಯ ನೀಗಿತು. ಒಮ್ಮೆಗೆ ಎಲ್ಲವೂ ನೆನಪಾಯಿತಂತೆ. ಬೇರೆ ಯೋಚನೆಯೇ ಮಾಡದೆ ಸಂತೋಷದಿಂದ ಶಕುಂತಲೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು. ತನ್ನ ಮಗನನ್ನು ಮುದ್ದಿಸಿದನು. ಮಗನಿಗೆ ಭರತ ಎಂದು ಹೆಸರಿಟ್ಟನಂತೆ ದುಷ್ಯಂತ ಮಹಾರಾಜ. ಭರತ ಬೆಳೆದು ದೊಡ್ಡವನಾದನು. ತಂದೆಯ ನಂತರ ಇಡೀ ಭರತ ಖಂಡಕ್ಕೆ ಚಕ್ರವರ್ತಿಯಾದನು. ಪ್ರಸಿದ್ಧಿ

0: ಮದುವೆಯಾದನು. ಮೂವರು ರಾಜಪುತ್ರಿಯರನ್ನು ಮದುವೆಯಾದನು. ಪುತ್ರ ಜನನವಾಯಿತು. ಆದರೆ ಮಕ್ಕಳು ಬಾಲ್ಯಾವಸ್ಥೆಯಲ್ಲೇ ಮರಣ ಹೊಂದಿದವು. ಕೊನೆಗೆ ಒಂದು ಮಗುವನ್ನು ದತ್ತು ಪಡೆದನು. ಆ ದತ್ತು ಪುತ್ರನೇ ಭರದ್ವಾಜ. ನೋಡಿ, ಕಥೆ ಅಂದರೆ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳಲ್ಲಿ ದುಷ್ಯಂತ ಶಕುಂತಲೆ ಪುರಾಣ ಕಥೆಯನ್ನು ಅಜ್ಜ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾನೆ. ಮಕ್ಕಳೇ, ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳಲ್ಲಿ ಇರುವಂತಹ ಸಂಗತಿಗಳನ್ನು ಸಂಗ್ರಹಿಸೋದಿಕ್ಕೆ ಅಜ್ಜ ಅಂದರೆ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಅದಿಷ್ಟು ಕಷ್ಟಪಟ್ಟಿರಬಹುದು, ಅದಿಷ್ಟು ಶ್ರಮ ಪಟ್ಟಿರಬಹುದು. ಅವರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಖಂಡಿತ ಇಲ್ಲ. ಬೆಲೆ ಕಟ್ಟಲಾಗದಂತಹ ಶ್ರಮ ಉಪಯೋಗ ಆಗಬೇಕು ಅಂದರೆ, ಅಂದರೆ ವ್ಯರ್ಥವಾಗಬಾರದು ಅಂದರೆ, ನಾವು ಈ ಪುರಾಣ ಕಥೆಗಳನ್ನು ಕಲಿಯಬೇಕು. ಅಂದರೆ ಅದರ ಸಾರಾಂಶವನ್ನು ಕಲಿತು ಹಲವರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಅವರ ಮೊಮ್ಮಗಳು ಇಷ್ಟೆಲ್ಲ ಕಥೆಗಳನ್ನು ನಮ್ಮ ಆಕಾಶವಾಣಿಗೆ ಹೇಳಿದ್ದಾಳೆ ಅಲ್ವಾ? ಹಾಗೆಯೇ ನಾವು ಕೂಡ ನಮ್ಮ ಅಜ್ಜ ತಾತನಿಗೆ, ಅಪ್ಪ ಅಮ್ಮನಿಗೆ, ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲರಿಗೂ ಹೇಳಿಕೊಡಬೇಕು. ಸಮಯ ಅಮೂಲ್ಯವಾದದ್ದು. ಈ ಮುಖಾಂತರ ಅಜ್ಜ ಅಂದರೆ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ ಈ ಮೂಲಕ ಅಂತ ಹೇಳ್ತಾ ಗಡಿಯಾರದತ್ತ ಮುಖ ಮಾಡಿದರೆ ಸಮಯ ಹೇಳ್ತಾ ಇದೆ, ನಿಮ್ಮ ಸಮಯ ಮುಗಿಯಿತು ಅಂತ. ಯಾಕೆ ಹೇಳಿ, ಮುಂದಿನ ಕಾರ್ಯಕ್ರಮ ಪ್ರಸಾರ ಆಗಬೇಕಲ್ವಾ? ಹಾಗಾಗಿ ಇಲ್ಲಿಗೆ ಇಂದಿನ ಚಿಣ್ಣರ ಕಥಾಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಉಳಿದಂತಹ ಕಥೆಗಳೊಂದಿಗೆ ಮುಂದಿನ ತಿಂಗಳ 2ನೇ ಶನಿವಾರ ಬೆಳಗ್ಗೆ 9:05 ನಾವು ಭೇಟಿಯಾಗೋಣ. ಇನ್ನು ನಾಳಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳನ್ನು ಹಾಡುವಂತಹ ವೇದಿಕೆ ಯಾವುದು? ಸೌಹಾರ್ದ ಸೌರಭ. ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ದೇಶಭಕ್ತಿ ಗೀತೆಗಳನ್ನು ಹಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಗಳಿಗೆ ನಮಸ್ಕಾರ. ಶುಭ ಸಮಯ.
1: ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು
1: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು. ಪ್ರಸ್ತುತಿ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿಣ್ಣರ ಲೋಕ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಯಾವುದೀ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಮನಸು ಕನಸುಗಳನ್ನು

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ,

ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ.
3: ಶ್ರೋತೃಗಳೇ, ಕೇಳಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನುರಾಗ ಬಂಧನ ಚಿತ್ರಕ್ಕಿಂತ ಎಸ್ ಜಾನಕಿ ಹಾಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ವಿಜಯ ನಾರಸಿಂಹ, ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಾನಕಿ ಅವರ ಸ್ವರಗಳಲ್ಲಿ ಅರ್ಚನಾ ಚಿತ್ರದ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ರಾಜನ್ ನಾಗೇಂದ್ರ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.
2: ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಭಾಗ್ಯವಂತರು ಚಿತ್ರದ ಗೀತೆ. ಗೀತ ರಚನೆ ಜೀವದೇಶಂಕರ್, ಸಂಗೀತ ರಾಜನ್ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯ ಗೀತೆ ಬಿಡುಗಡೆಯ ಬೇಡಿ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಗಾನ ಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.
1: ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ.
2: ಹಾಡು ಸೌಮ್ಯ.
3: ನೋಡವಳಂದಾವಾ ಮುತ್ತಿನ ಮಾಲೆ ಚಂದಾವಾ, ನೋಡವಳಂದಾವಾ ಮುತ್ತಿನ ಮಾಲೆ ಚಂದಾವಾ. ತ್ರಿನೇತ್ರ ಚಿತ್ರ ಪಾತ್ರ

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ.
3: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್, ಸೊ ಕಿಡ್ನಿ ತೊಂದರೆ

0: ವಯಸ್ಸವರಿಗೂ ಬರ್ಬೋದು, ಎಲ್ಡರ್ಲಿ ಪೀಪಲ್ಗೂ ಬರ್ಬೋದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
1: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9010282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಆಕಾಶವಾಣಿ ಮಡಿಕೇರಿ, ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.
6: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
7: ಜನರಲ್ ವೆಜಿಟೇರಿಯನ್ಸ್ ಅವ್ರದೇ ಆದಂತಹ ಬಜ್ಜಿ ಬೋಂಡ ತಿನ್ಕೋತಾರೆ, ಇವರು ಚಿಕನ್ ತಿನ್ಕೋತಾರೆ. ಮತ್ತೆ ರಾತ್ರಿ ಊಟ ಆದ್ಮೇಲೆ ಅಗೇನ್ ಅವನಿಗೆ ಪಲಾವು, ಬಿರಿಯಾನಿ, ಸ್ವೀಟ್ಸು, ಪೇಸ್ಟ್ರಿ, ಇಷ್ಟು ತಿಂದು ರುಚಿಗೆ ದಾಸರಾಗ್ಬಿಟ್ಟಿದೆ. ಇಷ್ಟು ತಿಂದ್ರೆ ನಮ್ಮ ದೇಹ ಹೆಂಗ್ ಹ್ಯಾಂಡಲ್ ಮಾಡಕ್ಕಾಗತ್ತೆ? ಸೊ ತಿನ್ನುವಾಗ ಒಂದು ಜವಾಬ್ದಾರಿ ಇದೆ.

ಶ್ರೋತೃಗಳು, ಕಳೆದ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ್ದೀರಿ ಡಾಕ್ಟರ್ ವಿ ಕೇಶವಮೂರ್ತಿಯವರ ಮಾತುಗಳನ್ನು, ಸಲಹೆಯನ್ನ. ಹಲವರು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಬಹಳ ಉಪಯುಕ್ತ ಆಯಿತು ಹೃದಯ ತಜ್ಞರ ಮನದಾಳದ ಮಾತುಗಳನ್ನು ಕೇಳಿ, ಸಲಹೆಯನ್ನು ಕೇಳಿ ಅಂತ. ನಿಜ, ಮಾತುಗಳನ್ನು ಕೇಳಿದರೆ ಸಾಕ, ಅದನ್ನು ಪಾಲನೆ ಮಾಡುವುದು ಎಷ್ಟು ಕಷ್ಟ. ಕಷ್ಟ ಅಂದುಕೊಂಡ್ರೆ ಯಾವುದೂ ಆಗಲ್ಲ, ಆದರೆ ಮನಸ್ಸಿದ್ದರೆ ಮಾರ್ಗ ಎನ್ನುವಂತಹ ಮಾತಿನಿಂದ ನಾವು ಶ್ರೀಯುತ ಡಾಕ್ಟರ್ ಕೇಶವಮೂರ್ತಿ ವಿ ಅವರ ಜವಾಬ್ದಾರಿಯುತವಾದಂತಹ ಮಾತುಗಳಿಗೆ ಬದ್ಧರಾಗಿ ನಾವು ನಮ್ಮ ಹೃದಯದ ಕಾಳಜಿಯನ್ನು ಖಂಡಿತ ಪ್ರತಿಕ್ಷಣ ಪಾಲಿಸಬೇಕು. ಹಾಗೆಯೇ ಹೃದಯದ ಮಾತುಗಳನ್ನು ಕೂಡ ಕೇಳಿ ಅಂತ ಅವರ ಅಂತರಂಗದ ಮಾತುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾವುದೇ ಒಂದು ಸಂಗತಿಯನ್ನು, ಅಂದರೆ ನಿರ್ಲಕ್ಷ್ಯ ಭಾವವಿಲ್ಲದೆ ನಾನು ಈ ರೀತಿಯಾಗಿ ನಡೆದುಕೊಂಡರೆ ನನ್ನ ಆರೋಗ್ಯದ ಪರಿಸ್ಥಿತಿ ಸುಧಾರಿಸುತ್ತೆ, ಅನಾರೋಗ್ಯದಿಂದ ದೂರ ಇರಬಹುದು, ಇಂತಹ ಆರೋಗ್ಯವನ್ನು ನಾವು ಇಟ್ಟುಕೊಂಡಲ್ಲಿ ಸಮಾಜದಲ್ಲಿ ನಾವು ಉತ್ತಮ ವ್ಯಕ್ತಿಯಾಗಿ ಸದೃಢ ಶರೀರವನ್ನು ಹೊಂದಿ ಸದೃಢ ಮನಸ್ಸನ್ನು ಹೊಂದಿ ಮಾದರಿಯಾಗಬಹುದು ಅಂತ ಒಂದು ಮನಸ್ಸು ಯೋಚನೆ ಮಾಡಿದರೆ ಮತ್ತೊಂದು ಮನಸ್ಸು ಹೇಳುತ್ತೆ, ನಾವು ಮನುಷ್ಯರು ಯಾವತ್ತಿದ್ರೂ ಹೋಗಬೇಕು, ನಮಗೇನು ಇಷ್ಟ ಆಗುತ್ತೆ ಅದನ್ನು ತಿನ್ನಲೇಬೇಕು, ಅದರಿಂದ ಯಾರಿಗೇನು ಲಾಭ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು ಅನ್ನುವಂತಹ ಹಗುರ ಮಾತುಗಳಿಂದ ನಿಜವಾಗಿ ಸಹೃದಯತೆ ಹೊಂದಿರುವಂತಹ ಹೃದಯಕ್ಕೆ ಮಾಡುವಂತಹ ಅವಮಾನ. ನಿಜ ತಾನೆ? ಬನ್ನಿ, ಡಾಕ್ಟರ್ ವಿ ಕೇಶವಮೂರ್ತಿಯವರು

0: ಮುಂದುವರೆದ ಮಾತುಗಳಲ್ಲಿ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಕೂಡ ನಾವು ಆಲಿಸೋಣ. ಜೊತೆಗೆ ಕಾರ್ಯಕ್ರಮಕ್ಕೆ ತಕ್ಕನಾಗಿ ಕೆಲವೊಂದು ಚಿತ್ರಗೀತೆಗಳನ್ನು ಕೂಡ ನಾವು ಆಲಿಸೋಣ, ಬನ್ನಿ.
1: ನಾನು ಸತ್ಯಸಾಯಿ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಾಗ ಸಾಯಿಬಾಬಾ ಸ್ವಾಮೀಜಿಯವರ ಹತ್ತಿರದಲ್ಲೇ ನೋಡಿ ಅಲ್ಲಿಯ ಬುದ್ಧಿವಂತ ಜನಗಳು ತುಂಬ ವೆರಿ ಇಂಟೆಲಿಜೆಂಟ್ ಪೀಪಲ್ ಅಲ್ಲಿರೋರೆಲ್ಲ, ಅವ್ರ ಜೊತೆ ಎಲ್ಲ ಮಾಡಿದಾಗ ವಿ ಆರ್ ಲರ್ನ್ ದಟ್ ಈ ಜಾಸ್ತಿ ಉದ್ವೇಗಕ್ಕೊಳಗಾಗೋದು, ಜಾಸ್ತಿ ಸಂಘರ್ಷಕ್ಕೊಳಗಾಗೋದನ್ನೆಲ್ಲ ತುಂಬ ಕಡಿಮೆ ಮಾಡ್ಕೊಂಬಿಟ್ಟೆ. ವಿ ಲರ್ನ್ ಟು ಲಿವ್ ಲೈಕ್ ಎ ಎಷ್ಟು ಬೇಕೋ ಅಷ್ಟೇ, ತುಂಬ ಜಾಸ್ತಿ ಅವಶ್ಯಕತೆಗಳಿಗೆ ನಾವು ಚೇಸ್ ಮಾಡ್ಕೊಂಡು ಹೋಗಲ್ಲ. ವಾಟ್ ಎವರ್ ವಿ ಹ್ಯಾವ್ ವೆರಿ ಹ್ಯಾಪಿ, ಅದೊಂದು ಕಲ್ತ್ಕೊಂಡಿದ್ದೀನಿ. ಅದೊಂದು ನಾನು ಮಾಡೋದ್ರಿಂದ ಇರೋ ಟೈಮಲ್ಲಿ ವಾಟ್ ಎವರ್ ದ ವರ್ಕ್ ಪ್ಯಾಟ್ ಅಷ್ಟು ವರ್ಕ್ ಮಾಡೋದು ಕೂಡ ನಂಗೆ ಅಷ್ಟೊಂದು ನನಗೆ ಆಘಾತ ಅನ್ಸಲ್ಲ, ಅಷ್ಟೊಂದು ಟಯರ್ಡ್ ಅನ್ಸಲ್ಲ, ಅಷ್ಟೊಂದು ತಪ್ಪು ಮಾಡ್ತೀನಿ ಅನ್ಸಲ್ಲ. ಐ ಎಮ್ ಎಂಜಾಯ್ ಮೈ ವರ್ಕ್. ರಿಗಾರ್ಡಿಂಗ್ ನಿಮ್ಮ ಹಾರ್ಟ್ ಬಗ್ಗೆ ಹೇಳಿದ್ರಲ್ಲ ಹೆಂಗೆ ಮಲ್ಕೋಬೇಕು ಅದೆಲ್ಲ, ಭಗವಂತ ಸೃಷ್ಟಿಕರ್ತ ಇಸ್ ಸೋ ಫ್ಯಾಂಟಾಸ್ಟಿಕಲಿ ಹಾರ್ಟ್ನ ಎಷ್ಟು ಪ್ರೊಟೆಕ್ಟ್ ಮಾಡಿದಾನೆ ಅಂದರೆ ನಿಮ್ಮ ಯಾವ ಆರ್ಗನ್ ಕೂಡ ಹಾರ್ಟ್ ಪ್ರೊಟೆಕ್ಟ್ ಮಾಡಿದಾಗ ಮಾಡಿಲ್ಲ. ನೀವು ಒಂದ್ಸರಿ ಬಿದ್ದರೆ ತಲೆ ಹೊಡೆದ್ರೆ ಬ್ರೈನ್ ಡ್ಯಾಮೇಜ್ ಆಗ್ಬಿಡುತ್ತೆ, ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗೋದು. ಹಾರ್ಟ್ ಏನೂ ಆಗಲ್ಲ. ಹಾರ್ಟ್ ಎಷ್ಟು ಚೆನ್ನಾಗಿ ಕವರ್ ಮಾಡಿದೆ ಅಂದರೆ ಹಾರ್ಟ್ ಸುತ್ತ ಒಂದು ಲೇಯರ್ ಕೊಟ್ಟಿದ್ದಾನೆ, ಆ ಲೇಯರ್ಗೂ ಹಾರ್ಟ್ಗೂ ಮಧ್ಯೆ ಒಂದು ಥಿನ್ ಲಿಕ್ವಿಡ್ ಕೊಟ್ಟಿದ್ದಾನೆ ಶಾಕ್ ಅಬ್ಸರ್ವ್ ಮಾಡೋಕ್ಕೆ. ಅದಾದಮೇಲೆ ಹಾರ್ಟ್ ಸುತ್ತ ಲಂಗ್ಸ್ ಕೊಟ್ಟಿದ್ದಾನೆ, ಲಂಗ್ಸ್ ಸ್ಪಾಂಜ್ ಇದ್ದಂಗೆ ಆ ಲಂಗ್ಸ್ ಕೊಟ್ಟಿದ್ದಾನೆ. ಲಂಗ್ಸ್ ಮೇಲ್ಗಡೆ ಒಂದು ಲೇಯರ್ ಕೊಟ್ಟಿದ್ದಾನೆ, ಅದ್ರ ಸುತ್ತ ಒಂದು ವಾಟರ್ ಇರುತ್ತೆ, ಅದು ಪ್ಲೂರಲ್ ಸ್ಪೇಸ್ ಅಂತೀವಿ. ಅದ್ರ ಮೇಲೆ ರಿಬ್ಸ್ ಬರುತ್ತೆ, ರಿಬ್ಸ್ ಮೇಲೆ ಮಸಲ್ ಬರುತ್ತೆ. ಇಷ್ಟು ಲೇಯರ್ಸ್ ನಿಮ್ಗೆ ಹಾರ್ಟ್ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಯಾವ ಥರ ಮಲ್ಕೊಂಡು ಕೂಡ ಹಾರ್ಟ್ ಏನೂ ಆಗಲ್ಲ. ಲೆಫ್ಟ್ ಸೈಡ್ ಮಲ್ಕೊಂಡು ಉಲ್ಟಾ ಮಲ್ಕೊಂಡು ಹೆಂಗ್ ಶಿರಸಾಹಸನ ಮಾಡಿದ್ರು ಕೂಡ ಹಾರ್ಟ್ ಎಲ್ಲೂ ಟಚ್ ಆಗಲ್ಲ. ಫ್ಯಾಂಟಾಸ್ಟಿಕ್ಲಿ ಪ್ರೊಟೆಕ್ಟೆಡ್ ಆರ್ಗನ್ ಹಾರ್ಟ್. ಈವನ್ ಎಷ್ಟೋ ಸರಿ ಆಕ್ಸಿಡೆಂಟ್ಗಳಾಗುತ್ತೆ, ಆಕ್ಸಿಡೆಂಟ್ಗಳೇ ಅವನಿಗೆ ತಲೆ ಹೊಡೆದೋಗಿರುತ್ತೆ, ಕೈ ಮುರಿದೋಗಿರುತ್ತೆ, ಕಾಲು ಮುರಿದೋಗಿರುತ್ತೆ, ಹಾರ್ಟ್ ಒಂಚೂರು ಏನೂ ಆಗಿಲ್ಲ, ಹಾರ್ಟ್ ಪ್ರಿಸ್ಟೀನ್ ಕೆಲಸ ಮಾಡ್ತಿರುತ್ತೆ. ಎಷ್ಟೊಂದು ಜನ ಬ್ರೈನ್ ಡೆಡ್ ಇರೋರಿಗೆ ಹಾರ್ಟ್ ಚೆನ್ನಾಗುತ್ತೆ, ನಾವು ಹಾರ್ಟ್ ತೆಗೆದು ಬೇರೆಯವ್ರು ಆಗ್ತೀವಿ, ಹಾರ್ಟ್ ಅವನ ಹತ್ರ ಇನ್ನೂ 20 ವರ್ಷ 30 ವರ್ಷ ಬದುಕಿರುತ್ತೆ. ಸೊ ಹಾರ್ಟ್ ಇಸ್ ಎ ಮೋಸ್ಟ್ ಬ್ಲೆಸ್ಡ್ ಆರ್ಗನ್. ಏನೂ ಆಗಲ್ಲ, ನೀವು ಹೆಂಗ್ ಮಲಗಿದ್ರು ಯಾವ ತರ ಆಕ್ಟಿವಿಟೀಸ್ ಮಾಡಿದ್ರು ಹಾರ್ಟ್ ಏನು ಟಚ್ ಆಗಲ್ಲ. ಹಾರ್ಟ್ ಪೇಷಂಟ್ಗಳು ಅಷ್ಟೇ, ಚೆನ್ನಾಗಿರೋ ಪೇಷಂಟ್ ಅಷ್ಟೇ, ಭಯ ಪಡೋದು
0: ಬೇಕಾಗಿಲ್ಲ. ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ನೀವು ಬಹಳಷ್ಟು ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು, ತಜ್ಞರು, ಇಷ್ಟೆಲ್ಲ ಕಟ್ಟುಪಾಡುಗಳು ಅಂದ್ರೆ ಶರೀರದಲ್ಲಿ ಸೂಕ್ಷ್ಮ ಅಂಗ, ಅಲ್ಲಿಂದ ಭಾವನೆಗಳು ಹೊರಗಡೆ ಬರುತ್ತೆ. ಇದು ಸಾಹಿತ್ಯಿಕವಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆ ಭಾವನೆಗಳು ಹೊರಗಡೆ ಬಂದಾಗ ಅದು ಇನ್ನೊಬ್ಬರಿಗೆ ಅದು ರೀಚ್ ಆಗಲ್ಲ, ಅಂದ್ರೆ ಆಪ್ತವಾಗಲ್ಲ. ಯಾಕಾಗಿ ಅಂತ ನೀವೇನಾದರೂ ಅಧ್ಯಯನ ಮಾಡಿದ್ದೀರಾ ಸರ್? ಯಾವತ್ತಾದರೂ ಒಂದು ಮೌನವಾಗಿ ಕೂತು ಯೋಚನೆ ಮಾಡಿದ್ದೀರಾ? ಒಂದು ಭಾವನೆ ಇರುತ್ತೆ, ಅದು ಮಗು ಇರ್ಬೋದು, ಹಿರಿಯರಾಗಬಹುದು, ಸ್ನೇಹಿತರಾಗಬಹುದು, ಪಕ್ಕದಲ್ಲೇ ಇರ್ತಾರೆ, ಅವರ ಭಾವನೆ ಹೊರಹೊಮ್ಮುತ್ತೆ, ಆದರೆ ನಮಗೆ ರೀಚ್ ಆಗಲ್ಲ.
1: ಸೊ ಇದು ವೈದ್ಯನಾಗಿ ನಿಮ್ಮಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ, ಒಬ್ಬ ಸಾಹಿತ್ಯರನ್ನು ಹೇಳಕ್ ಬರಲ್ಲ. ಸಿಂಪಲ್ ಆಗಿ ನನ್ನ ಮೆಡಿಕಲ್ ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಭಾವನೆಗಳಲ್ಲಿ ಇನ್ನೊಬ್ಬ ಮನಸ್ಸಿನ ಸ್ಪಂದನೆ, ಇನ್ನೊಬ್ಬನ ಭಾವನೆಗಳು ರೀಚ್ ಆಗೋದು, ಅವರು ರೆಸ್ಪಾಂಡ್ ಮಾಡೋದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೋತೀವಿ. ಬಟ್ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್.
0: ಅಲ್ಲ, ಈಗ ನೀವು ಕಾರ್ ಹತ್ರ ಒಬ್ಬ ಮನುಷ್ಯ ಬರ್ತಾ ಇದ್ದ ಅಂತ ಹೇಳಿದ್ರೆ, ಯಾಕೆ ಬರ್ತಾನೆ ಅಂತ ನೀವು ಕೇಳಿದ್ರಿ ಹೊರತಾಗಿ ನೀವು ಅರ್ಥ ಮಾಡ್ಕೊಳಕ್ ಹೋಗ್ಲಿಲ್ಲ.
1: ಅರ್ಥ ಮಾಡ್ಕೊಂಡೆ ಅರ್ಥ ಮಾಡ್ಕೊಂಡೋದಕ್ಕೆ ಅವನಿಗೆ ಆಪರೇಷನ್ ಮಾಡಿಸ್ಬೇಕು, ಬದುಕಿಸ್ಬೇಕು, ಇನ್ನೂ 4-6 ವರ್ಷ ಬದುಕಲಿ, ನನ್ನ ಬಗ್ಗೆ ಎಂತ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾನೆ, ಅವನಿಗೆ ಇನ್ನೂ ಸಹಾಯ ಮಾಡಬೇಕು, ಇನ್ನೂ ನನ್ನಿಂದ ಅವನಿಗೆ ಏನ್ ಬೇಕು ಎಲ್ಲ ಮಾಡ್ಬೋದು, ಬೇಕಾದ್ರೆ ಅವ್ನು ಕೇಳಿ ದುಡ್ಡು ಕೊಟ್ಬಿಡ್ತಾ ಇದ್ದ ಅವನು. ಅಂದ್ರೆ ಸ್ಪಂದಿಸಿದೀನಿ
0: ಅಂದ್ರೆ ಆ ಸ್ಪಂದನ ಹಲವರಿಗೆ ಇಲ್ಲ ಅಂತ ಹೇಳಬಹುದಾ ಸರ್?
1: ಅದು ಯಾಕಿಲ್ಲ ಅಂದ್ರೆ ಅವರವರ ಪರಿಸ್ಥಿತಿ, ಅವ್ರ ಬೆಳೆದ ಪರಿಸ್ಥಿತಿ, ಅವರವರ ಕಷ್ಟಗಳು ನಮ್ಗೆ ಇಷ್ಟೊಂದು ಗೊತ್ತಾಗಲ್ಲ. ಸಿ ಬೈ ಬರ್ತ್ ಎಲ್ಲ ಮಕ್ಕಳುವೇ ಒಳ್ಳೆಯವರೇ, ಎಲ್ಲ ಮಕ್ಕಳು ಕೂಡ ವಿಶ್ವ ಮಾನವನೇ ನಮ್ಮ ಕುವೆಂಪು ಅವರು ಹೇಳ್ದಂಗೆ. ಎಲ್ಲರೂ ಕೂಡ ಆತರ ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳುತ್ತೆ. ಅವ್ರು ಬೆಳೀತಾ ಬೆಳೀತಾ ಬೆಳೀತಾ ಅವರ ಭಾವನೆಗಳು ಚೇಂಜ್ ಆಗುತ್ತೆ, ಅವರ ಕಷ್ಟಗಳು, ಸಂಕಷ್ಟಗಳು, ಅವ್ರು ಬೆಳೀತಿರೋ ವಾತಾವರಣಗಳಿಂದ ಅವ್ರು ನಂಗೆ ಮಾಡಿಬಿಡುತ್ತೆ ಹೊರತು. ಎಲ್ಲರೂ ಬೈ ಬರ್ತಾರೆ, ಗುಡ್ ಪೀಪಲ್ ಅಂದ್ರೆ ಯಾರು ಅದನ್ನು ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಸಂತೋಷವಾಗಿ ಎಲ್ಲರತ್ರ ಹೊಂದ್ಕೊಂಡು ಪಾಸಿಟಿವ್ ಫೀಲಿಂಗ್ಸ್ನ ಬದುಕ್ತಾರೋ ಅವ್ರಿಗೆ ಹಾರ್ಟ್ ಚೆನ್ನಾಗುತ್ತೆ. ಪಾಸಿಟಿವ್ ಫೀಲಿಂಗ್ ಅಂದರೆ ವೆರಿ ಇಂಪಾರ್ಟೆಂಟ್. ದಾನ ಮಾಡೋದು, ಬೇರೆ ಒಳ್ಳೇದು ಮಾಡೋದು, ಬೇರೆಯವ್ರ ಹತ್ರ ಅಪ್ರಿಷಿಯೇಟ್ ಪಡಿಸ್ಕೊಳ್ಳೋದು, ಈ ಒಳ್ಳೆ ಕಾರ್ಯಗಳು ಮಾಡೋದ್ರಿಂದ ಸಂವೇರ್ ಇಟ್ ಹೆಲ್ಪ್ಸ್ ದ ಹಾರ್ಟ್.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ ವ್ಯಕ್ತಿ ವಿಶೇಷ. ಭಾಗವಹಿಸಿರುವಂತಹ ಅತಿಥಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ. ಬನ್ನಿ, ಮುಂದುವರೆದ ಮಾತುಗಳನ್ನು ಆಲಿಸೋಣ.
1: ಇನ್ನೊಂದು ಹೇಳ್ತೀನಿ ನಾನು, ಆಸ್ ಎ ಡಾಕ್ಟರ್ ದೇವ್ರು ನನಗೊಂದು ವರ ಕೊಟ್ಟಿದ್ದಾನೆ. ಎಲ್ಲಾ ಜನಗಳನ್ನು ನೋಡುವಂತ ವರ ಕೊಟ್ಟಿದ್ದಾನೆ. ಕಳ್ಳನ್ ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸ್ ಅವ್ರು ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ರು ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತನು ಎಲ್ಲರೂ ನೋಡ್ತೀನಿ, ಎಲ್ಲರ ಹೃದಯ ನೋಡ್ತೀನಿ, ಎಲ್ಲರ ಹೃದಯಕ್ಕೆ ಆಂಜಿಯೋಗ್ರಾಮ್ ನೋಡ್ತೀನಿ, ಅವ್ನ ಹಾರ್ಟ್ ಹೆಂಗಿದೆ, ಅವ್ನು ಹಿಂಗಿದೆ ಹಿಂಗಿದೆ ಎಲ್ಲ ನೋಡ್ತಾ ಇರ್ತೀನಿ. ಮನುಷ್ಯನವಾಗಿ ಭಾವನಾತ್ಮಕವಾಗಿ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿದಾಗ ಆಶ್ಚರ್ಯ ಆಗುತ್ತೆ. ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನೂ ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದರೆ ನಿಮ್ಮ ಒಳ್ಳೆತನ. ಯಾರಲ್ಲಿ ತುಂಬ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿರುತ್ತೆ. ಇದು ಸೈಂಟಿಫಿಕಲ್ ಕಾರ್ಡ್ಲಿಸ್ಟಾಗಿ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಜನ ಹೇಳಿರಲ್ಲ, ನಾನು ಕಾರ್ಡ್ಲಿಸ್ಟಾಗಿ ಅಥೆಂಟಿಕೇಟ್ ಆಗಿ ಹೇಳ್ತಾ ಇದ್ದೀನಿ. ಅಂಥವ್ರ ಹಾರ್ಟ್ ಚೆನ್ನಾಗಿರುತ್ತೆ. ನಾನು ಎಷ್ಟೊಂದ್ಸರಿ ಆಂಜಿಯೋಗ್ರಾಮ್ ಆದ್ಮೇಲೆ ಹೇಳ್ತೀನಿ, ಆಪರೇಷನ್ ಆಂಜಿಯೋಗ್ರಾಮ್, ಏನಮ್ಮ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಲೈಫ್

0: ದಯವಿಟ್ಟು ಹೋಗ್ತೀನಿ ಅವ್ರಿಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ನನ್ನ ಅಷ್ಟಿಂಗಳು ಗೊತ್ತು ಸರ್, ನೋಡಿ ಸರ್ ಇವನು ಏನೋ ತುಂಬ ಒಳ್ಳೆ ಕೆಲಸ ಮಾಡಿದೆ, ನೋಡಿ ಸರ್ ಅಷ್ಟು ಚೆನ್ನಾಗಿದೆ ಅಂತ ನಮ್ಮ ಅಷ್ಟಿಂಗಳ ಮಾತಾಡ್ಕೋತೀವಿ. ಅಂದರೆ ದೇವರು ಮಾಡಿರುವಂಥ ಕ್ರಿಯೇಷನ್ನು ಎಲ್ಲೂ ಕೂಡ ತಪ್ಪಾಗಲ್ಲ. ಅದು ಮಾಡಿರೋದೆಲ್ಲ ಕೂಡ ಸೈಂಟಿಫಿಕಲಿ ಪ್ರೂವನ್, ಅಂಡ್ ಆಲ್ಸೋ ನಮ್ಮ ಆಲ್ರೆಡಿ ನಮ್ಮ ಸಂಸ್ಕೃತಿಯಲ್ಲಿ ಅದೇ ಹೇಳ್ತಾ ಇದೆ.
1: ಪಾಲನೆಯನ್ನು ಮಾತ್ರ ನಮಗೆ ಬಿಟ್ಬಿಟ್ಟಿದೆ
0: ಬಿಟ್ಬಿಟ್ಟಿದ್ದಾನಷ್ಟೇ.
1: ಅದನ್ನ ರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿನ್ನದು,
0: ನಿನ್ನದು
1: ಸೃಷ್ಟಿಕರ್ತ
0: ಬಿಟ್ಟು.
1: ಸರ್, ನಿಮ್ಮ ಕನಸು ಏನು ಸರ್?
0: ಕನಸು, ನಾನು ಈಗ ಜೀವನ ಮಾಡ್ತಾ ಇದ್ದೀನಿ, ಈ ಜೀವನ ಇನ್ನೂ ಎಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಇದೇ ತರ ಸೇವೆ ನಡೀಲಿ, ಇನ್ನೂ ನಾಲ್ಕಾರು ಜನಕ್ಕೆ ಒಳ್ಳೇದಾಗ್ಲಿ. ನನ್ನ ಮಗನು ಡಾಕ್ಟರ್ ಆಗ್ತಾ ಇದ್ದಾನೆ, ನನ್ನ ಮಗನು ಕೂಡ ನಂತರನೇ ಈ ಥರ ಮನೋಭಾವ ಬೆಳೆಸ್ಕೊಂಡು ಇದೇ ಥರ ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಲಿ. ಆಮೇಲೆ ನಾನು ಟೀಚರ್, ನನ್ನ ಹತ್ರ ತುಂಬ ಜನ ಸ್ಟೂಡೆಂಟ್ ಬರ್ತೀನಿ, ಟೀಚ್ ಮಾಡ್ತೀನಿ, ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ ಈ ಮೆಡಿಕಲ್ ಪ್ರೊಫೆಷನ್ನ ದುಡ್ಡು ಸಿಗಲ್ಲ, ಕೆಲಸ ಜಾಸ್ತಿ ಅಂತ ಯಾರು ಕೂಡ ನೆಗೆಟಿವ್ ಮಾತಾಡಬೇಡಿ. ಇದು ಒಂದು ವರ, ಈ ವರನ ಅನುಭವಿಸಿ, ಈ ವರನ ಸಂತೋಷವಾಗಿ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಎಂಜಾಯ್ ದಿಸ್ ಪ್ರೊಫೆಷನ್. ಇದನ್ನು ನಾನು ಹೇಳ್ತೀನಿ,
1: ಹಣ ಇದ್ರೆ ಸಂತೋಷ ಅಂತ ಹಲವರದು ವಾದ.
0: ಅದನ್ನ ಖಂಡಿತವಾಗಿ ಹಣ ಬೇಕಲೇಬೇಕು, ಹಣ ಇಲ್ಲದೆ ನೀವು ಹೆಂಗ್ ಜೀವನ ಮಾಡೋದು? ಹಣ ಬೇಕು, ಬಟ್ ಹಣನೇ ಎಲ್ಲ ಅಲ್ಲ. ಹಣದಲ್ಲಿ ಮನುಷ್ಯನಿಗೆ ತನ್ನ ಅವಶ್ಯಕತೆಗಳನ್ನು ಪಡ್ಕೊಳ್ಳೋಕ್ಕೆಲ್ಲ ಬೇಕು, ಸ್ವಲ್ಪ ನಮ್ಮ ಪ್ರೆಸ್ಟೀಜು ಪ್ರೈಡು ತೋರಿಸ್ಕೊಳ್ಳೋಕೆ ಹಣ ಬೇಕಾಗುತ್ತೆ. ಬಟ್ ಹೆಚ್ಚು ವರ್ಷ ಬದುಕೋದಕ್ಕೆ, ಸಂತೋಷ ಬದುಕೋದಕ್ಕೆ, ನೆಮ್ಮದಿಯಾಗಿ ಬದುಕೋದಕ್ಕೆ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹಣ ಬೇಕಾಗಿಲ್ಲ. ಅದಕ್ಕೆ ಜಸ್ಟ್ ಬೇಕಾದ್ದು ಮನೋಭಾವನೆ, ಆ ಮನಸ್ಸಿನ ಸ್ಥಿತಿ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸರಿಯಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು ಅಂದರೆ ಈ ಕ್ಯಾನ್ ಲೀಡ್ ಎ ವಂಡರ್ಫುಲ್ ಲೈಫ್.
1: ಸರಿ, ಈಗ ನೀವು ತಜ್ಞರಾಗಿ ಹಲವರಿಗೆ ಮಾರ್ಗದರ್ಶನವನ್ನು ಕೊಡ್ತೀರಿ, ಈ ಮಾತ್ರೇನ ಇಷ್ಟು ಗಂಟೆಯಲ್ಲಿ ತಗೊಳ್ಬೇಕು ಅಂತ ಹೇಳ್ತಾ ಇರ್ತೀರಿ, ಹಲವರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಆಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಸರ್?
0: ಅಲ್ಲ, ನಿರ್ಲಕ್ಷ್ಯ ವಹಿಸಿದಾಗ ಐ ಆಮ್ ಎ ವೆರಿ ಬ್ಯಾಡ್ ಟೀಚರ್ ಅಂತ ನಾನು ಬೈತೀನಿ ಅವ್ರಿಗೆ, ಬೈದೇ ಬಿಡ್ತೀನಿ ಅವ್ರಿಗೆ, ಇಷ್ಟು ಬುದ್ಧಿ ಇಲ್ಲ ನಿಮಗೆ. ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ನಿಮ್ಗೇನು ಬೇಕು ಆ್ಯಸ್ ಎ ಪೇಷಂಟ್, ನೀವೇನು ಹುಡುಕ್ತಿಬೇಕು? ಮೊದಲೇ ನಿಮ್ಮ ಕಾಯಿಲೆ ಇದೆ ಗೊತ್ತಾಗಬೇಕು. ಎರಡನೇದು, ನಿಮ್ಮ ಕಾಯಿಲೆ ಮೆಡಿಸಿನ್ಸ್ ಇಲ್ಲದೆ ಗುಣ ಆಗಲ್ಲ ಅಂತ ಗೊತ್ತಾಗಬೇಕು. ಮೆಡಿಸಿನ್ಸ್ ಗುಣ ಆಗಬೇಕು ಅಂತ ನಿಮ್ಮ ಭಾವನೆ ಇತ್ತು, ದಯವಿಟ್ಟು ನಮ್ಮ ತರಬೇಡಿ. ಸೈಂಟಿಫಿಕಲಿ ಟ್ರೀಟ್ಮೆಂಟ್ ಕೊಡೋ ಅಂದ್ರೆ ಡಾಕ್ಟರ್, ನಾನು ತುಂಬ ನಿಷ್ಠೂರವಾಗಿ ಮಾತಾಡೋದು ಡಾಕ್ಟರ್, ನಾನು ಎಲ್ಲೂ ಕೂಡ ನಾನು ಈ ಕನ್ಫ್ಯೂಷನ್ನು ಮಾತಾಡೋ ಡಾಕ್ಟರ್ ಅಲ್ಲ. ನಾನು ನನ್ನ ಹತ್ರ ಬಂದಮೇಲೆ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹತ್ರ ಬಂದು ನಾನು ಹೇಳ್ದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆಯೋ ಎಲ್ಲ ಥರ ಪ್ರಯತ್ನ ಮಾಡ್ಬಿಡ್ತೀನಿ, ಹೆಲ್ಪ್ ಮಾಡ್ತೀನಿ. ಯು ಟು ಅಕ್ಸೆಪ್ಟ್ ಆಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ನನ್ನ ಹತ್ರ ಫಾಲೋ ಮಾಡಿ ನನ್ನ ಹತ್ರ ಬರಲೇಬೇಡಿ, ದಯವಿಟ್ಟು ಬರಬೇಡಿ. ಗೋ ಟು ಎನಿ ಡಾಕ್ಟರ್ ಯು ವಾಂಟ್, ನೀ ಈ ಡಾಕ್ಟರ್ ಹತ್ರ ಹೋಗಿ ಅಂತೇಳಿ ನಾನೇ ಫಾರ್ಮಲ್ ಡಾಕ್ಟರ್ ಕಳಿಸ್ಬಿಡ್ತೀನಿ, ನಾನೇ ಬರ್ಕೊಡ್ತೀನಿ ಡಾಕ್ಟರ್ ಹತ್ರ ಹೋಗಿ ಅಂತ. ನನ್ನ ಹತ್ರ ಬಂದಮೇಲೆ ಯು ಹ್ಯಾವ್ ಟು ಲಿಸನ್ ಟು ಮೀ, ಅಷ್ಟು ಸ್ಟ್ರಿಕ್ಟ್ ನನ್ನ ವಿಷಯದಲ್ಲಿ. ಸೊ ನನ್ನ ಭಾಗ್ಯನೋ ಅಥವಾ ನನ್ನ ದೇವರ ಆಶೀರ್ವಾದನೋ, ನನ್ನ ಹತ್ರ ಬರೋ ಪೇಷಂಟ್ಸ್ ತುಂಬ ತುಂಬ ಒಳ್ಳೆ ಜನ. ಒಳ್ಳೆ ಜನ ಅಂದರೆ ನಾನು ಹೇಳಿದ್ರೆ ಶಿರಸಾವಹಿಸಿ ಪಾಯಿಸ್ಬಿಡ್ತಾರೆ, ಅದೇನೋ ನನಗೆ ತುಂಬ ಖುಷಿ. ಅವ್ರು ಹೇಳಿದ ಹಿಂಗೆ ಲೈನ್ ಹಾಕಿದ್ರೆ ಲೈನ್ ದಾಟಲ್ಲ, ಮಾತುಗಳು ತೊಗೊಳ್ಳೋದಾಗಿರ್ಬೋದು, ಫಾಲೋಅಪ್ ಬರೋದಾಗಿರ್ಬೋದು, ನಾನು ಹೇಳಿದ್ರೆ ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ಮೆಜಾರಿಟಿ ಪೀಪಲ್ ಯಾರೋ ಒಂದು 1-2% ನಾನು ಹೇಳಿದ ಮಾತು ಕೇಳಿ ಅಂದರೆ ಒಂದು 2 ಸಲ ಹೇಳ್ತೀನಿ, ಅವ್ರು ಹೇಳ್ಬಿಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ ಬೇರೆ ಕಡೆ ಹೋಗಿ ಅಂತ ಹೇಳಿಬಿಡ್ತೀನಿ ನಾನು. ನಿಷ್ಠೂರಾಗಿ ಹೇಳ್ಬಿಡ್ತೀನಿ, ಯಾಕಂದರೆ ನನ್ನ ವೃತ್ತಿಗೆ ಅಲ್ಲೆಲ್ಲೂ ಕೂಡ ದಕ್ಕು ಬರಬಾರ್ದು. ನನಗೆ ಅನಿಸ್ತು ಮೋಸ ಅನಿಸ್ಕೋತಾರೆ, ನಾನು ಸರಿಯಾಗಿ ನಾನು ಟ್ರೀಟ್ಮೆಂಟ್ ಕೊಟ್ಟದ್ದು ಸರಿಯಾಗಿ ವರ್ಕ್ ಆಗಿಲ್ಲ, ಟ್ರೀಟ್ಮೆಂಟ್ ಸರಿ ಮಾಡಲಿಲ್ಲ, ಐ ಫೀಲ್ ಮೈಸೆಲ್ಫ್ ಗಿಲ್ಟ್, ನಾನು ಸರಿಯಾದ ಕೆಲಸ ಮಾಡ್ತಾ ಇಲ್ಲ, ನಾನು ಸರಿಯಾದ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ನಾನು ಕಲ್ತಿರುವಂತ ಪ್ರೊಫೆಷನ್ನು ಈ ಪೇಷಂಟ್ಗೆ ಹೆಲ್ಪ್ ಆಗಿಲ್ಲ ಅಂದ್ರೆ ಇಟ್ಸ್ ವೇಸ್ಟ್.
1: ಅಂದ್ರೆ ವೈದ್ಯರನ್ನ ಸಂಪರ್ಕ ಮಾಡುವಂತಹವರು ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ನೊಂದು ಬೆಂದು ವೈದ್ಯರ ಹತ್ರ ಬಂದಾಗ ವೈದ್ಯರ ಮಾತನ್ನ ಕೇಳಲೇಬೇಕು
0: ಖಂಡಿತ,
1: ಆಗ ವೈದ್ಯರಿಗೆ ಕೊಡುವಂತಹ ಒಂದು ಗೌರವ ಅಂತ.
0: ಹೇಳ್ತಾರೆ

0: ಒಟ್ಟಾರೆ ಸರ್, ನಿಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಸಾಕಷ್ಟು ಮಾತುಗಳಲ್ಲಿ ನೀವು ಹೇಳಿದ್ರೆ ಕಟ್ಟ ಕಡೆಯದಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
1: ತುಂಬಾ ಮುಖ್ಯವಾದ ಪ್ರಸ್ತುತವಾದಂಥ ವಿಷಯ ಏನಂದ್ರೆ, ಜನಗಳು ಬುದ್ಧಿವಂತರಾಗ್ತಾ ಆಗ್ತಾ ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ತುಂಬಾ ಜನಗಳಿಗೆಲ್ಲ ಬರ್ತಾ ಇರೋದ್ರಿಂದ ಜನಗಳಿಗೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ ನಂಬಿಕೆ ಇಲ್ಲ. ಭಾಳ ಜನ ಈ ಪ್ರೊಫೆಷನ್ ಬಗ್ಗೆ ನೆಗೆಟಿವಿಸಮು, ಡೌಟು, ಮತ್ತೆ ನಾಲ್ಕಾರು ಸೆಕೆಂಡ್ ಒಪಿನಿಯನ್ಸು, ಥರ್ಡ್ ಒಪಿನಿಯನ್ಸ್ ತಗೊಂಡು ಕನ್ಫ್ಯೂಸ್ ಮಾಡಿಕೊಂಡು ಸೂಕ್ತ ಕಾಲಕ್ಕೆ ಟ್ರೀಟ್ಮೆಂಟ್ ತಗೊಳ್ಳದೆ ಸಫರ್ ಆಗ್ತಾ ಇದ್ದಾರೆ. ಅದನ್ನು ಹೇಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಫಸ್ಟ್ ಚೂಸ್ ಯುವರ್ ಡಾಕ್ಟರ್ ಹೇಳ್ತೀನಿ. ಯಾರಾದರೂ ಆಗಬಹುದು, ಚೂಸ್ ಯುವರ್ ಡಾಕ್ಟರ್. ನೀವು ಡಾಕ್ಟರ್ನ ವೈದ್ಯನ ಚೂಸ್ ಮಾಡಿದ್ಮೇಲೆ ಅವ್ರ ಕೇಪಬಿಲಿಟಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರು ಹೇಳಿದ್ದನ್ನು ಶಿರಸಾವಹಿಸಿ ಪಾಲಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ. ಅದನ್ನು ಡೌಟ್ ಪಟ್ಟು ಟ್ರೀಟ್ಮೆಂಟ್ ಸರಿ ತೊಗೊಂಡಿಲ್ಲ ಅಂದರೆ ಅವ್ರ ತಗೋದು ವೇಸ್ಟು, ನಿಮ್ಮ ಪೇಷಂಟು ಕೂಡ ಒಳ್ಳೇದಾಗಲ್ಲ. ದಯವಿಟ್ಟು ಇನ್ನೂ ಕೂಡ ಮೆಡಿಕಲ್ ಪ್ರೊಫೆಷನಲ್ಲಿ ಇನ್ನೂ ಕೂಡ ಸತ್ಯ, ಟ್ರೂತ್ ಅನ್ನೋದು, ಅಥವಾ ಸಿನ್ಸಿಯಾರಿಟಿ ಅನ್ನೋದು, ಹಾರ್ಡ್ ವರ್ಕ್ ಅನ್ನೋದು, ಒಳ್ಳೆ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ ಎಲ್ಲ ಫೀಲ್ಡ್ ನೋಡಿದ್ದೀನಿ. ಮೆಡಿಕಲ್ ಪ್ರೊಫೆಷನಲ್ಲಿ ಇನ್ನೂ ಕೂಡ ಒಳ್ಳೆತನ, ಒಳ್ಳೆ ಡಾಕ್ಟರ್ಸು, ಹಾರ್ಡ್ ವರ್ಕಿಂಗ್ ಡಾಕ್ಟರ್ಸು, ಗುಡ್ ಡಾಕ್ಟರ್ಸು ಎಲ್ಲ ಇದ್ದಾರೆ. ಸೊ ಅದನ್ನು ಚೂಸ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ. ಡಾಕ್ಟರ್ ಹೇಳಿದಂತಹ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಖಂಡಿತ ನಿಮ್ಮ ಪ್ರಾಬ್ಲಮ್ಸ್ಗೆ ಆನ್ಸರ್ ಸಿಗುತ್ತೆ.
0: ನಿಮ್ಮ ಜೀವನದ ಮಾದರಿ ಅಂತ ಹೇಳೋದಾದ್ರೆ ನಿಮ್ಮ ಗುರುಗಳನ್ನ ಸ್ಮರಿಸಬಹುದಾ ಈ ಸಂದರ್ಭದಲ್ಲಿ?
1: ಖಂಡಿತ. ನಮ್ಮ ಗುರುಗಳಲ್ಲಿ ಈಗ ನನ್ನ ಜೊತೆ ನನ್ನ ಕಾರ್ಡ್ ಟ್ರೈನಿಂಗ್ ತಗೊಳ್ಳುವಾಗ ಸತ್ಯಸಾಯಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಪಿ ಕೆ ಡ್ಯಾಶ್ ಅಂತ ಒಬ್ಬರು ಗುರುಗಳಿದ್ದಾರೆ, ಅವರು ಒರಿಸದವರು. ಅವ್ರು ನೋಡಿದ್ಮೇಲೆ ಅವ್ರ ತರ ಆಗಬೇಕು ಅಂತ ಒಂದು ಮಾರ್ಗದರ್ಶನ ಅವ್ರು ನೋಡಿದಲ್ಲ ಅನಿಸಿದ್ರು. ಅವರು ಒರಿಸ್ಸಾದಿಂದ ಬಂದಿರೋರು, ಒರಿಸ್ಸಾ
0: ಭುವನೇಶ್ವರ್
1: ಭುವನೇಶ್ವರಿಂದ ಬಂದಿರೋರು. ಅವರು ಕಾರ್ಡಿಯಲಿಸ್ಟ್ ಆಗಿ 30 ವರ್ಷದಿಂದ ಸರ್ವಿಸ್ ಈಗಲೂ ಮಾಡ್ತಾ ಇದ್ದಾರೆ, ಈಗಲೂ ಕಾರ್ಡಿಯಲಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಏನೂ ಅಪೇಕ್ಷೆ ಪಟ್ಟವರಲ್ಲ, ಅವ್ರ ಹತ್ರ ಮನೆ ಇಲ್ಲ, ಅವ್ರ ಹತ್ರ ಒಂದು ಸಿಂಪಲ್ ಕಾರ್ ಇದೆ, ಬೆಳಗ್ಗಿನ ಸಮಯದಲ್ಲಿ ಬರೀ ರೋಗಿಗಳ ಸೇವೆ ಮಾಡೋದು ಒಂದೇ ಕೆಲಸ. ಅವ್ರು ಸತ್ಯಸಾಯಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಗುರುಗಳವರು. ಅವರು ಎಷ್ಟೊಂದು ಕೆಲಸ ಮಾಡ್ತಾರೆ ಅಂಡ್ ಅವರು ಅವ್ರು ಊಟನೂ ಅಷ್ಟೇ, ಅವ್ರು ತುಂಬ ಕಡಿಮೆ, ಏನೂ ತಿನ್ನಲ್ಲ ಅವರು. ಅವ್ರು ಪಿಕ್ಚರ್ ನೋಡಲ್ಲ, ಟಿ ವಿ ನೋಡಲ್ಲ, ಮೊಬೈಲ್ ಸೋಷಿಯಲ್ ಮೀಡಿಯಾ ನೋಡಲ್ಲ. ಪೇಷಂಟ್ಗಳಿಗೆ ಏನು ಸಹಾಯ ಬೇಕು ಮಾಡ್ತಾರೆ.

0: ಬೇಕಾದ್ರೆ ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅವ್ರಿಗೆ ತುಂಬ ಕಷ್ಟ ಜೋಬಿನ ದುಡ್ಡು ಕೊಟ್ಬಿಡ್ತಾರೆ ಅವರಿಗೆ. ಆ ಥರ ಸೇವಾ ಮನೋಭಾವ, ಆ ಸೇವೆಯೇ ತನ್ನ ಕರ್ತವ್ಯ ಅಂದ್ಕೊಂಡು ತುಂಬ ಸಿಂಪಲ್ ಆಗಿ ಬದುಕಿರುವಂತಹ ಜೀವಂತವಾದ ದೇವರು ಅಂದರೆ ಅವರು ಅಂತ ಹೇಳಬೇಕು. ಡಾಕ್ಟರ್ ಪಿ ಕೆ ಡ್ಯಾಶ್ ಈಗ ಅವರು ಒರಿಸ್ಸಾದಲ್ಲಿದ್ದಾರೆ, ಬಿಟ್ಟು ಬೆಂಗಳೂರಿಂದ ಹೋಗಿ ಒರಿಸ್ಸಾ ಸೆಟ್ಲ್ ಆಗಿದ್ದಾರೆ. ಅವರೇ ನನ್ನ ಮಾರ್ಗದರ್ಶನ. ಈಗಲೂ ಕೂಡ ಇಷ್ಟು ವಯಸ್ಸಾಗಿದ್ರು ಕೂಡ ನಾನು ತುಂಬ ಬೇಜಾರು ಫೋನ್ ಮಾಡ್ತೀನಿ ಅವ್ರಿಗೆ, ಹಿಂಗಾಯ್ತು ಈ ಪೇಷಂಟ್ ಹಿಂಗಾಯ್ತು, ನಾನೇನು ಮಾಡೋಕ್ಕಾಗತ್ತೆ, ಇಷ್ಟು ಇದಕ್ಕಿಂತ ಮಾಡ್ಬೋದಿತ್ತಾ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ನೋ ನೋ ಯು ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್, ಡೋಂಟ್ ವರಿ, ಸಮಟೈಮ್ಸ್ ನಮ್ಮ ಕೈ ನಾವು ಟ್ರೀಟ್ಮೆಂಟ್ ಕೆಲವು ಟೈಮ್ ವರ್ಕ್ ಆಗಲ್ಲ ಅಂತ ಸಮಾಧಾನ ಮಾಡ್ತಾರೆ. ಈಗಲೂ ಕೂಡ ಏನೇ ಪ್ರಾಬ್ಲಮ್ ಇಲ್ಲ ಅಲ್ಲಿ ಟಾಕ್ಟಿಂಗ್, ಈಸ್ ಮೈ ಗುರುಗಳು ಡಾಕ್ಟರ್ ಪ್ರಭಕ್ತ್ ಕೆ ಡ್ಯಾಶ್ ಹೆಸರು ಅವ್ರದ್ದು.
1: ಅವ್ರನ್ನ ಸ್ಮರಿಸ್ತೀರಿ
0: ಖಂಡಿತ.
1: ಅಂದಹಾಗೆ ಸರ್, ಒಂದು ಹೆಜ್ಜೆ ಹಿಂದೆ ಹೋದಾಗ ನೀವು ಸರಿಸುಮಾರು ಎಷ್ಟು ಶಸ್ತ್ರಚಿಕಿತ್ಸೆಯಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ ಹೇಳ್ಬೋದು?
0: ಶಸ್ತ್ರಚಿಕಿತ್ಸೆಯಲ್ಲಿ ಅಂದರೆ ಈ ಡಯಾಗ್ನೋಸ್ಟಿಕ್ ಅಂತೇವೆ, ಡಯಾಗ್ನೋಸ್ಟಿಕ್ ಅಂದರೆ ಪತ್ತೆ ಹಚ್ಚಕ್ ಮಾಡುವಂಥ ಟೆಸ್ಟ್ಗಳಂತೀವಿ, ಅದು ಸುಮಾರು ಒಂದು 10,000 ಅಷ್ಟು ಮಾಡಿದ್ದೀನಿ. ಥೆರಪಿಟಿಕ್ ಅಂದರೆ ಈ ಆಪರೇಷನ್ ಥರ ಮಾಡ್ತೇವೆ ಅದನ್ನು, ಥೆರಪಿಟಿಕ್ ಪ್ರೊಸೀಜರ್ಸ್ ಅಂದರೆ ಅದು ಒಂದು 5,000-6,000 ಅಷ್ಟು ಮಾಡಿದ್ದೀನಿ. ಬಟ್ 100,000 ಪೇಷಂಟ್ ಹೃದಯನ ಟಚ್ ಮಾಡಿದ್ದೀವಿ, ಪರೀಕ್ಷೆ ಚೆಕ್ ಮಾಡೋದಾಗಿರ್ಬೋದು, ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು. ಆಲ್ಮೋಸ್ಟ್ 20 ವರ್ಷ ಆಯ್ತು ಈಗ, 100,000 ಜನ ಪೇಷಂಟ್ನ ಕನ್ಸಲ್ಟೇಷನ್ ಮಾಡಿದ್ದೀವಿ, ನೋಡಿದ್ದೀವಿ. ಅಷ್ಟು ಜನ ಸಂಪರ್ಕ, ಈಗಲೂ ಕೂಡ ಸುಮಾರು ಜನ ಸಂಪರ್ಕ. ಈಗಲೂ 20 ವರ್ಷದ ಕಂಟಿನ್ಯೂಸ್, ಈಗಲೂ ಕೂಡ ನಾನು ಆಪರೇಷನ್ ಮಾಡಿದ ಮೊದಲನೇ ಪೇಷಂಟ್ ಈಗಲೂ ನಾತ ಬರ್ತಾನೆ, ಫಸ್ಟ್ ಪೇಷಂಟ್ ಮೈಸೂರಲ್ಲಿ ಮಾಡಿದ್ದು ಈಗಲೂ ಬರ್ತಾರೆ.
1: ಅದು ಒಂದು ಮರೆಯಲಾರದ ಸಂಗತಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಸಂಗತಿಗಳನ್ನ ನೀವು ಕಣ್ಣಾರೆ ನೋಡಿದ್ದೀರಿ, ಹೃದಯದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಜೀವ ತುಂಬಿದ್ದೀರಿ. ಜೀವನ ಅಂತ ಅಂದ್ರೆ ಏನು ಸರ್?
0: ಇದು ತುಂಬಾ ಕಷ್ಟವಾದ ಪ್ರಶ್ನೆ ಅಂತ ಹೇಳ್ಕೊಳ್ತೀನಿ ಕೇಳೋ ಕ್ವಶನ್. ಜೀವನ ವೈದ್ಯನಿಗಿದು ಇಷ್ಟೆಲ್ಲ ಮಾತಾಡ್ಬೋದು, ನಾನು ಮೆಡಿಕಲ್ ಬಗ್ಗೆ, ಹಾರ್ಟ್ ಬಗ್ಗೆ ಇನ್ನೆರಡು ಕ್ವಶನ್ ಆನ್ಸರ್ ಮಾಡ್ಬೋದು. ಜೀವನ ಅಂದ್ರೆ ಹೇಳೋದ್ರೆ ಸ್ವಲ್ಪ ಕಷ್ಟ ನನಗೆ. ಜೀವನ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಜೀವನ ಅಂದ್ರೆ ಇಟ್ಸ್ ಲೈಕ್ ನೀವೊಬ್ಬರೇ ನಿಮ್ಮ ಜೀವನದಲ್ಲಿರೋದು, ಬೇರೆಯವರೆಲ್ಲ ಹೊಂದಾಣಿಕೆಗಳು ಅಷ್ಟೇ. ನೀವು ಅನ್ಕೊಂಡಂಗೆ ಏನೂ ಸಿಗಲ್ಲ. ನಿಮ್ಮ ಸಂಗಾತಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ನಿಮ್ಮ ಪೇಷಂಟ್ಸ್ ಎಲ್ಲರೂ ಕೂಡ ದೇ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್. ಅವರವರ ಭಾವನೆಗಳನ್ನ ರೆಸ್ಪೆಕ್ಟ್ ಕೊಡಬೇಕು, ಅವರ ಭಾವನೆಗಳು ನಿಮ್ಗೆ ಹೊಂದಾಣಿಕೆ ಆದರೆ ನೀವೇ ಹೊಂದ್ಕೊಂಡು ಹೋಗಬೇಕು ಹೊರತು. ನೀವು ಚೆನ್ನಾಗಿ ಬದುಕಬೇಕು, ನೀವು ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡಬೇಕು ಹೊರತು ಬೇರೆಯವ್ರು ಹಿಂಗೆ ಮಾಡಬೇಕು, ಅವ್ರು ಹಿಂಗೆ ಮಾಡಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಮಾನಸಿಕವಾಗಿ ಒತ್ತಡ ತಗೊಂಡು ಮಾನಸಿಕ ಡಿಸ್ಟರ್ಬ್ ಆಗೋದು ಇಟ್ಸ್ ಅ ಫೂಲಿಶ್ನೆಸ್. ಸೊ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿ. ಜೀವನ ಅಂದರೆ ನಮ್ಮ ಜೀವನ ಅಂದರೆ ದೇವರು ಕೊಟ್ಟಿರುವಂಥ ಈ ಜೀವನ, ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡ್ಬೋದು, ನಮ್ಮ ಪರ್ಫೆಕ್ಷನ್ ಮಾಡಿಕೊಂಡು. ಬೇರೆ ಸುತ್ತ ಇರೋರೆಲ್ಲರೂ ಕೂಡ ಇದ್ದಾರೆ, ಅವ್ರು ನಮ್ಗೆ ತುಂಬ ಇಷ್ಟಪಡ್ತಾರೆ, ಅವ್ರು ಹಿಂಗೆ ಮಾಡಬೇಕು, ಇವ್ರು ಹಿಂಗೆ ಮಾಡಬೇಕು, ಇದು ಹಿಂಗೆ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದಕ್ಕಿಂತ ಹೆಂಗಿದೆಯೋ ಅದನ್ನು ಯು ಟು ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ದಿಸ್ ವಾಟ್ ಐ ಲರ್ನ್ಡ್. ನಾವು ಚಿಕ್ಕವರಾಗಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ. ಆ್ಯಸ್ ವಿ ಗ್ರೋ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲೈಫ್ ಇರೋದೇ ಹೀಗೆ. ಈಗ ನನ್ನ ಮಕ್ಕಳಿದ್ದಾರೆ, ತಂದೆ ತಾಯಿಗಳ ಬಗ್ಗೆ ಇದ್ದ ಭಾವನೆಗಳು ನಮ್ಮ ಮಕ್ಕಳಿಗೆ ಇರಲ್ಲ. ಯು ಕಾಂಟ್ ಎಕ್ಸ್ಪೆಕ್ಟ್ ಇದ ನ್ಯೂ ಜನರೇಷನ್ ಜನ್ಜಿಗಳವರೆಲ್ಲ ಅವ್ರಿಗೆ ನಾವು ಗೌರವ ಕೊಡಬೇಕು ಹೊರತು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ನಾನು ದೊಡ್ಡ ಡಾಕ್ಟ್ರು, ನಾನು ಹೇಳಿದಂಗೆ ಇರಲ್ಲ ಕೇಳಬೇಕು, ನೋ ನೆವರ್. ಸೊ ಜೀವನ ಅಂದರೆ ಮೋರ್ ಗಿವಿಂಗ್ ಅಂಡ್ ಲೆಸ್ ಎಕ್ಸ್ಪೆಕ್ಟೇಷನ್, ಇಷ್ಟೇ ಜೀವನ.
1: ಒಳ್ಳೆಯದು ಸರ್, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಆಗಮಿಸಿ ನಿಮ್ಮ ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ ರೀತಿ ಮತ್ತು ಅನುಭವಗಳನ್ನು ಮತ್ತು ಹಲವು ಮರೆಯಲಾರದ ಸಂಗತಿಗಳನ್ನು ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಮೆರಿಟ್ ಸ್ಟೂಡೆಂಟ್ ಅಂತ ಹೇಳಿದ್ರಿ, ನಿಜವಾಗ್ಲೂ ಕೂಡ ತುಂಬ ಖುಷಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಯನ್ನು ಅವರ ಒಂದು ಕಿವಿ ಮಾತನ್ನು ಮಾತಿನುದ್ದಕ್ಕೂ ನೀವು ಸ್ಮರಿಸ್ತಾ ಬಂದ್ರಿ. ನಮಗೆಲ್ಲೋ ಒಂದು ಕಡೆ ಜನರು ನಿಮಗೆ ಅಭಿಮಾನದ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ ಅಂತ ಅಂದಾಗ ಮೊದಲ ಸ್ಥಾನವನ್ನ ನಿಮ್ಮ ತಂದೆ ಅಲಂಕರಿಸಿದ್ರು ಅಂತ ನಮಗೆ ಅನ್ನಿಸ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ನಿಮ್ಮ ಕನಸುಗಳು ಎಲ್ಲವೂ ಕೂಡ ಈಡೇರಲಿ, ನಿಮ್ಮ ಮಾರ್ಗದರ್ಶನ ಹಲವರಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು. ಮಡಿಕೇರಿ ಆಕಾಶವಾಣಿ ತುಂಬಾ ಧನ್ಯವಾದಗಳು. ನಾನು ಹೇಳಿದಂಗೆ ಮಡಿಕೇರಿ ಅನ್ನೋದು ಹೃದಯಕ್ಕೆ ತುಂಬಾ ಹತ್ತಿರವಾದಂತ ಜಾಗ, ಈ ಹೃದಯಕ್ಕೆ ತುಂಬ ಹತ್ತಿರವಾದಂತಹ ಜಾಗವಾದ ಮಡಿಕೇರಿನಲ್ಲಿ ಆಕಾಶವಾಣಿ ಕಾರ್ಯಕ್ರಮ ಕೊಡ್ತಿರೋದು ತುಂಬ ವಿಶೇಷ, ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಧನ್ಯವಾದಗಳು. ನಮಸ್ಕಾರ.
1: ಈಗ ಒಂದೇ ಒಂದು ಸಣ್ಣದ ಸರ್, ನೀವು ಆಕಾಶವಾಣಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಅಂತ ನೀವು ಭಾಗವಹಿಸ್ತಾ ಇದ್ರಿ ಸಂದರ್ಶನ ಕಾರ್ಯಕ್ರಮಗಳಲ್ಲಿ, ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ. ಇವತ್ತು ನಿಮ್ಮ ನಡೆದು ಬಂದ ಹಾದಿಯನ್ನ ಹೇಳ್ಕೊಂಡ್ರಿ, ಅದರಲ್ಲೂ ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಮೈಸೂರಿನಿಂದ ನೀವು ಆಗಮಿಸಿದಿರಿ, ಏನನ್ಸುತ್ತೆ ಸರ್ ಈ ಕ್ಷಣದಲ್ಲಿ?
0: ಹೇಳಿದ್ನಲ್ಲ, ಇದು ಒಂಥರ ಮಡಿಕೇರಿ ಬರುವಾಗಲೇ ಹೇಳ್ತಾ ಇದ್ದೆ ನಾನು, ಮಡಿಕೇರಿ ಈ ಥರ ಮಳೆ ಬಂದು ಈ ಥರ ಅಟ್ಮಾಸ್ಫಿಯರ್

0: ಬಂದರೆ ನನಗೆ ಏನೋ ಒಂಥರ ಮನೆಗೆ ಬಂದಂಗೆ ಅನಿಸುತ್ತೆ, ಯಾಕಂದರೆ ಇದೊಂಥರ ತುಂಬ ಇಷ್ಟವಾದಂಥ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಮಡಿಕೇರಿ ಪ್ಲಸ್ ಆಕಾಶವಾಣಿ ಎರಡೂ ಸೇರಿಕೊಂಡಾಗ ಇನ್ನೂ ಸಂತೋಷ ಆಗುತ್ತೆ ಅಂತ. ಐ ಫೆಲ್ಟ್ ವೆರಿ ಹ್ಯಾಪಿ, ವೆರಿ ಹೋಮ್ಲಿ, ತುಂಬ ಖುಷಿ ಆಯಿತು. ನಿಮ್ಮ ಆತ್ಮೀಯತೆ ಇನ್ನೂ ತುಂಬ ಖುಷಿ ಆಯಿತು.
1: ಧನ್ಯವಾದ ಸರ್, ನಮಸ್ಕಾರ.

0: ಶ್ರೋತೃಗಳೇ, ಇಷ್ಟು ಹೊತ್ತು ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರ ಮಾತುಗಳನ್ನ ಆಲಿಸಿದ್ರಿ. ನಾವು ನಮ್ಮ ಹೃದಯದ ಕಾಳಜಿಯನ್ನ ಕಾಪಾಡಿಕೊಂಡರೆ ನಮ್ಮನ್ನು ನಂಬಿರುವವರ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಂತೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ.
1: ಇದುವರೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಸಾವಿರಾರು ಹೃದಯಗಳ ಮಾತು ಆಲಿಸಿರುವ ಖ್ಯಾತ ಹೃದ್ರೋಗ ತಜ್ಞರು ಹಾಗೂ ನಾರಾಯಣ ಹೃದಯಾಲಯದ ನಿರ್ದೇಶಕರೂ ಆಗಿರುವ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆ ಆಲಿಸಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಎಂ ಶಕುಂತಲಾ.
2: ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇದುವರೆಗೆ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ನಡೆಸಿದ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಕಂತು ಪ್ರಸಾರವಾಯಿತು. ಪ್ರಸ್ತುತಿ ಎಂ ಶಕುಂತಲಾ.
0: ಸಂಕಲನ ಮಮತಾ ಶಾಸ್ತ್ರಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಹೇಳಿ, ಎಲ್ಲಿಂದ?
1: ನಾನು ಕಿತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡೋದು.
0: ಹಾ, ಹೇಗಿದೆ ನಿಮ್ಮೂರಲ್ಲಿ? ಮಳೆ ಭಾಳ ಇದೆಯಂತೆ, ಶಾಲಾ ಕಾಲೇಜುಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ.
1: ಹೌದು ಸರ್, ಜೋರು ಮಳೆ, ಗಾಳಿ ಮಳೆ ಜೋರು ಅಂತ ಸರ್.
0: ಈಗಲೂ ಇದೆಯಾ?
1: ಈಗ ಸ್ವಲ್ಪ ಬಿದ್ದು ಬಿಟ್ಟಿದೆ, ಬೆಳಿಗ್ಗೆಯಿಂದ ಬಂದುಕೊಂಡೇ ಇತ್ತು.
0: ಓಕೆ ಓಕೆ ಓಕೆ. ಅಂದ್ರೆ ಈಗ ಹೆಚ್ಚು ಕಡಿಮೆ ಒಂದು ವಾರದಿಂದ ತುಂಬಾ ಆಗ್ತಾ ಇದೆ ಮಳೆ.
1: ಹೌದು ಹೌದು
0: ಅಲ್ವಾ?
1: 9-10 ದಿವಸ ಆಯ್ತು ಇವತ್ತು.
0: ಈಗ ನೋಡೋದಾದ್ರೆ ಹೆಚ್ಚಿನದಾಗಿ ಇಡೀ ಕರ್ನಾಟಕದಲ್ಲಿ ಸರಿಯಾದ ಮಳೆ ಇಲ್ಲ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಆ ಕಡೆ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ ಅಲ್ವಾ?
1: ಹೌದು ಸರ್.
0: ಮಳೆ ಆಗಬೇಕು, ಎಲ್ಲ ಜಲಾಶಯಗಳು ಪೂರ್ತಿಯಾಗಿ ಭರ್ತಿ ಆಗಲಿಲ್ಲ. ಈಗಾಗಲೇ ಮೈಸೂರಿನ KRS ಡ್ಯಾಮ್ ಏನಿದೆ, 2 ಬಾರಿ ಭರ್ತಿಯಾಗಿತ್ತು ಕಳೆದ ಬಾರಿ ಅಲ್ವಾ? ಮಳೆಯ ಆರ್ಭಟಕ್ಕೆ 2 ಬಾರಿ, 1 ಬಾರಿ ಅಲ್ಲದೆ 2 ಬಾರಿ ಭರ್ತಿಯಾಗಿತ್ತು. ಈ ಸಾರ್ತಿ ಒಂದು ಸಾರ್ತಿ ಭರ್ತಿಯಾಗುವುದಕ್ಕೆ ಬಹಳ ಒದ್ದಾಟ ಆಗ್ತಾ ಇದೆ ಅಲ್ವಾ? ಆಗ್ತದೆ ಆಗ್ತದೆ, ಇನ್ನೂ 1 ತಿಂಗಳಿದೆ ಅಂತ ಅಂದ್ಕೊಳ್ಳ ಅಲ್ವಾ? ಆಶಾಭಾವನೆ ಏನು ಇಟ್ಕೊಳ್ಳೋಣ ಅಲ್ವಾ? ಜಲಾಶಯ ತುಂಬಿದ್ರೆ ರೈತರಿಗೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆದ್ರೆ
1: ರೈತರಿಗೆ ಎಲ್ಲ ಕೃಷಿ ಮಾಡ್ಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾರಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಹೇಳ್ತಾರೆ ಸರ್. ಹಾಗೆ ಕಷ್ಟ, ನಮ್ಗೆಲ್ಲ ನೀರು ತುಂಬಾ ಉಂಟು ಸರ್. ಕಳೆದ ಜುಲೈಯಲ್ಲಿ ಎಲ್ಲ ಜೂನಿನಲ್ಲಿ ಸಹ ಬಂದಿದೆಲ್ಲ ಮಳೆ.
0: ಇಲ್ಲಿಯಾ, ನಿಮ್ಮ ಕಡೆಯ?
1: ಹೌದು, ಜೂನಿನಲ್ಲಿ ಬಂದಿದೆ, ಜುಲೈಯಲ್ಲಿ ಸಹ ಬಂತು.
0: ಓಕೆ ಓಕೆ ಓಕೆ. ಈಗ ನಿಮಗೊಂದು ಪ್ರಶ್ನೆ, ಇಳಕಲ್ ಅಂತ ಹೇಳುವ ಒಂದು ಪಟ್ಟಣ ಇದೆ, ಇಳಕಲ್ ನೋಡಿದ್ರ? ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಆನ್ಸರ್ ಹೇಳ್ಬಿಟ್ರಲ್ಲ. ಇಳಕಲ್ ಎಂಬ ಪಟ್ಟಣ ಯಾವ ವಸ್ತುಗಳ ತಯಾರಿಕೆಗೆ ಹೆಸರು ಮಾಡಿದೆ ಅಂತ? ಇಳಕಲ್ ಸೀರೆ ಬಹಳ ಫೇಮಸ್ ಅಲ್ವಾ? ಓಕೆ, ಸರಸ್ವತಿ ಅವರಿಗೆ ಯಾವ ಗೀತೆ ಕೇಳೋಣ?
1: ನನಗೆ
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

0: ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
0: ಮಡಿಕೇರಿ ತುಂಬಾ ಹತ್ತಿರದಲ್ಲಿ ಇದ್ದೀರಿ.
1: ಹೌದು ಸರ್.
0: ಏನು ವಿಶೇಷ ನಿಮ್ಮ ಊರಿನ ಕಡೆ?
1: ವಿಶೇಷ ಏನಿಲ್ಲ ಸರ್, ಮಳೆ ಕಡಿಮೆ ಇದೆ ಸರ್.
0: ಕಡಿಮೆ ಇದೆಯಲ್ಲ?
1: ಹೌದು ಸರ್, ಇದು ಸಾಯಂಕಾಲ ಸ್ವಲ್ಪ ಬರ್ತಾ ಇದೆ ಸರ್.
0: ಬಹಳ ವರ್ಷಗಳಾಯ್ತಾ ಅಂತ ಹೀಗೆ
1: ಹೌದು ಸರ್
0: ಅಲ್ವಾ?
1: ಹೌದು ಸರ್.
0: ಮಳೆ ಆಗಿದೆ, ಆಗಸ್ಟ್ ನಲ್ಲಿ ಹೆಚ್ಚಿನ ಮಳೆ ಇದೆ ಅಂತ ಹೇಳ್ತಾರೆ.
1: ಹೌದು ಸರ್.
0: ಈಗ ಭಾಷೆ ಕೊಟ್ಟ ಮಳೆ ಅಂತೆಲ್ಲ ಹೇಳ್ತಾ ಇದ್ರು ಹಿಂದಿನವರು, ಅದು ಯಾವುದು ಬರ್ತಾ ಇಲ್ಲ ಅಲ್ವಾ?
1: ಹೌದು ಸರ್.
0: ತೋಟ ಕೃಷಿಯನ್ನು ನಂಬಿಕೊಂಡವರಿಗೆ ಬಹಳ ಕಷ್ಟ ಆಗ್ತದೆ ಅಲ್ವಾ?
1: ಹೌದು ಸರ್.
0: ಏನು ಒಣ ಹವೆ ಇದೆಯಾ ಅಥವಾ ಬಿಸಿಲೇ ಇದೆಯಾ?
1: ಬಿಸಿಲು ಬೆಳಿಗ್ಗೆ ಬಿಸಿಲು ಇತ್ತು ಸರ್, ಅಂದ್ರೆ ಮಧ್ಯಾಹ್ನ ಒಂದು 11:30 ಮೇಲೆ ಮೋಡ, ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ. ಈಗ ಸಣ್ಣದಾಗಿ ಬರ್ತಾ ಇದೆ ಸರ್.
0: ಮಳೆ ಬರ್ತಾ ಸ್ವಲ್ಪ ಬೇಕಿತ್ತು ಹೆಚ್ಚು ಅಲ್ವಾ?
1: ಹೌದು ಹೌದು.
0: ಈಗ ಇರುವ ಬರ್ತಾ ಇರೋದಕ್ಕಿಂತ ಸ್ವಲ್ಪ ಹೆಚ್ಚು.
1: ಹೌದು ಸರ್.

0: ಮತ್ತೆ ಏನು ವಿಶೇಷ ನಿಮ್ಮ ಊರಿನ ಕಡೆ?
1: ವಿಶೇಷ ಈಗ ಸದ್ಯಕ್ಕೆ ಏನಿಲ್ಲ,
0: ಜಾತ್ರೆ ಗೀತ್ರೆ ಹಬ್ಬ ಊರಿನ ಹಬ್ಬ ಯಾವುದೂ ಇಲ್ಲ
1: ಸದ್ಯಕ್ಕೆ ಏನಿಲ್ಲ ಸರ್.
0: ಯಾವುದೂ ಇಲ್ಲ ಅಲ್ಲ,
1: ಇನ್ನು ಗಣೇಶ ಚತುರ್ಥಿ ಬರಬೇಕಷ್ಟೇ ಸರ್.
0: ಹಾ ಹಾ ಹಾ ಹಾ. ಈ ಊರ ಹಬ್ಬಗಳೆಲ್ಲ ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ಮುಗ್ದೋಗ್ತವ ಅಂತ?
1: ಹೌದು ಸರ್, ಏಪ್ರಿಲ್ ಮುಗಿತದೆ ಸರ್
0: ಅಲ್ವಾ. ಇನ್ನು ದೊಡ್ಡದಾಗಿ ನಾವು ಕಾಯ್ತಾ ಇರಬೇಕಾಗಿರೋದು ಅದೇ ಗಣೇಶ ಚತುರ್ಥಿಗೆ.
1: ಹೌದು ಸರ್,
0: ಪ್ರತಿ ಊರಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಇರ್ತದೆ ಆವಾಗ ಅಲ್ವಾ.
1: ಹೌದು ಸರ್.
0: ಓಕೆ, ನಿಮಗೆ ಪುಷ್ಪರಾಜ್ ಅವರಿಗೆ ಒಂದು ಪ್ರಶ್ನೆ. ಕೊಡಗಿನ ವಿರಾಜಪೇಟೆಯ ಪೂರ್ಣ ಹೆಸರೇನು?
1: ವೀರ ರಾಜೇಂದ್ರ ಪೇಟೆ ಸರ್.
0: ವೀರ
1: ರಾಜೇಂದ್ರ ಪೇಟೆ.
0: ವೀರ ರಾಜೇಂದ್ರ ಪೇಟೆ ವಿರಾಜಪೇಟೆಯ ಪೂರ್ಣ ಹೆಸರು, ಸರಿಯಾದ ಉತ್ತರ.
1: ಓಕೆ ಸರ್,
0: ವೀರ ರಾಜೇಂದ್ರ ಪೇಟೆ ವಿರಾಜಪೇಟೆ. ಓಕೆ, ನಿಮಗೆ ಯಾವ ಗೀತೆ ಬೇಕು ಪುಷ್ಪರಾಜ್?
1: ಸರ್, ಅಪೂರ್ವ ಸಂಗಮ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಆಡಿರುವ ಅರಳಿದೆ ತನು ಮನ ನೋಡುತ್ತ ನಿನ್ನಾಗಿದೆ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:50 ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಅದರಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಹಾಗೂ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:15 ಭಾವಗೀತೆಗಳು. ರಾತ್ರಿ 9:30 ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಬಸವರಾಜ TS. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅದಿತಿ ಬ್ಯಾನರ್ಜಿ ಅವರ ಹಾಡುಗಾರಿಕೆ. ಇದು ಇನ್ನು ಮುಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ

ನಾಳೆಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಇಂತಿವೆ. ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಡಾಕ್ಟರ್ ಪಿ ಶಿವರಾಜು, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ, 6:50 ಸ್ವರ ಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು

ಉಂಡಾಯಿ. ಎಂಟು 8:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಕೊಡವ ಸಿರಿ ನಾಟಕ ಕಡೆಕ್ ಎಂತಾಚೆ, ರಚನೆ ಕೋಟೆರ ಉದಯ್ ಪುಣಚ, ಪ್ರಸ್ತುತಿ ಪೊಂಬೋಳ್ಚರ ಕೂಟದ ಸದಸ್ಯರು. 9:45ಕ್ಕೆ ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. ಚಿಣ್ಣರ ಲೋಕ 10:00ಗೆ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ. ಸಂಪರ್ಕ ಸಂಖ್ಯೆ 08272222858.

ನಾಳೆ ಬೆಳಿಗ್ಗೆ 10:30 ಗಾನ ಭಜನ ಹಿಂದಿ ಚಿತ್ರಗೀತೆಗಳು, 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ 136ನೇ ಕಂತು. 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ. 12:05 ವನಿತಾ ವಿಹಾರ. 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಅಥವಾ ದೃಷ್ಟಿ ದೋಷಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ವಸಂತ್ ಪೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳು, ಪಿಎಂ ಸ್ಟಾರ್ಟ್ ಯುಪಿ ಇಂಡಿಯಾ. 1:20 ಅಮರ ಧ್ವನಿ ನಮನ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಕೊಡಗಿನ ಯೋಧರಾದ ಪೆಮ್ಮಂಡ ಡಿ ಕಾವೀರಪ್ಪ ಮತ್ತು ಸಿಂಗೂರು ಕೆ ಮೇದಪ್ಪ ಅವರಿಗೆ ಶ್ರದ್ಧಾಂಜಲಿ. ಪ್ರಸ್ತುತಿ ಜಿ ಶಾಂತಕುಮಾರ್ ಹಾಗೂ ಎಎಸ್ ಕುಬಾರ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 1:40 ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಏಕಾದಶಿ ವೃತ ಮಹಾತ್ಮೆ. ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾ ಮಂಡಳಿ ಇದರ ಸದಸ್ಯರಿಂದ ಅಂಬರಪಾಡಿ ಉಡುಪಿ. ನಾಳೆ 4:00 ರೂಪಕ ಹಿಮಾನೆತ್ತಿಯ ಮೇಲೆ ಆಕ್ಷಣಗಳು, ನಿರ್ಮಾಣ ಅರುಣಾ ನಾಯಕ್ ಹಾಗೂ ಮಾಯಾರಾಮನ್. 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5:00 ಯುವವಾಣಿ ಗಾನಲಹರಿ, ನಾಪೋಕ್ಲುವಿನ ಗಾಯಕ ಆಕಾಶ್ ಅವರಿಂದ ಹಾಡುಗಳು. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಬೀಡಿನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಎಸ್ ಜಿ ಆರ್ ಎಂ ಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಜನಪದರಲ್ಲಿ ಮೇದರ ಕೇತಯ್ಯ ಕುರಿತು ಡಾಕ್ಟರ್ ಸರ್ವಮಂಗಲ ಸಕ್ರಿಯ ಅವರಿಂದ ಭಾಷಣ. ನಾಳೆ ರಾತ್ರಿ 8:00 ಮನದ ಮಾತು, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ನಾಳೆ ರಾತ್ರಿ 10:00 ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ವಿದುಷಿ ವರ್ಷಾ ಅಗ್ರವಾಲ್ ಅವರಿಂದ ಸಂತೂರ್ ವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: Telephonic conversation with Assam Chief Minister Hemanta Biswa Sarma and reviewed the flood situation in the state. In Gujarat, rescue and relief operations are underway on a war footing following heavy rainfall across the state. Severe monsoon conditions continue in the state with heavy rainfall lashing several parts of the state. In men's cricket, India were 217 for 5 in 19.5 overs against host Zimbabwe in the second T20 international in Harare when reports last came in. And with that, we end this news bulletin.
1: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
2: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
1: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ ಎಸ್ಎಂಎಎಂ ಸ್ಕೀಮ್ಗಳಲ್ಲಿ ಸಬ್ಸಿಡಿ.
2: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
1: ಇಂದೇ ಕರೆ ಮಾಡಿ 9483631852.
2: ಮತ್ತೊಮ್ಮೆ 9483631852.
1: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
2: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
3: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
5: ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು. ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ಗಳು ಬರಬಹುದು, ಹಾರ್ಟಲ್ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶ್ಯೂರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಏನು ರಂಗ, ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ?
7: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
11: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್, ಇರಿಟಿ.
19: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
20: ಸಂಬಂಧಗಳ

0: ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೂಕ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಭೀಮ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಸಿನ್ಸ್ 1983 ಭೀಮ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ಜುಲೈ 17 ಮರಣಪಟ್ಟ ಚೊಟ್ಟೆಯಂಡಮಾಡ ಉತ್ತಯ್ಯ ಅಣ್ಣಯ್ಯ ಅಂಡ ಮಾದ ಕಾರ್ಬಾರ್ ನಾಳೆ ನಾರಾಜ ಪೊಲಕ 12 ಗಂಟೆಕ್ ಟಿ ಶೆಟ್ಟಿಗೇರಿಲುಳ್ಳ ತಾವಳಗೇರಿ ಮೂಂದ ನಾಡು ಕೊಡವ ಸಮಾಜ ಕಟ್ಟಡತ್ತು ನಡಪ. ಒಕ್ಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನ ಗ್ಯಾನ ಮಾಡಿದ್ದು ಬರೋಂದು ಅಂಡ ಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಂಡಿತು.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಎಲ್ಲಿದೆ ಅಂತದ್ದು?
6: ಮೈಸೂರಿನ NH-275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
9: ಹೌದಾ, ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900092
6: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಏಳುನಾಡು ಕೊಡವ ಸಂಘ ಬೆಂಗಳೂರು ಇದಂಡ 40ನೇ ಕಾಲ್ತರ ಒತ್ತೊರ್ಮೆ ಕೂಟ ಇದೇ ಇರೋ ತಾರಂಗ್ ನಾರಾಜ ಪೊಲಕ 9 ಗಂಟೆಂಜ ಬೆಂಗಳೂರು ವಸಂತ ನಗರ ಕೊಡವ ಸಮಾಜತ್ರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಭವನತ್ ನಡ್ಪ ಕರಪಟ್ಟ ಬೆಂದುಳಾಯ್ತು. ಬೆಂಗಳೂರು ಕೊಡವ ಸಮಾಜತ್ರ ಅಧ್ಯಕ್ಷ ಶ್ರೀ ಚಿರಿಯಪಂಡ ಎಸ್ ಸುರೇಶ್ ನಂಜಪ್ಪ, ತೊಮ್ಮಾನಿತ ಬೆಂದುಳಾಯ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ ನಿರ್ದೇಶಕಿ ಶ್ರೀಮತಿ ಕೊಟ್ಟುಕತ್ತಿರ ಯಶೋಧಾ ಪ್ರಕಾಶ್ ಕೂಡಿಯಾಡುವ ಆಟ ಪಾಟ ಕಳಿಕೂಟ ಸಾಧಕಂಗಕ್ಕೆ ಸನ್ಮಾನ ಮಕ್ಕಕ್ಕೆ ಕೊದಿಮದ ಕೂಡನಕ್ಕೆ ಪಲತರ ಕಾರ್ಯಕ್ರಮ ಉಂಟು. ಸಂಗತ್ರ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡು. ಬೆಂಗಳೂರು ಏಳುನಾಡು ಕೊಡವ ಸಂಘತ್ರ ಅಧ್ಯಕ್ಷ ಮಂಡೀರ ಸಿ ಬೋಪಯ್ಯ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು.
6: ಏನು ರಂಗ, ಕೈಗೆ ಬ್ಯಾಂಡೇಜು
12: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು

0: ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8191.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
11: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
12: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
16: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
17: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
18: ಜುಲೈ 15ರಂದು ನಿಧನರಾದ ಮಕ್ಕಂದೂರು ಕರ್ಣಂಗೇರಿ ನಿಸರ್ಗ ಬಡಾವಣೆ ನಿವಾಸಿ ಬಿಕೆ ಚಂದ್ರಶೇಖರ್ ಪೂಜಾರಿ ಅವರ ಅತಿಥಿ ಕರ್ಮಾಂತರ ಕಾರ್ಯಕ್ರಮ ಇದೇ 27ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಸ್ವಗೃಹದಲ್ಲೂ, ನಂತರ 11 ಗಂಟೆಗೆ ಮಕ್ಕಂದೂರು VSSN ಹಾಲ್ನಲ್ಲೂ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ವಿಶಾಲಾಕ್ಷಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
19: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ

0: ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಫರ್ಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
6: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. ತ್ರೀ ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
7: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
8: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸ.

0: ஜங்ஷன் விட்டங்காலா விராஜபேட்டை.
1: சின்ஸ் 1983 பீமா ஃபர்னிச்சர் ஹோல்சேல் அண்ட் ரீட்டைல் ஹப்.
2: மலபார் கோல்டன் டைமண்ட்ஸ் பிரஸ்துத படிசுத்திதே ஆர்டிஸ்ட்ரி ஷோ இதே ஜுலை 17-27 ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
3: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657. ಕಾಟಕೇರಿ ಗ್ರಾಮದ ಪೈಕೇರ ಮೇದಪ್ಪ ನಂಜಮ್ಮ ದಂಪತಿಯ ಪುತ್ರಿ ಕುಟ್ಟಮಣಿಯನ ಮೋಹನ್ ಅವರ ಪತ್ನಿ ಪಿಎಂ ದೇವಮ್ಮ ಮಲ್ಲಿಗೆ ಅವರು 1992 ಸಿಆರ್ಪಿಎಫ್ಗೆ ಆಯ್ಕೆಯಾಗಿ ಪ್ರಸ್ತುತ 99 ಬೆಟಾಲಿಯನ್ ಆರ್ಎಎಫ್ನಲ್ಲಿ 3-star ರ್ಯಾಂಕ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಹೊಂದಿದ್ದು ಹೈದರಾಬಾದ್ನ ಕೇಂದ್ರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ ಮಣಿಪುರ ರಾಜ್ಯದ ಮೋರೆಯ ಮಯನ್ಮಾರ್ ಗಡಿಯಲ್ಲಿ ಕರ್ತವ್ಯದಲ್ಲಿದ್ದಾರೆ. ಇವರಿಗೆ ಕುಲದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ಗ್ರಾಮದೇವರು ಶ್ರೀ ಅಪ್ಪೇಂದ್ರಪ್ಪ, ಭದ್ರಕಾಳಿ ಭಗವತಿ ಅನುಗ್ರಹ ಆಶೀರ್ವಾದವಿದ್ದು ಇವರ ದೇಶ ಸೇವೆಯ ಕೀರ್ತಿ ಉತ್ತುಂಗಕ್ಕೇರಿ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಶುಭ ಹಾರೈಸುತ್ತಾ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅಣ್ಣ ಪೈಕೇರ ಹೊನ್ನಪ್ಪ, ಅತ್ತಿಗೆ ವಿಜಯಲಕ್ಷ್ಮಿ, ಮಗಳು ಮೋನಿಕಾ, ಅಕ್ಕ ಅಮ್ಮೆಮನೆ ಕಮಲಾಕ್ಷಿ, ಮಗ ಗಗನ್, ತಂಗಿಯರಾದ ಗುತ್ತಿಮುಂಡನ ಇಂದಿರಾ, ಮಕ್ಕಳಾದ ವಿಘ್ನೇಶ್ ದೇವಿಕಾ, ಜಂಗನಮನೆ ಲೀನಾ, ಬಾವ ಸುಕೃದೇವು ಗೌಡ, ಮಕ್ಕಳಾದ ಲಕ್ಷ್ಯ ಅಕ್ಷಯ್, ಕುಂಡಾಜೆ ಚಂದ್ರಕಲಾ, ಬಾವ ಕರುಣಾಕರ, ಮಕ್ಕಳಾದ ರತನ್ ನಮೀಶ್, ಬೊಳ್ಳೂರು ಚಿತ್ರ, ಬಾವ ಹರೀಶ್, ಮಕ್ಕಳಾದ ಅಮೃತ ಮೌರ್ಯ, ಮುಕಾಟಿ ಅಶ್ವಿನಿ, ಬಾವ ರವೀಂದ್ರ, ಮಕ್ಕಳಾದ ಲಕ್ಷಣ್ ಶ್ರೇಯಸ್ ಹಾಗೂ ಪತಿ ಕುಟ್ಟಮಣಿಯನ ಮೋಹನ್, ಮಗಳು ಜನ್ಯ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: Admissions are open at Kurk Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
5: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ವಿರಾಜಪೇಟೆ ಕೊಡವ ಸಮಾಜ ಹತ್ರ 104ನೇ ಮಹಾಸಭೆ ಇದೇ ಇರೋ ತಾರಾಂಗ್ ನಾರಾಚ ಪೊಲಾಕ ಪತ್ತರೆಗಂಟೆಂಜ ಸಮಾಜತ್ರ ಅಧ್ಯಕ್ಷಗಳಾದ ಶ್ರೀ ಅಮ್ಮಣಿಚಂಡ, ಎನ್ ರವಿ, ಉತ್ತಪ್ಪಾಯಿಂಡ ಕೊರವು ಕಾರಿಕೆಲ್ ಸಮಾಜತ್ರ ಸಭಾ ಬಾಡಿಲ್ ನಡ್ಪ. ಸಮಾಜತ್ರ ಎಲ್ಲ ಸದಸ್ಯಂಗ ನೇರಕ ಸರಿಯಾಯ್ತು ಬಂತು ಕೂಡಿತು ಮಹಾಸಭೆನ ಚಾಯೋಡೆ ನಡೆಸಿದ ವಿರಾಜಪೇಟೆ ಕೊಡವ ಸಮಾಜ ಹತ್ರ ಪರವಾಯ್ತು ಗೌರವ ಕಾರ್ಯದರ್ಶಿ ಶ್ರೀ ಮಾಳೇಟಿರ ಎ ಶ್ರೀನಿವಾಸ್ ಅಯ್ಯಂಗಾರ್ ಕಂಡಿತು. ವಿರಾಜಪೇಟೆ ಕೊಡವ ಸಮಾಜ ಹತ್ರ ಕಾಲ್ತ್ರ ಮಹಾಸಭೆ ನಾಳೆ ನಾರಾಚೆ ನಡಪ ಸಂದರ್ಭದಲ್ಲಿ ವಿರಾಜಪೇಟೆ ಕ್ಷೇತ್ರತ್ರ ಶಾಸಕಗಳನ್ನ ಶ್ರೀ ಅಜ್ಜಿಕುಟೀರ ಎಸ್ ಪೊನ್ನಣ್ಣ, ಅಲ್ಲತೆ ಮಗ್ಗುಲ ಗ್ರಾಮತ್ರ ಯುವ ವಿಜ್ಞಾನಿ ಶ್ರೀ ಕುಪ್ಪಚ್ಚಿರ ಭರತ್ ಅಯ್ಯಂಗಕ್ಕೆ ಸನ್ಮಾನ ಮಾಡುವ ಅಂದು ವಿರಾಜಪೇಟೆ ಕೊಡವ ಸಮಾಜ ಹತ್ರ ಪ್ರಕಟಣೆ ಅರಿಚಿಟ್ಟಿತು.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್

0: ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬಿಎನ್ ರೋಡ್ ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರು
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಸುಲಭ ಕಂತಿನ ಇಎಂಐ ಫೆಸಿಲಿಟಿ ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್
2: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್ ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ ಕಂಡೀಷನ್ಸ್ ಅಪ್ಲೈ ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ
3: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಶೇಖರ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳನ್ನು ಕೇಳಿದಿರಿ. ಸಮಯ 6:37 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಹರಿಘರ್ ಸೂರ್ಯಘರ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: ಕೇಳುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು, ಬಳಿಕ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು.

0: ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KRಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, August 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಮಡಿಕೇರಿ

0: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ತಾರೀಖು ಕೊನೆಯ ದಿನ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
3: ಇದು ಯಾರ ನಂಬರ್ ಅಣ್ಣ?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು
4: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ, ಇದರಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ದ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಎಂಬ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆಯವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ.
1: ನಮಸ್ಕಾರ.
0: ಈಗ ಮೊದಲಿಗೆ ಈ ಖಾದ್ಯ ತೈಲಗಳ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ?
1: ನೋಡಿ, ಖಾದ್ಯ ತೈಲಗಳು ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯ ಒಂದು ಅತ್ಯಗತ್ಯ ಭಾಗವಾಗಿವೆ ಮತ್ತು ಎಣ್ಣೆ ಕಾಳುಗಳು ಲಕ್ಷಾಂತರ ರೈತರ ಜೀವನೋಪಾಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಬಂದಿವೆ. ಎಣ್ಣೆ ಬೀಜಗಳು ಆಹಾರದ ಕೊಬ್ಬುಗಳು, ಶಕ್ತಿ ಮತ್ತು ಕೊಬ್ಬು ಕರಗುವ ಜೀವಸತ್ವಗಳ ಪ್ರಮುಖ ಮೂಲಗಳಾಗಿವೆ. ಪ್ರಮುಖವಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರತಕ್ಕಂತ ಜನರಲ್ಲಿ ಪೌಷ್ಟಿಕಾಂಶ ಭದ್ರತೆಗೆ ಮಾತ್ರವಲ್ಲದೆ ರೈತರ ಕಲ್ಯಾಣಕ್ಕೂ ಕೂಡ ಕೊಡುಗೆಯನ್ನ ನೀಡುತ್ತಾ ಬಂದಿವೆ. ಎಣ್ಣೆ ಬೀಜಗಳು ಪ್ರಮುಖ ವಾಣಿಜ್ಯ ಬೆಳೆಗಳಾಗಿದ್ದು ಗ್ರಾಮೀಣ ಆದಾಯ ಮತ್ತು ಉದ್ಯೋಗವನ್ನು ಕಾಪಾಡಲು ಕೂಡ ಸಹಾಯಕವಾಗಿವೆ.
0: ನಮ್ಮ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಈ ಖಾದ್ಯ ತೈಲಗಳ ಬೇಡಿಕೆ ಹೆಚ್ಚುತ್ತಾ ಇದೆ?
1: ICMR ಅಥವಾ ಭಾರತೀಯ ವೈದ್ಯಕೀಯ ಮಂಡಳಿ ಒಬ್ಬ ವಯಸ್ಕನಿಗೆ ಶಿಫಾರಸು ಮಾಡಿರತಕ್ಕಂತಹ ಖಾದ್ಯ ತೈಲದ ಪ್ರಮಾಣವು ದಿನಕ್ಕೆ 20-30 ಗ್ರಾಂಗಳಾಗಿದ್ದು ತಿಂಗಳಿಗೆ ಸರಾಸರಿ 500-900 ಮಿಲಿಲೀಟರ್ ಆಗಿದೆ. ಆದರೆ ದೇಶದಲ್ಲಿ ಪ್ರತಿ

0: ಭಾರತೀಯ ಖಾದ್ಯ ತೈಲಗಳ ಬಳಕೆಯು ಗಣನೀಯವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಭಾರತೀಯ ಪ್ರಜೆ ಪ್ರತಿದಿನ ಬಳಸುವ ತೈಲ ಪ್ರಮಾಣ 1.5 ಲೀಟರ್ನಿಂದ 1.6 ಲೀಟರ್ ಆಗಿದ್ದು, ಇದು ICMR ಶಿಫಾರಸು ಮಾಡಿರುವುದಕ್ಕಿಂತ 2ರಷ್ಟು ಹೆಚ್ಚಾಗಿದೆ. 2004 ಮತ್ತು 2005ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ ಖಾದ್ಯ ತೈಲ ಬಳಕೆಯ ಪ್ರಮಾಣ 5.76 ಕೆಜಿ ಮತ್ತು ನಗರ ಪ್ರದೇಶಗಳಲ್ಲಿ 7.92 ಕೆಜಿ ಇತ್ತು. ಇದೀಗ ಈ ಪ್ರಮಾಣ 19-20 ಕೆಜಿಯಷ್ಟಿದೆ. ಹೀಗಾಗಿ ದೇಶದಲ್ಲಿ ಹೆಚ್ಚುತ್ತಿರುವ ಖಾದ್ಯ ತೈಲಗಳ ಬೇಡಿಕೆಯು ದೇಶೀಯ ಉತ್ಪಾದನೆಯನ್ನ ಮೀರಿಸಿದೆ.
1: ಇನ್ನು ಪ್ರಪಂಚದ ಮಟ್ಟದಲ್ಲಿ ಈ ಎಣ್ಣೆಯ ಬೀಜಗಳ ಉತ್ಪಾದನೆಯಲ್ಲಿ ನಮ್ಮ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ
0: ನೋಡಿ? ಪ್ರಸ್ತುತ ಅಂದರೆ 2025-26ರಲ್ಲಿ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಭಾರತವು 42.6 ಮಿಲಿಯನ್ ಟನ್ಗಳ ದಾಖಲೆ ಪ್ರಮಾಣವನ್ನು ಹೊಂದಿದ್ದು ವಿಶ್ವದ 4ನೇ ಎಣ್ಣೆ ಬೀಜಗಳ ಉತ್ಪಾದಕ ರಾಷ್ಟ್ರವಾಗಿದೆ. ಆದಾಗ್ಯೂ ಈ ಉತ್ಪಾದನೆಯು ದೇಶದ 40%ರಷ್ಟು ಖಾದ್ಯ ತೈಲ ಬೇಡಿಕೆಯನ್ನು ಮಾತ್ರ ಪೂರೈಸುತ್ತಿದ್ದು 55-60%ರಷ್ಟನ್ನ ಭಾರತವು ಆಮದು ಮಾಡಿಕೊಳ್ಳುತ್ತಿದೆ. ಇದರಲ್ಲಿ ತಾಳೆ ಎಣ್ಣೆಯನ್ನ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ, ಸೂರ್ಯಕಾಂತಿ ಎಣ್ಣೆಯನ್ನ ಉಕ್ರೇನ್ ಮತ್ತು ರಷ್ಯಾದಿಂದ, ಹಾಗೂ ಸೋಯಾಬೀನ್ ಎಣ್ಣೆಯನ್ನ ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದರ ಹೊರತಾಗಿಯೂ ನೀತಿ ಆಯೋಗದ ವರದಿಯ ಪ್ರಕಾರ ಅಕ್ಕಿ ಹೊಟ್ಟು ಎಣ್ಣೆ, ಹರಳೆಣ್ಣೆ ಮತ್ತು ಕುಸುಬೆ ಎಳ್ಳು ಹಾಗೂ ಹುಚ್ಚೆಳ್ಳು ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ.
1: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದು ಎಷ್ಟು ಹಂತಗಳನ್ನು ಹೊಂದಿದೆ?
0: ಈ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ 2 ಹಂತಗಳನ್ನು ಹೊಂದಿದೆ. ಮೊಟ್ಟ ಮೊದಲನೇದಾಗಿ NMEOOP ಅಂದ್ರೆ ತಾಳೆ ಎಣ್ಣೆಯ ಖಾದ್ಯ ತೈಲಗಳ ಮಿಷನ್, ಇದನ್ನ ಆಗಸ್ಟ್ 2021ರಲ್ಲಿ ಪ್ರಾರಂಭಿಸಲಾಯಿತು. ಈ ಅಭಿಯಾನವು ತಾಳೆ ಬೆಳೆಯ ಉತ್ಪಾದನೆಯನ್ನ ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ವಿಸ್ತರಿಸುವ ಗುರಿಯನ್ನ ಹೊಂದಿದೆ. ಇನ್ನು ಎರಡನೇ ಹಂತದಲ್ಲಿ NMEOOS ಅಂದ್ರೆ ಎಣ್ಣೆ ಬೀಜಗಳ ಖಾದ್ಯ ತೈಲಗಳ ಮಿಷನ್, ಇದನ್ನ ಅಕ್ಟೋಬರ್ 2024ರಲ್ಲಿ ಪ್ರಾರಂಭಿಸಲಾಯಿತು. ಈ ಅಭಿಯಾನವು ಸಾಂಪ್ರದಾಯಿಕ ಎಣ್ಣೆ ಬೀಜಗಳಾಗಿರ್ತಕ್ಕಂತಹ ರ್ಯಾಪ್ಸೀಡ್, ಸಾಸಿವೆ, ಕಡಲೆಕಾಯಿ ಮತ್ತು ಸೋಯಾಬೀನ್ಗಳ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂತ ಗುರಿಯನ್ನ ಹೊಂದಿದೆ.
1: ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಗುರಿಗಳು ಏನೇನು?
0: ನೋಡಿ, ಮೊಟ್ಟ ಮೊದಲನೇದಾಗಿ ದೇಶೀಯ ಎಣ್ಣೆ ಕಾಳು ಉತ್ಪಾದನೆಯನ್ನ ಪ್ರಸ್ತುತ ಇರತಕ್ಕಂತಹ 39.3 ದಶಲಕ್ಷ ಟನ್ಗಳಿಂದ 2030-31ರವರೆಗೆ 69.7 ದಶಲಕ್ಷ ಟನ್ಗಳಿಗೆ ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಸೋಯಾಬೀನ್, ನೆಲಗಡಲೆ, ಸಾಸಿವೆ, ರ್ಯಾಪ್ಸೀಡ್ ಮತ್ತು ಸೂರ್ಯಕಾಂತಿಯಂತಹ ಸಾಂಪ್ರದಾಯಿಕ ಎಣ್ಣೆ ಬೀಜಗಳ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂಥದ್ದು. ಇನ್ನು ಮೂರನೆಯದಾಗಿ ತೆಂಗಿನಕಾಯಿ, ಹತ್ತಿ ಬೀಜ, ಅಕ್ಕಿ ಹೊಟ್ಟು ಮತ್ತು ಮರದಿಂದ ಬರುವ ದ್ವಿತೀಯ ಮೂಲಗಳ ಖಾದ್ಯ ತೈಲಗಳ ಸಂಗ್ರಹಣೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಆಯಿಲ್ ಪಾಮ್ ಅಥವಾ ತಾಳೆ ಮರಗಳ ಕೃಷಿ ವಿಸ್ತರಣೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಇದಕ್ಕಾಗಿ ಬೀಜಗಳ ಉದ್ಯಾನ ಮತ್ತು ನರ್ಸರಿಗಳನ್ನ ಸ್ಥಾಪಿಸ್ತಕ್ಕಂಥದ್ದು. ಐದನೇದಾಗಿ 2029-30ರ ವೇಳೆಗೆ ಕಚ್ಚಾ ತಾಳೆ ಎಣ್ಣೆಯ ಉತ್ಪಾದನೆಯನ್ನ 28 ಲಕ್ಷ ಟನ್ಗಳಿಗೆ ಹೆಚ್ಚಿಸ್ತಕ್ಕಂಥದ್ದು. ಆರನೇದಾಗಿ ಸಾಂಪ್ರದಾಯಿಕ ಎಣ್ಣೆ ಕಾಳುಗಳ ಉತ್ಪಾದಕತೆ, ಬೀಜದ ಗುಣಮಟ್ಟ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನ ಸುಧಾರಿಸತಕ್ಕಂಥದ್ದು. ಇನ್ನು ಏಳನೇದಾಗಿ ಆಯಿಲ್ ಪಾಮ್ ಅಭಿಯಾನವು ರೈತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ, ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವ, ಉದ್ಯೋಗವನ್ನು ಸೃಷ್ಟಿಸುವ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಇನ್ನು ಎಂಟನೇದಾಗಿ ತಾಳೆ ಮರಗಳ ತಾಜಾ ಹಣ್ಣಿನ ಗೊಂಚಲುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಹನಿ ನೀರಾವರಿ ವ್ಯಾಪ್ತಿಯನ್ನ ಹೆಚ್ಚಿಸತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ 19 ಕೆಜಿ ಬಳಕೆಯ ಪ್ರಮಾಣವನ್ನು ಕಾಯ್ದುಕೊಳ್ಳಲು ಜಾಗೃತಿಯನ್ನ ಮೂಡಿಸತಕ್ಕಂಥದ್ದು. ಇನ್ನು ಹತ್ತನೇದಾಗಿ ಈ ಅಭಿಯಾನವು ಸಣ್ಣ ಮತ್ತು ಅತಿಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡು ವಿವಿಧ ಉಪಕ್ರಮಗಳ ಮೂಲಕ ಎಣ್ಣೆ ಕಾಳುಗಳ ಇಳುವರಿಯನ್ನು ಹೆಚ್ಚಿಸುವುದರತ್ತ ಕೇಂದ್ರೀಕರಿಸಲ್ಪಟ್ಟಿದೆ. 11ನೇದಾಗಿ ಹಾಗೂ ಕೊನೆಯದಾಗಿ ಭಾರತದಲ್ಲಿ ಖಾದ್ಯ ತೈಲಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿ ಅವುಗಳ ಆಮದನ್ನು ತಗ್ಗಿಸಿ ದೇಶದ ವಿದೇಶಿ ವಿನಿಮಯವನ್ನ ಉಳಿಸತಕ್ಕಂಥದ್ದು.
1: ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಇದೆಯಲ್ಲ, ಇದರ ಅವಧಿ ಎಷ್ಟು ಮತ್ತೆ ಈ ಅಭಿಯಾನಕ್ಕೆ ಅಥವಾ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿರುವಂತಹ ಮೊತ್ತ ಎಷ್ಟು ಅಂತೀರಿ?
0: ಈ ಅಭಿಯಾನದ ಅವಧಿ 2024-25ರಿಂದ 2030-31ರವರೆಗಿನ 7 ವರ್ಷಗಳಾಗಿವೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರದಿಂದ ಒಟ್ಟು 10,000

0: 103 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿಪಡಿಸಲಾಗಿದೆ.
1: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದರ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತೀರಿ?
0: ನೋಡಿ, ಮೊದಲನೇದಾಗಿ ಈ ಅಭಿಯಾನವು ಪ್ರಾಥಮಿಕ ಎಣ್ಣೆಕಾಳು ಬೆಳೆಗಳಾಗಿರ್ತಕ್ಕಂತಹ ರ್ಯಾಪ್ಸೀಡ್, ಸಾಸಿವೆ, ನೆಲಗಡಲೆ, ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಎಳ್ಳು ಉತ್ಪಾದನೆಯನ್ನು ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ. ಎರಡನೇದಾಗಿ ಈ ಅಭಿಯಾನವು ದ್ವಿತೀಯ ಮೂಲಗಳಾದ ಹತ್ತಿ ಬೀಜ, ಅಕ್ಕಿಯ ಹೊಟ್ಟು ಮತ್ತು ಮರಗಳಿಂದ ಉತ್ಪಾದಿಸುವ ಎಣ್ಣೆಯ ಹೊರತೆಗೆಯುವ ದಕ್ಷತೆ ಮತ್ತು ಸಂಗ್ರಹಣೆಯನ್ನ ಬೆಂಬಲಿಸುತ್ತದೆ. ಮೂರನೇದಾಗಿ ಜೀನೋಮ್ ಎಡಿಟಿಂಗ್ ನಂತಹ ಅತ್ಯಾಧುನಿಕ ಜಾಗತಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ಬೀಜಗಳ ಅಭಿವೃದ್ಧಿಯನ್ನ ಈ ಅಭಿಯಾನದಡಿ ಮಾಡಲಾಗುತ್ತದೆ. ನಾಲ್ಕನೇದಾಗಿ ಈ ಅಭಿಯಾನದಡಿ ಎಣ್ಣೆ ತಾಳೆ ರೈತರಿಗೆ ಬೆಲೆ ಖಾತರಿಯನ್ನು ನೀಡಲಾಗುತ್ತದೆ ಮತ್ತು ಒಳಹರಿವಿನ ಸಹಾಯವನ್ನು ನೀಡಲಾಗುತ್ತದೆ. ಇನ್ನು ಐದನೇದಾಗಿ ರೈತರು ಈ ಅಭಿಯಾನದಡಿ ಫ್ರೆಶ್ ಫ್ರೂಟ್ ಬ್ರಾಂಚಸ್ ಅಂದರೆ ತಾಜಾ ಹಣ್ಣಿನ ಗೊಂಚಲಗಳನ್ನ ಬೆಳೆಸುತ್ತಾರೆ ಮತ್ತು ಉದ್ಯಮವು ತೈಲವನ್ನು ಹೊರತೆಗೆಯಲು ಈ ಗೊಂಚಲಗಳನ್ನು ಸಂಸ್ಕರಿಸುತ್ತದೆ. ಇನ್ನು ಆರನೇದಾಗಿ ಈ ಅಭಿಯಾನದಡಿಯಲ್ಲಿ ಸಕಾಲಿಕ ಗುಣಮಟ್ಟದ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಥಿ ಪೋರ್ಟಲ್ ಸಹಕಾರಿಗಳು, ರೈತ ಉತ್ಪಾದನಾ ಸಂಸ್ಥೆಗಳು ಅಂದರೆ FPOs, ಸರ್ಕಾರಿ ಅಥವಾ ಖಾಸಗಿ ಬೀಜ ನಿಗಮಗಳೊಂದಿಗೆ ರಾಜ್ಯಗಳು ಮುಂಗಡ ಒಪ್ಪಂದವನ್ನು ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇನ್ನು ಏಳನೇದಾಗಿ ಬೀಜ ಉತ್ಪಾದನಾ ಮೂಲಸೌಕರ್ಯವನ್ನು ಸುಧಾರಿಸಲು ಸಾರ್ವಜನಿಕ ವಲಯದಲ್ಲಿ 65 ಹೊಸ ಬೀಜ ಕೇಂದ್ರಗಳು ಮತ್ತು 50 ಬೀಜ ಶೇಖರಣಾ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಎಂಟನೇದಾಗಿ ಈ ಅಭಿಯಾನದಡಿ 347 ವಿಶಿಷ್ಟ ಜಿಲ್ಲೆಗಳಲ್ಲಿ 600 ಹೆಚ್ಚು ಮೌಲ್ಯ ಸರಪಳಿ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ವಾರ್ಷಿಕವಾಗಿ ಇದು 10 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶವನ್ನು ಒಳಗೊಂಡಿದೆ. ಇನ್ನು ಒಂಬತ್ತನೇದಾಗಿ ಈ ಕ್ಲಸ್ಟರ್ಗಳಲ್ಲಿ ಇರತಕ್ಕಂಥ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು, ಉತ್ತಮ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಹವಾಮಾನ ನಿರೋಧಕ ಮತ್ತು ಕೀಟ ನಿರೋಧಕ ಸಲಹಾ ಸೇವೆಗಳನ್ನು ನೀಡಲಾಗುತ್ತದೆ. ಇನ್ನು ಹತ್ತನೇದಾಗಿ ಈ ಅಭಿಯಾನವು ಭತ್ತ ಮತ್ತು ಆಲೂಗಡ್ಡೆಯ ಪಾಳುಭೂಮಿಯನ್ನು ಗುರುತಿಸಿ ಅಂತರ ಬೆಳೆಯನ್ನು ಉತ್ತೇಜಿಸುವ ಮೂಲಕ ಎಣ್ಣೆಕಾಳು ಕೃಷಿಯನ್ನ ಹೆಚ್ಚುವರಿಯಾಗಿ 40 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸಲು ಪ್ರಯತ್ನಿಸುತ್ತದೆ. ಇನ್ನು ಹನ್ನೆರಡನೆಯದಾಗಿ ಈ ಅಭಿಯಾನವು ಶಿಕ್ಷಣ ಮತ್ತು ಸಂವಹನ ಅಭಿಯಾನದಡಿ IEC ಅಥವಾ ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಮೂಲಕ ಖಾದ್ಯ ತೈಲಗಳಿಗೆ ಶಿಫಾರಸು ಮಾಡಿದ ಆಹಾರ ಮಾರ್ಗಸೂಚಿಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ. ಹನ್ನೆರಡನೇದಾಗಿ ಈ ಮಿಷನ್ ಕಡಿಮೆ ನೀರಿನ ಬಳಕೆ, ಮಣ್ಣಿನ ಆರೋಗ್ಯ ರಕ್ಷಣೆ ಮತ್ತು ಪಾಳುಭೂಮಿಯನ್ನು ಬಳಸಿಕೊಳ್ಳುವುದರ ಮೂಲಕ ಪರಿಸರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇನ್ನು ಹದಿಮೂರನೆಯದಾಗಿ ಈ ಯೋಜನೆಯಡಿ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಲು ಕನಿಷ್ಠ ಬೆಂಬಲ ಬೆಲೆಯನ್ನ ಕಡ್ಡಾಯ ಖಾದ್ಯ ತೈಲ ಬೀಜಗಳಿಗೆ ಹೆಚ್ಚಿಸಲಾಗಿದೆ. ಇನ್ನು ಹದಿನಾಲ್ಕನೇದಾಗಿ ಈ ಅಭಿಯಾನವು ರೈತರು PM ಆಶಾ ಅಥವಾ ಆಯ್ ಅನ್ನದಾತ ಸಂರಕ್ಷಣಾ ಅಭಿಯಾನ, ಆಮೇಲೆ ಎಣ್ಣೆಕಾಳು ಬೆಂಬಲ ಯೋಜನೆ, ಕೊನೆಯದಾಗಿ ಬೆಲೆ ಕೊರತೆ ಪಾವತಿ ಯೋಜನೆಯ ಮೂಲಕ MSP ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇನ್ನು ಹದಿನೈದನೇದಾಗಿ ಈ ಅಭಿಯಾನದಡಿ ದೇಶೀಯ ಉತ್ಪಾದಕರನ್ನ ಅಗ್ಗದ ಆಮದಿನಿಂದ ರಕ್ಷಿಸಲು ಮತ್ತು ಸ್ಥಳೀಯ ಕೃಷಿಯನ್ನು ಉತ್ತೇಜಿಸಲು ಖಾದ್ಯ ತೈಲಗಳ ಮೇಲೆ 20% ಆಮದು ಸುಂಕವನ್ನು ವಿಧಿಸಲಾಗುತ್ತದೆ. ಹದಿನಾರನೇದಾಗಿ ಕ್ರೂಡ್ ಪಾಮ್ ಆಯಿಲ್ ಅಥವಾ CPO ಅಥವಾ ಕಚ್ಚಾ ತಾಳೆ ಎಣ್ಣೆ ಬೆಲೆಯನ್ನ ಅಂತಾರಾಷ್ಟ್ರೀಯ ಬೆಲೆಯ ಏರಿಳಿತಗಳಿಂದ ರಕ್ಷಿಸಲು ಪ್ರಥಮ ಬಾರಿಗೆ ವಯಬಿಲಿಟಿ ಪ್ರೈಸ್ ಅಥವಾ BP ಅಥವಾ ಕಾರ್ಯಸಾಧ್ಯತಾ ಬೆಲೆಯನ್ನ ಪರಿಚಯಿಸಲಾಗಿದೆ. ಇನ್ನು ಹದಿನೇಳನೇದಾಗಿ ನೆಡುವ ಸಾಮಗ್ರಿಗಳಿಗೆ ಹೆಕ್ಟೇರಿಗೆ 12,000 ರಿಂದ 29,000 ರೂಪಾಯಿವರೆಗೆ ಮತ್ತು ನಿರ್ವಹಣೆಗೆ ಸಹಾಯಧನವನ್ನ 70,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಹಾಗೂ ಹಳೆಯ ತೋಟವನ್ನ ಪುನರುಜ್ಜೀವನಗೊಳಿಸಲು ಪ್ರತಿ ಗಿಡಕ್ಕೆ 250 ರೂಪಾಯಿಗಳ ವಿಶೇಷ ಸಹಾಯಧನವನ್ನ ನೀಡಲಾಗುತ್ತದೆ.
1: ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಈ ಮಿಷನ್ ನ ಉದ್ದೇಶಗಳು ಯಾವ್ಯಾವು ಅಂತೀರಿ?
0: ನೋಡಿ, ಮೊದಲನೇದಾಗಿ ಸಹಕಾರಿ ಸಂಸ್ಥೆಗಳು, FPOಗಳು ಮತ್ತು ಖಾಸಗಿ ಪಾಲುದಾರರ ಮೂಲಕ ನವೀನ ತಂತ್ರಜ್ಞಾನ ಹಾಗೂ ಬೀಜವನ್ನ ಒದಗಿಸಿ ಇಳುವರಿಯನ್ನ ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ರೈತರ ಮಾರುಕಟ್ಟೆ ಪ್ರವೇಶವನ್ನು ಬಲಪಡಿಸಿ ಬೆಲೆ ಏರಿಳಿತಗಳಿಂದ ರೈತರನ್ನ ರಕ್ಷಿಸ್ತಕ್ಕಂಥದ್ದು. ಮೂರನೇದಾಗಿ ರೈತರಿಗೆ ಕೊಯ್ಲು ಉಪಕರಣಗಳ ಖರೀದಿಗೆ 2,90,000 ರೂಪಾಯಿಗಳ ಸಹಾಯ ನೀಡಿ ಕೊಯ್ಲು ನಂತರದ ನಷ್ಟವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ನಾಲ್ಕನೇದಾಗಿ 25 ಲಕ್ಷ ರೂಪಾಯಿಗಳ ಸಹಾಯಧನದೊಂದಿಗೆ CHC ಅಥವಾ ಕಸ್ಟಮ್ ಹೈರಿಂಗ್ ಸೆಂಟರ್ ಅಥವಾ ಕಸ್ಟಮ್ ನೇಮಕಾತಿ ಕೇಂದ್ರಗಳನ್ನ ಸ್ಥಾಪಿಸ್ತಕ್ಕಂಥದ್ದು. ಐದನೇದಾಗಿ ಸಂಸ್ಕರಣಾ ಸಂಸ್ಥೆಗಳ ಮೂಲಕ ತಾಳೆ ಎಣ್ಣೆ ರೈತರಿಗೆ ಒನ್ ಸ್ಟಾಪ್ ಕೇಂದ್ರಗಳನ್ನ ಸ್ಥಾಪಿಸಿ ಆ ಮೂಲಕ ಒಳಹರಿವು, ಕಸ್ಟಮ್ ನೇಮಕಾತಿ ಸೇವೆಗಳು, ಉತ್ತಮ ಕೃಷಿ

0: ಸಂಸ್ಕೃತಿಗಳ ಸೇವೆಗಳು ಮತ್ತು ರೈತರ ಉತ್ಪನ್ನಗಳ ಸಂಗ್ರಹಣಾ ವ್ಯವಸ್ಥೆಯನ್ನ ಬಲಪಡಿಸತಕ್ಕಂಥದ್ದು. ಆರನೇದಾಗಿ, ಕಚ್ಚಾ ತಾಳೆ ಎಣ್ಣೆಯ ಬೆಲೆ 14.3% ಮಾಸಿಕ ನಿಗದಿಪಡಿಸಿದ ಸೂತ್ರ ಬೆಲೆ ಅಥವಾ ಫಾರ್ಮುಲಾ ಬೆಲೆ ಆಗಿದ್ದು, ಈ ಬೆಲೆ ಮತ್ತು ಕಾರ್ಯಸಾಧ್ಯತಾ ಬೆಲೆ ಅಂದ್ರೆ ವಯಬಿಲಿಟಿ ಪ್ರೈಸ್, ಇವುಗಳ ನಡುವಿನ ವ್ಯತ್ಯಾಸವನ್ನ DBT ಅಥವಾ ನೇರ ಲಾಭ ವರ್ಗಾವಣೆಯ ಮೂಲಕ ರೈತರಿಗೆ ಪಾವತಿಸತಕ್ಕಂಥದ್ದು. ಇನ್ನು ಏಳನೇದಾಗಿ, ಪಾಮ್ ಆಯಿಲ್ ಜೊತೆ ದೇಶೀಯ ಖಾದ್ಯ ತೈಲ ಉತ್ಪಾದನೆಯನ್ನ ಒಟ್ಟು 25.45 million tons ಹೆಚ್ಚಿಸತಕ್ಕಂಥದ್ದು. ಇನ್ನು ಎಂಟನೇದಾಗಿ, ಕೃಷಿಕರಿಗೆ ಹನಿ ನೀರಾವರಿ ವ್ಯವಸ್ಥೆ, ಯಂತ್ರೋಪಕರಣಗಳು ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ನೀಡಿ ಅವರ ಬಲವರ್ಧನೆಯನ್ನ ಮಾಡತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ, ಸುಗ್ಗಿಯ ನಂತರದ ಘಟಕಗಳನ್ನು ಸ್ಥಾಪಿಸಲು ಅಥವಾ ನವೀಕರಿಸಲು FPOಗಳು ಸಹಕಾರಿ ಸಂಸ್ಥೆಗಳು ಮತ್ತು ಉದ್ಯಮಿಗಳಿಗೆ ಬೆಂಬಲವನ್ನ ವಿಸ್ತರಿಸತಕ್ಕಂಥದ್ದು. ಹತ್ತನೇದಾಗಿ, ದೇಶೀಯ ಬೇಡಿಕೆಯ 70%ರಷ್ಟನ್ನ ಪೂರೈಸತಕ್ಕಂಥದ್ದು. ಹನ್ನೊಂದನೇದಾಗಿ, ಉತ್ಪಾದನಾ ಸಾಮರ್ಥ್ಯದ ಮೂಲಕ ಪೌಷ್ಟಿಕಾಂಶದ ಭದ್ರತೆಯೊಂದಿಗೆ ಆತ್ಮನಿರ್ಭರ ಭಾರತವನ್ನ ಮುನ್ನಡೆಸತಕ್ಕಂಥದ್ದು.
1: ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದರಲ್ಲಿ ಕೃಷಿ ಸಖಿಗಳ ಪಾತ್ರ ಏನು ಅಂತೀರಿ?
0: ನೋಡಿ, ಸ್ವಸಹಾಯ ಗುಂಪುಗಳು ವಿಶೇಷವಾಗಿ ಕೃಷಿ ಸಖಿಗಳು ಸಾಮೂಹಿಕ ಕೃಷಿ ರಕ್ಷಣಾ ಸೇವಾಕರ್ತರಾಗಿ ಅಥವಾ CASP ಅಂತ ಏನ್ ಕರಿತೇವೆ ಅಂದ್ರೆ ಕಮ್ಯುನಿಟಿ ಅಗ್ರಿಕಲ್ಚರ್ ಕೇರ್ ಸರ್ವಿಸಸ್ ಪ್ರೊವೈಡರ್ಸ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಈ ಕೃಷಿ ಸಖಿಗಳು ಕೊನೆಯ ಹಂತದ ಬೆಂಬಲವನ್ನ ಒದಗಿಸುತ್ತಾರೆ ಮತ್ತು ಇವರು ಕೃಷಿ ಮ್ಯಾಪರ್ ಮೂಲಕ ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ. ಕೊನೆಯ ಹಂತದಲ್ಲಿ ಇವರು ತಳಮಟ್ಟದ ಅನುಷ್ಠಾನಕ್ಕಾಗಿ ಮಾರುಕಟ್ಟೆ ಸಂಪರ್ಕವನ್ನು ಸಹ ಸುಗಮಗೊಳಿಸುತ್ತಾರೆ.
1: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ರೈತರು ಹೇಗೆ ನೋಂದಣಿ ಮಾಡ್ಕೋಬಹುದು ಅಂತೀರಿ?
0: ನೋಡಿ, ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ಸೂರ್ಯಕಾಂತಿ, ಶೇಂಗಾ, ಸಾಸಿವೆ ಮುಂತಾದ ಎಣ್ಣೆ ಕಾಳುಗಳ ಮತ್ತು ತಾಳೆ ಎಣ್ಣೆ ಬೀಜಗಳ ಬೆಂಬಲಕ್ಕೆ ಕರ್ನಾಟಕ ಕೃಷಿ ಇಲಾಖೆಯು ನೋಂದಣಿ ಪ್ರಕ್ರಿಯೆಯನ್ನ ನಡೆಸುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಕರ್ನಾಟಕದ ರೈತರ ಮಿತ್ರ ಅಥವಾ ಫ್ರೂಟ್ಸ್ ಪೋರ್ಟಲ್ ನಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಎರಡನೇದಾಗಿ, ಕೇಂದ್ರ ಸಚಿವಾಲಯದ NMEO ಪೋರ್ಟಲ್ ಮೂಲಕ ವಿವರಗಳನ್ನ ಪಡೆಯಬಹುದು. ಇನ್ನು ಮೂರನೇದಾಗಿ, ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯನ್ನ ಸಂಪರ್ಕಿಸಬಹುದು.
1: ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಅಡಿಯಲ್ಲಿ ನಮ್ಮ ರೈತ ಬಾಂಧವರು ಮಾಹಿತಿ ಪಡೆಯೋದಕ್ಕೆ ಇರುವಂತಹ ಸಹಾಯವಾಣಿ ಸಂಖ್ಯೆಗಳು ಯಾವ್ಯಾವು?
0: ನೋಡಿ, ಮೊಟ್ಟ ಮೊದಲನೇದಾಗಿ ಯೋಜನೆಯ ಲಾಭ ಪಡೆಯಲು 1800-4250-353. ಇನ್ನೊಂದ್ಸತಿ ಹೇಳ್ತೀನಿ, 1800-4255-3553 ಅಥವಾ ಸಾಮಾನ್ಯವಾಗಿರ್ತಕ್ಕಂತಹ ಸಹಾಯವಾಣಿ ಸಂಖ್ಯೆ 1800-1850-1551 ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, 1800-1800-1551 ಕರೆ ಮಾಡಬಹುದು.
1: ಇದು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಇರಬೇಕಾದಂತ ಅರ್ಹತೆಯ ಮಾನದಂಡಗಳು ಯಾವ್ಯಾವು ಅಂತಿದೆ?
0: ನೋಡಿ, ಮೊಟ್ಟ ಮೊದಲಾಗಿ ಯೋಜನೆಯ ಫಲಾನುಭವಿಯಾಗಲು ಎಣ್ಣೆ ಕಾಳು ಬೆಳೆಯುವ ಮೌಲ್ಯ ಸರಪಳಿ ಅಂದ್ರೆ ವ್ಯಾಲ್ಯೂ ಚೈನ್ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಭೂಮಿ ಹೊಂದಿರತಕ್ಕಂತಹ ಭಾರತೀಯ ಕೃಷಿಕರಾಗಿರಬೇಕು. ಎರಡನೇದಾಗಿ, ರೈತರು ತಮ್ಮ ಭೂಮಿಯ RTC ಅಥವಾ ಪಹಣಿಯನ್ನ ಹೊಂದಿರಬೇಕು. ಮೂರನೇದಾಗಿ, ರೈತರು ಈ ಅಭಿಯಾನದಡಿ ನೋಂದಾಯಿಸಿಕೊಳ್ಳಲು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಾಗಿದೆ. ನಾಲ್ಕನೇದಾಗಿ, ರೈತರು ತಮ್ಮ ವಿವರಗಳನ್ನ ಭಾರತ ಸರ್ಕಾರದ ಕೃಷಿ ಮ್ಯಾಪರ್ ಅಪ್ಲಿಕೇಶನ್ ನಲ್ಲಿ ಅಥವಾ ಸಂಬಂಧಿಸಿದ ರಾಜ್ಯಗಳ ಕೃಷಿ ಪೋರ್ಟಲ್ಗಳಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು.
1: ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ಮಿಷನ್ ಇದೆಯಲ್ಲ, ಇದರ ಮೇಲ್ವಿಚಾರಣೆಯನ್ನ ಎಷ್ಟು ಹಂತಗಳಲ್ಲಿ ಮಾಡಲಾಗುತ್ತೆ?
0: ಈ ಯೋಜನೆಯ ಮೇಲ್ವಿಚಾರಣೆಯು ಎರಡು ಹಂತಗಳಲ್ಲಿ ಜರುಗುತ್ತದೆ. ಮೊದಲನೇದಾಗಿ, ರಾಷ್ಟ್ರೀಯ ಮಟ್ಟದ ಮೇಲ್ವಿಚಾರಣೆ ಕೇಂದ್ರ ಸರ್ಕಾರದ ಹಂತದಲ್ಲಿ ಕೃಷಿ ಸಚಿವರ ನೇತೃತ್ವದ ಸಾಮಾನ್ಯ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿಗಳು ಈ ಯೋಜನೆಯ ಪ್ರಗತಿಯನ್ನ ಪರಿಶೀಲಿಸುತ್ತವೆ. ಹೆಚ್ಚುವರಿಯಾಗಿ ತಾಂತ್ರಿಕ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳನ್ನು ಒಳಗೊಂಡ ರಾಷ್ಟ್ರೀಯ ಮಟ್ಟದ ಮೇಲ್ವಿಚಾರಣಾ ತಂಡಗಳು ಕೂಡ ಕ್ಷೇತ್ರ ಮಟ್ಟದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಇನ್ನು ಎರಡನೇದಾಗಿ, ರಾಜ್ಯ ಮಟ್ಟದ ಮೇಲ್ವಿಚಾರಣೆ. ಈ ಹಂತದಲ್ಲಿ ರಾಜ್ಯ ಮಟ್ಟದ ಎಣ್ಣೆ ಕಾಳು ಅಭಿಯಾನದ ಸಮಿತಿ ಅಂದ್ರೆ SLSC ಅಂತ ಹೇಳಿ ಕರಿತೇವೆ ಮತ್ತು ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಆಯುಕ್ತರು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಗುರಿಗಳ ಆಧಾರದ ಮೇಲೆ ಮೇಲ್ವಿಚಾರಣೆ ಮತ್ತು ಪ್ರಗತಿಯ ಮೇಲ್ವಿಚಾರಣೆಯನ್ನು ನಡೆಸುತ್ತಾರೆ.
1: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ

0: ಇದುವರೆಗೆ ಸಾಧಿಸಲಾಗಿರುವಂತಹ ಪ್ರಗತಿ ಎಷ್ಟು?
1: ನೋಡಿ, ಈ ಅಭಿಯಾನವು ಖಾದ್ಯ ತೈಲ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಮೊಟ್ಟ ಮೊದಲನೇದಾಗಿ ಪ್ರಸ್ತುತ ದೇಶೀಯ ಎಣ್ಣೆ ಕಾಳುಗಳ ಉತ್ಪಾದನೆಯು 429.89 ಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. ಎರಡನೇದಾಗಿ ಎಣ್ಣೆ ಕಾಳು ಬೆಳೆಯುವ ಒಟ್ಟು ಪ್ರದೇಶವು ಈ ಯೋಜನೆಯ ಆರಂಭದ 301.92 ಲಕ್ಷ ಹೆಕ್ಟೇರ್ಗಳಿಂದ 304.40 ಲಕ್ಷ ಹೆಕ್ಟೇರ್ಗಳಿಗೆ ವಿಸ್ತರಣೆಯಾಗಿದೆ. ಇನ್ನು ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಹೆಚ್ಚಿನ ಒತ್ತು ನೀಡಿ ತಾಳೆ ಬೆಳೆ ವಿಸ್ತೀರ್ಣವನ್ನ 10 ಲಕ್ಷ ಹೆಕ್ಟೇರ್ಗಳಿಗೆ ಹೆಚ್ಚಿಸಲಾಗುತ್ತಿದೆ. ಇನ್ನು ನಾಲ್ಕನೇದಾಗಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜ, ಕಿರುಚೀಲಗಳ ವಿತರಣೆ, ಕೊಯ್ಲೋತ್ತರ ಘಟಕಗಳಿಗೆ ಮೂಲಸೌಕರ್ಯ ಮತ್ತು ಪ್ರೋತ್ಸಾಹಧನಗಳನ್ನು ನೀಡುವ ಮೂಲಕ ಈ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ.
0: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಧಿಸೂಚಿಸಲಾಗಿರುವಂತಹ ಎಣ್ಣೆ ಬೀಜಗಳು ಯಾವ್ಯಾವು ಅಂತೀರಾ?
1: ನೋಡಿ, ಈ ಯೋಜನೆಯಡಿ ಕರ್ನಾಟಕದಲ್ಲಿ ನೆಲಗಡಲೆ, ಸೂರ್ಯಕಾಂತಿ, ಸೋಯಾಬೀನ್, ಎಳ್ಳು, ಕುಸುಬೆ ಮತ್ತು ಸಾಸಿವೆಗಳನ್ನು ಗುರುತಿಸಲಾಗಿದ್ದು ರಾಜ್ಯದಲ್ಲಿ ಸುಮಾರು 6 ಲಕ್ಷ ಹೆಕ್ಟೇರ್ಗಳಿಗೂ ಹೆಚ್ಚಿನ ಪ್ರದೇಶವನ್ನ ಎಣ್ಣೆಕಾಳು ಕೃಷಿಗೆ ಒಳಪಡಿಸಲಾಗುತ್ತಿದೆ.
0: ಇನ್ನು ನಮ್ಮ ರಾಜ್ಯದಲ್ಲಿ ಈ ತಾಳೆ ಎಣ್ಣೆ ಉತ್ಪಾದನೆ ಹೆಚ್ಚಳಕ್ಕಾಗಿ ಯಾವ್ಯಾವ ಜಿಲ್ಲೆಗಳನ್ನು ಗುರುತಿಸಲಾಗಿದೆ?
1: ನೋಡಿ, ರಾಷ್ಟ್ರದಲ್ಲಿ ತಾಳೆ ಎಣ್ಣೆಯನ್ನು ಉತ್ಪಾದಿಸುವ 15 ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದಾಗಿದ್ದು, ರಾಜ್ಯದಲ್ಲಿ ಕರಾವಳಿ ಜಿಲ್ಲೆಗಳು, ಮಲೆನಾಡು ಜಿಲ್ಲೆಗಳು ಸೇರಿದಂತೆ ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ಹಾವೇರಿ, ಕಲಬುರಗಿ, ಬೀದರ್, ಚಾಮರಾಜನಗರ, ಧಾರವಾಡ, ರಾಯಚೂರು, ವಿಜಯಪುರ, ಚಿಕ್ಕಬಳ್ಳಾಪುರವು ಒಳಗೊಂಡಂತೆ 15 ಜಿಲ್ಲೆಗಳನ್ನು ಗುರುತಿಸಲಾಗಿದೆ.
0: ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ನಿಂದ ಆಗುವಂತಹ ಪ್ರಯೋಜನಗಳು ಯಾವ್ಯಾವು?
1: ನೋಡಿ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯಿಂದ ದೇಶೀಯವಾಗಿ ಖಾದ್ಯ ತೈಲಗಳ ಬೀಜಗಳ ಉತ್ಪಾದನೆಯು ಹೆಚ್ಚಿ ದೇಶವು ಎಣ್ಣೆಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇನ್ನು ಎರಡನೇದಾಗಿ ಈ ಯೋಜನೆಯಡಿ ರೈತರಿಗೆ ಆರ್ಥಿಕ ಪ್ರೋತ್ಸಾಹಧನ ಮತ್ತು ಅಗತ್ಯ ಮೂಲಸೌಕರ್ಯಗಳು ಲಭ್ಯವಾಗುತ್ತವೆ. ಮೂರನೇದಾಗಿ ಕೃಷಿ ಮತ್ತು ತೈಲ ಸಂಸ್ಕರಣಾ ವಲಯದಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಇನ್ನು ನಾಲ್ಕನೇದಾಗಿ ಸುಧಾರಿತ ಕೃಷಿ ಪದ್ಧತಿ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ತೈಲ ಬೀಜಗಳ ಇಳುವರಿ ಹೆಚ್ಚಾಗುತ್ತದೆ. ಇನ್ನು ಐದನೇದಾಗಿ 2030-31ರವರೆಗಿನ 7 ವರ್ಷಗಳ ಅವಧಿಯಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆಯನ್ನು 69.7 ಲಕ್ಷ ಟನ್ಗಳಿಗೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇನ್ನು ಆರನೇದಾಗಿ ತಾಳೆ ಎಣ್ಣೆ ಕೃಷಿಯನ್ನ 6.5 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವುದು ಸೇರಿದಂತೆ ಒಟ್ಟು 10 ಲಕ್ಷ ಹೆಕ್ಟೇರ್ ಎಣ್ಣೆ ಬೀಜಗಳ ಪ್ರದೇಶದ ವಿಸ್ತರಣೆಯಾಗುತ್ತದೆ. ಇನ್ನು ಏಳನೇದಾಗಿ ಈ ಅಭಿಯಾನವು ಭತ್ತ ಮತ್ತು ಆಲೂಗಡ್ಡೆಯ ಪಾಳು ಭೂಮಿಯನ್ನ ಸದುಪಯೋಗಪಡಿಸಲು ಎಣ್ಣೆ ಬೀಜಗಳ ಉತ್ಪಾದನೆಯನ್ನು 40 ಲಕ್ಷ ಹೆಕ್ಟೇರಿಗೆ ಹೆಚ್ಚಿಸತಕ್ಕಂಥದ್ದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಎಂಟನೇದಾಗಿ ಈ ಅಭಿಯಾನವು ಕಡಿಮೆ ನೀರಿನ ಬಳಕೆ, ಮಣ್ಣಿನ ಆರೋಗ್ಯ ರಕ್ಷಣೆ ಮತ್ತು ಪಾಳು ಭೂಮಿಯನ್ನು ಬಳಸಿಕೊಳ್ಳುವುದರ ಮೂಲಕ ಪರಿಸರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇನ್ನು ಒಂಬತ್ತನೇದಾಗಿ ರೈತರಿಗೆ ಪಿಎಂ ಆಶಾ ಅಥವಾ ಆಯ್ ಅನ್ನದಾತ ಸಂರಕ್ಷಣಾ ಅಭಿಯಾನ ಮತ್ತು ಎಣ್ಣೆಕಾಳು ಬೆಂಬಲ ಬೆಲೆ ಯೋಜನೆ ಹಾಗೂ ಬೆಲೆ ಕೊರತೆ ಪಾವತಿ ಯೋಜನೆಯ ಮೂಲಕ ಕನಿಷ್ಠ ಬೆಂಬಲ ಬೆಲೆ ಸಿಗುವುದನ್ನು ಖಾತ್ರಿಪಡಿಸುತ್ತದೆ. ಇನ್ನು ಹತ್ತನೇದಾಗಿ ಕಚ್ಚಾ ತಾಳೆ ಎಣ್ಣೆಯ ಬೆಲೆಯನ್ನು ಅಂತಾರಾಷ್ಟ್ರೀಯ ಬೆಲೆಗಳ ಏರಿಳಿತಗಳಿಂದ ಕಾಪಾಡಲು ರೈತರಿಗೆ ಕಾರ್ಯಸಾಧ್ಯತಾ ಬೆಲೆ ಅಥವಾ ವೈಬರಿಟಿ ಪ್ರೈಸ್ ಅನ್ನು ಪರಿಚಯಿಸಿ ಅವರ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ. ಇನ್ನು ಹನ್ನೊಂದನೇದಾಗಿ ರೈತರಿಗೆ ಬೀಜ ಉದ್ಯಾನಕ್ಕಾಗಿ 15 ಹೆಕ್ಟೇರಿಗೆ 80 ಲಕ್ಷ ರೂಪಾಯಿಗಳನ್ನು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಕ್ಕೆ 15 ಹೆಕ್ಟೇರಿಗೆ 100 ಲಕ್ಷ ರೂಪಾಯಿಗಳ ನೆರವು ಲಭ್ಯವಾಗುತ್ತದೆ. ಇನ್ನು ಹನ್ನೆರಡನೇದಾಗಿ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಅವರ ಆದಾಯ ಹೆಚ್ಚಾಗುತ್ತದೆ. ಇನ್ನು ಹದಿಮೂರನೇದಾಗಿ ರೈತರಿಗೆ ಉಚಿತ ಗುಣಮಟ್ಟದ ಬೀಜಗಳು, ಉತ್ತಮ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಸಲಹಾ ಸೇವೆಗಳು ಲಭ್ಯವಾಗುತ್ತವೆ. ಇನ್ನು ಹದಿನಾಲ್ಕನೇದಾಗಿ ಕೊಯ್ಲು ನಂತರದ ಎಣ್ಣೆ ಕಾಳುಗಳ ಸಂಗ್ರಹಣೆ, ಎಣ್ಣೆ ಹೊರತೆಗೆಯುವಿಕೆ ಮತ್ತು ಮರುಪಡೆಯುವಿಕೆಯ ದಕ್ಷತೆ ಹೆಚ್ಚುತ್ತದೆ. ಇನ್ನು ಹದಿನೈದನಾಗಿ ಈ ಯೋಜನೆಯಡಿ ಸಾಥಿ ಪೋರ್ಟಲ್ ಜಾಲತಾಣವು ಬೀಜ ದೃಢೀಕರಣ, ಪತ್ತೆ ಹಚ್ಚುವಿಕೆ ಮತ್ತು ಸಮಗ್ರ ದಾಸ್ತಾನು ಪೋರ್ಟಲ್ ಮೂಲಕ 5 ವರ್ಷಗಳ ರೋಲಿಂಗ್ ಬೀಜ ಯೋಜನೆಯ ಲಾಭವನ್ನು ಖಾತ್ರಿಪಡಿಸುತ್ತದೆ. ಇನ್ನು ಹದಿನಾರನೇದಾಗಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ತೈಲ ಬಳಕೆಯನ್ನ ಶೇಕಡ 10% ಕಡಿಮೆ ಮಾಡಿ ಬೊಜ್ಜು ವಿರುದ್ಧ ಹೋರಾಡಲು ಕೊಟ್ಟಿರುವ ಕರೆಗೆ ಅನುಗುಣವಾಗಿ ಈ ಅಭಿಯಾನದಡಿ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಿ ದೇಶಾದ್ಯಂತ ಆರೋಗ್ಯಕರ ಬಳಕೆಯ ಮಾದರಿಯನ್ನು ಉತ್ತೇಜಿಸಲಾಗುತ್ತದೆ. ಇನ್ನು 17ನೇದಾಗಿ ಈ ಅಭಿಯಾನವು ಭಾರತ

0: ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಖಾತ್ರಿಪಡಿಸುವುದು ಮಾತ್ರವಲ್ಲ ಲಕ್ಷಾಂತರ ರೈತರ ಜೀವನೋಪಾಯವನ್ನ ಬಲಪಡಿಸುತ್ತದೆ. ಇನ್ನು 18ನೇದಾಗಿ, ಈ ಅಭಿಯಾನದಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನದ ಅಭಿಯಾನದಿಂದ ದೇಶದಲ್ಲಿ ಆರೋಗ್ಯಕರ ಬಳಕೆಯ ಮಾದರಿಗಳು ಉತ್ತೇಜಿಸಲ್ಪಡುತ್ತವೆ. 19ನೇದಾಗಿ, ಈ ಅಭಿಯಾನದಿಂದ 9 ಪ್ರಮುಖ ಎಣ್ಣೆ ಕಾಳುಗಳಲ್ಲದೆ ಹತ್ತಿ ಬೀಜ, ಭತ್ತದ ಹೊಟ್ಟು, ತೆಂಗಿನಕಾಯಿ, ಬೇವು, ಜಟ್ರೋಪ, ಕಾರಂಜ, ಮಾಹುವ ಮತ್ತು ಸೀಮಾ ರೂಪದಂತಹ ಮರದಲ್ಲಿ ಹುಟ್ಟುವ ಎಣ್ಣೆ ಕಾಳುಗಳ ಸಂಸ್ಕರಣಾ ಉದ್ಯಮಗಳು ಬೆಳೆಯಲು ಅವಕಾಶವಾಗುತ್ತದೆ. ಇನ್ನು 20ನೇದಾಗಿ, ಕೃಷಿ ರಫ್ತಿನಲ್ಲಿ ಸುಮಾರು 8% ಕೊಡುಗೆಯನ್ನ ಈ ಎಣ್ಣೆ ಬೀಜಗಳು ನೀಡಿದ್ದು ದೇಶದ ಜಿಡಿಪಿಯಲ್ಲಿ ಕೃಷಿಯ ಪಾಲು ಹೆಚ್ಚಲು ಕಾರಣವಾಗುತ್ತದೆ. ಇನ್ನು ಕೊನೆಯದಾಗಿ ಹಾಗೂ 21ನೇದಾಗಿ, ಈ ಅಭಿಯಾನದಿಂದ ಸಹಕಾರಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸರ್ಕಾರಿ ಹಾಗೂ ಖಾಸಗಿ ಬೀಜ ಉತ್ಪಾದನಾ ಸಂಸ್ಥೆಗಳು ರಾಜ್ಯ ಸರ್ಕಾರಗಳೊಂದಿಗೆ ಮುಂಗಡ ಒಪ್ಪಂದದಿಂದ ಲಾಭ ಗಳಿಸಲು ಮತ್ತು ರೈತರು ಬೀಜ ಲಭ್ಯತೆಯ ಖಾತರಿಯನ್ನು ಹೊಂದಲು ಸಾಧ್ಯವಾಗುತ್ತದೆ.
1: ಇನ್ನು ಡಾಕ್ಟರ್ ಶರಶ್ಚಂದ್ರ ರಾನಡಿ ಅವರೇ, ಇವತ್ತು ನಾವು ಪರಿಸರ ದೇವೋಭವ, ನಾಗರಿಕ ದೇವೋಭವ, ರೈತ ದೇವೋಭವ ಎನ್ನುವಂತಹ ಒಂದು ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಈ ಸೂತ್ರಗಳನ್ನು ಅಳವಡಿಸ್ಕೊಂಡು ಈ ಒಂದು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ಮಿಷನ್ನ ಹಿನ್ನೆಲೆಯಲ್ಲಿ ಇದು 2047 ವಿಕಸಿತ ಭಾರತದ ನಿರ್ಮಾಣಕ್ಕೆ ಹೇಗೆ ಕಾರಣ ಆಗುತ್ತೆ ಈ ಅಭಿಯಾನ ಅಂತೀರಾ?
0: ನೋಡಿ, ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಿಂದ ಭಾರತವು ಖಾದ್ಯ ತೈಲ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಈ ಅಭಿಯಾನವು ದೇಶದ ಕೃಷಿ ಆರ್ಥಿಕತೆ ಮತ್ತು ಗ್ರಾಮೀಣ ಪ್ರದೇಶಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ದೇಶೀಯ ಉತ್ಪಾದನೆ ಹೆಚ್ಚಾಗುವುದರಿಂದ ಖಾದ್ಯ ತೈಲಗಳ ಆಮದಿಗಾಗಿ ಭಾರತವು ವಾರ್ಷಿಕವಾಗಿ ವಿದೇಶಗಳಿಗೆ ಪಾವತಿಸುತ್ತಿರುವ ಲಕ್ಷಾಂತರ ರೂಪಾಯಿಗಳ ಉಳಿತಾಯವಾಗಿ ಆಮದು ವೆಚ್ಚವೂ ಕಡಿಮೆಯಾಗಿ ದೇಶದ ಅಮೂಲ್ಯವಾದ ವಿದೇಶಿ ವಿನಿಮಯವು ಸಂರಕ್ಷಿಸಲ್ಪಡುತ್ತದೆ. ಅಂತರ ಬೆಳೆ ಪದ್ಧತಿಗೆ ಉತ್ತೇಜನ, ಮಣ್ಣಿನ ಫಲವತ್ತತೆಯ ಸುಧಾರಣೆ ಮತ್ತು ಕಡಿಮೆ ನೀರಿನ ಬಳಕೆಗೆ ಈ ಅಭಿಯಾನದಿಂದ ಒತ್ತು ಸಿಗುತ್ತದೆ. ಪಾಳುಭೂಮಿಯನ್ನ ಕೃಷಿಗೆ ಯೋಗ್ಯವಾಗಿರುವುದರಿಂದ ಪರಿಸರ ಸಮತೋಲನದ ಕೃಷಿ ವಿಸ್ತರಣೆಯಾಗುತ್ತದೆ. ರೈತರ ಆದಾಯ ವೃದ್ಧಿ ಹಾಗೂ ಗ್ರಾಹಕರ ಆರೋಗ್ಯಕರ ಖಾದ್ಯ ತೈಲ ಬಳಕೆಯ ಮಾದರಿಗೆ ಈ ಅಭಿಯಾನದಿಂದ ಉತ್ತೇಜನ ಸಿಗುವುದರಿಂದ ಆರ್ಥಿಕ, ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆಗಳ ತ್ರಿವಳಿ ಲಾಭದಿಂದ 2047 ವಿಕಸಿತ ಭಾರತದ ಕನಸು ನನಸಾಗಲು ಸಾಧ್ಯವಾಗುತ್ತದೆ. ಜೊತೆಗೆ ರೈತ ದೇವೋಭವ, ನಾಗರಿಕ ದೇವೋಭವ ಹಾಗೂ ಪರಿಸರ ದೇವೋಭವ ಮಂತ್ರಗಳು ಸಾಕಾರಗೊಳ್ಳಲು ಕೂಡ ಸಾಧ್ಯವಾಗುತ್ತದೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073 09 82 33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073 09 82 33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಎನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಗಳಿಂದ 25,000 ರೂಪಾಯಿಗಳು, ಅರೇಬಿಕಾ ಚೆರಿ 13,700 ರೂಪಾಯಿಗಳಿಂದ 15,400 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 10,100 ರೂಪಾಯಿಗಳಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಧನ ಸುದ್ದಿ. ಚಿಟ್ಟಿಮನಿ ಪದಕಲ್ಲು ಗ್ರಾಮತ್ರ ಕುಟ್ಟು ಕಂಡ ಕುಟುಂಬತ್ರ ಪಟ್ಟಿದಾರ ನಾರಾಯಣ ನಾಣಯ್ಯ ಹಿಂಗ ಹಿಂದೆ ಸ್ವರ್ಗ ಹೇಳಾಯ್ತು. ಹೇಳು ತಂಜಿ ಬೈತ್ರ ನಾಣಯ್ಯ ಹಿಂಗಡ ದಪನ ಕಾರ್ಯ ನಾಳೆ ಮಧ್ಯಂತರ ಮೀದ ಹಿಂಗಡ ಸ್ವಂತ ಮನೇಲಿ ನಡಪ ಅಂದು ಒಕ್ಕಾರ ಅರಿಚಿಟ್ಟಿದ್ದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10th ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17th ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
6: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. 27 ವರ್ಷಗಳ ಹಿಂದೆ ಕಾರ್ಗಿಲ್ಲಿ ಭಾರತೀಯ ಯೋಧರು ಮಾಡಿದ ತ್ಯಾಗ, ಬಲಿದಾನ ಮತ್ತು ಶೌರ್ಯದ ನೆನಪಿಗಾಗಿ ನಾಳೆ ಕೊಡಗು ಪತ್ರಕರ್ತರ ಸಂಘ ಮತ್ತು ರೋಟರಿ ಮಿಸ್ಟಿ ಹಿಲ್ಸ್ನ ಕಡೆಯಿಂದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ನಡೆಯಕುಟ್ಟು ಮಡಿಕೇರಿನ ಗೌಡ ಸಮಾಜದ ಸಭಾಪಾಡಿಯಲ್ಲಿ ನಾಳೆ 9:05 ನಡೆಯುವ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆನ 125 ಸಂಘ ಸಂಸ್ಥೆಗೆ ಭಾಗವಹಿಸುತ್ತಿದ್ದು ಸೈನಿಕರಿಗೆ ಪುಷ್ಪ ನಮನ, ಗಾನ ನಮನ, ಗೌರವ ನಮನ ನಡೆದಿದೆ. ಕಾರ್ಯಕ್ರಮನ ಮಡಿಕೇರಿ ಆರ್ಮಿ ಕ್ಯಾಂಟೀನ್ನ ಹಿರಿಯ ವ್ಯವಸ್ಥಾಪಕ MS ಕಾವೇರಿಯಪ್ಪನವು ಉದ್ಘಾಟನೆ ಮಾಡುವೆ ಅಂತ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ತಿಳಿಸಿದರು. ಮಡಿಕೇರಿನ ರೋಟರಿ ವುಡ್ಸ್ ಸಂಸ್ಥೆನ ಕಡೆಯಿಂದ ನಾಳೆ ಕಾರ್ಗಿಲ್ ವಿಜಯ ದಿನದ ಬಗೆಯಲ್ಲಿ ಯೋಧ ನಮನ ಕಾರ್ಯಕ್ರಮ ನಡೆಯಕೊಟ್ಟು ಮಡಿಕೇರಿನ ರೋಟರಿ ಸಭಾವಾಡಿಯಲ್ಲಿ ನಾಳೆ ಹೊತ್ತಾರೆ 10:30 ನಡೆಯಕಿರುವ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮನ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿನವು ಉದ್ಘಾಟನೆ ಮಾಡಿಕಿದ್ದು ಮುಖ್ಯ ನೆಂಟರಾಗಿ ರೋಟರಿ ಕ್ಲಬ್ ವಿಸ್ತರಣಾ ಸಮಿತಿನ ಅಧ್ಯಕ್ಷ ಪತ್ರಕರ್ತ ಅನಿಲ್ HT, ರೋಟರಿ ವಲಯ ಸಹಾಯಕ ಗವರ್ನರ್ MD ರಂಗಸ್ವಾಮಿ, ವಲಯ ಸೇನಾನಿ ಕೆ ವಸಂತ್ ಕುಮಾರ್ ಸೇರಿದಂತೆ ಗಣ್ಯರು ಭಾಗವಹಿಸಿಕಿದ್ದು ಕಾರ್ಯಕ್ರಮದಲ್ಲಿ ಸೈನಿಕ ದಂಪತಿಗಳಿಗೆ ಸನ್ಮಾನ ಮಾಡಿಕೊಟ್ಟು ಅಂತ ಗೊತ್ತಾಯಿತು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಿಡಾಕ್ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಇವರ ಕೂಡುಕೂಟಲ್ಲಿ ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ಶುರು ಮಾಡಿಕೆ ಇಚ್ಛೆ ಇರೋಕೆ ಇದೇ ತಿಂಗಳ 27th ತಿಳಿದ್ರೆ ನಾಳ್ದು ಸೋಮವಾರ ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆನ ಚೇತನ ಚಿಲುಮೆ ಸಭಾಭಾಡಿಯಲ್ಲಿ ಒಂದು ದಿನದ ಉದ್ಯಮಶೀಲತಾ ಜಾಗೃತಿ ಮತ್ತು ಮಾರ್ಗದರ್ಶನ ಶಿಬಿರ ನಡೆಯಕೊಟ್ಟು ಶಿಬಿರದಲ್ಲಿ ಭಾಗವಹಿಸಿದ ಆಸಕ್ತರಿಗೆ ಸರ್ಕಾರದಿಂದ ಸಿಕ್ಕುವ ಹಣಕಾಸಿನ ಸಹಾಯ ಪ್ರೋತ್ಸಾಹ ಯೋಜನೆಗಳ ಬಗ್ಗೆಯಲ್ಲಿ ಮಾಹಿತಿ ಕೊಡಿಕಿದ್ದು ಆಸಕ್ತಿ ಇರುವ ಯುವಜನ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ ತಿಂಗಳ 29th ಹೊತ್ತಾರೆ 10:00 ಮಧ್ಯಾಹ್ನ 1:00 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ಏರ್ಪಾಡು ಮಾಡಿದ್ದು ICICI ಬ್ಯಾಂಕ್ ಬೆಂಗಳೂರು ಇವು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ ಪಡ್ಕೊಂಡ ವಿದ್ಯಾರ್ಥಿಗ ಅಗತ್ಯ ದಾಖಲಾತಿಗಳೊಟ್ಟಿಗೆ ಸಂದರ್ಶನಕ್ಕೆ ಹಾಜರಾಕಂತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿದಳು. ಮಡಿಕೇರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳ್ದು July 27th ಆಧಾರ್ ನೋಂದಣಿ ಮತ್ತು ತಿದ್ದುಪಡಿನ ವಿಶೇಷ ಶಿಬಿರ ಏರ್ಪಾಡು ಮಾಡಿದಳು. ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಂಡು ತಮ್ಮ ಆಧಾರ್ ನೋಂದಣಿ ತಿದ್ದುಪಡಿ ಇದ್ದರೆ ಮಾಡಿಕೊಳ್ಳುವಂಗೆ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ತಿಳಿಸಿದಳು. ಕೊಡಗು ಜಿಲ್ಲಾ ಪೊಲೀಸ್ ವಿರಾಜಪೇಟೆ ನಗರ ಪೊಲೀಸ್ ಠಾಣೆ ಇವರ ಕಡೆಯಿಂದ ವಿರಾಜಪೇಟೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ನಡೆದಿತು. ಈ ಸಮಯದಲ್ಲಿ ಮಾತನಾಡಿದ ವಿರಾಜಪೇಟೆನ DYSP ಮಹೇಶ್ ಕುಮಾರ್ನವು ಮಾದಕ ವ್ಯಸನ ಬರೀ ಕಾನೂನು ಸಮಸ್ಯೆ ಅಲ್ಲ, ಅದು ಇಡೀ ಕುಟುಂಬ ಮತ್ತು ಸಮಾಜದ ಸಮಸ್ಯೆ ಆಗಿದ್ದು ಶಿಕ್ಷಕರ ಗುರಿ ಸಫಲತೆ, ಸಂತೋಷ ಮತ್ತು ಉತ್ತಮ ಭವಿಷ್ಯದ ಕಡೆಗೆ ಯೋಜನೆ ಮನಸ್ಸು ಕೊಡೋಕು, ಅದಕ್ಕಾಗಿ ಶಾಲೆ ಮತ್ತು ಕಾಲೇಜಿನ ಮಕ್ಕಳಿಗೆ ಇದರ ಕೆಟ್ಟ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ

0: ಕೊಡ್ಕೊಳ್ಳೋ ಅಂತ ಹೇಳ್ದು. ಮಡಿಕೇರಿನ ECHSಲಿ ಇದೇ ತಿಂಗಳ 27ನೇ ತಾರೀಕು ಹಲ್ಲಿನ ಡಾಕ್ಟರ್ ಇರಲಿ ಅಂತ ಕ್ಲಿನಿಕ್ನ ಪ್ರಕಟಣೆಯಿಂದ ಗೊತ್ತಾಯ್ತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SGRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ರಿಂದ ಸೆಪ್ಟೆಂಬರ್ 14 ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನ.

0: ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
4: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
8: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
7: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-60-176.
9: ಕೊಡಗು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ?
3: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
2: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ವಿರಾಜಪೇಟೆ ಕೊಡವು ಸಮಾಜ ಹತ್ರ ಕಾಲ್ತ್ರ ಮಹಾಸಭೆ ನಾಳೆ ನಾರಾಚೆ ನಡಪ ಸಂದರ್ಭದಲ್ಲಿ ವಿರಾಜಪೇಟೆ ಕ್ಷೇತ್ರ ಹತ್ರ ಶಾಸಕಂಗಳನ್ನ ಶ್ರೀ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅಲ್ಲತೆ ಮಗ್ಗುಲ ಗ್ರಾಮ ಹತ್ರ ಯುವ ವಿಜ್ಞಾನಿ ಶ್ರೀ ಕುಪ್ಪಚ್ಚಿರ ಭರತ್ ಅಯ್ಯಂಗಕ್ಕ ಸನ್ಮಾನ ಮಾಡುವ ಅಂದು ವಿರಾಜಪೇಟೆ ಕೊಡವು ಸಮಾಜ ಹತ್ರ ಪ್ರಕಟಣೆ ಅರಿಚಿಟ್ಟಿತು.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಸುದ್ದಿರಾ ವಿವರ. ಕಾರ್ಗಿಲ್ ಇರುವತ್ತೇಳು ಕಾಲಕ್ಕೂ ಬಯ್ಯ ಭಾರತತ್ರ ವೀರ ಪಡೆಯಾಳಿಯ ಮಾಡನ ತ್ಯಾಗ ಬಲಿದಾನ ಶೌರ್ಯತನ ನೆಂತಿವನ್ತುಲು ನಾಳೆ ಕೊಡಗು ಪತ್ರಕರ್ತರ ಸಂಘ ಪಿಂಗ ರೋಟರಿ ಮಿಸ್ಟೀಲ್ಸ್ರ ಆದ ನೆಲೆ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಬಾರ್ ನಡೆತುವ. ಜಿಲ್ಲೆರ ಸುಮಾರು 125 ಸಂಘ ಸಂಸ್ಥೆ ಕರ ಈ ಕಾರ್ಬಾರ್ಲು ಕೂಡಿ ಆಡುವ ಅಂದು ಕೊಡಗು ಪತ್ರಕರ್ತ ಸಂಘತ್ರ ಅಧ್ಯಕ್ಷ ಅನಿಲ್ ಎಚ್ ಟಿ, ಪಿಂಗ ರೋಟರಿ ಮಿಸ್ಟೀಲ್ಸ್ರ ಅಧ್ಯಕ್ಷ ಪಿ ಆರ್ ರಾಜೇಶ್ ಔವಣಿಚಿ. ಮಡಿಕೇರಿ ಗೌಡ ಸಮಾಜ ಹತ್ರ ಸಭಾಬಾಡೆಯಲ್ಲಿ ನಾಳೆ 25 ಶುರುವಾಪ ಕಾರ್ಗಿಲ್ ವಿಜಯ ದಿವಸ ಕಾರ್ಬಾರ್ಲು ಸೈನಿಕರೇ ನಾವೆಂದು ಮರೆಯುವುದಿಲ್ಲ ಎನ್ನುವ ಮಂಡೆ ಎಳುತ್ತರಡಿಲು ಪೂ ಹುಟ್ಟಿತು ಪಾಟು ಪಾಡಿತು ಗೌರವ ಕಾಟುವ. ಮಡಿಕೇರಿಯ ಆರ್ಮಿ ಕ್ಯಾಂಟೀನರ ಪೆರಿಯ ವ್ಯವಸ್ಥಾಪಕ ಎನ್ಎಸ್ ಕಾವೇರಪ್ಪ ಮುಳಿಯಿಡುವ ಕಾರ್ಬಾರ್ಲು ಪೆದಪೋನ ಪಾಟುಕಾರ ಮೈಸೂರ ರಾಜೇಶ್ ಪಡಿಯಾರ್ ಕೂಟಕಾರ ದೇಶಭಕ್ತಿ ಗೀತೆ ಪಾಟು ಪಾಡುವ ಅಂದು ಅರಿಂಜಿ ಬಂದಿತು. ಅಳುತ್ತು ಪ್ರತಿಯೊಬ್ಬಂಡ ಜೀವನಕ್ಕೆ ಅಡಿಪಾಯ, ಬಲ್ಯ ಮಟ್ಟತ್ರ ಅಳುತ್ತಿನ ಪಡೆದಕ್ಕ ನಲ್ಲ ಜೀವನ ನಡೆತಲು ಎಂದು ಮಡಿಕೇರಿಯ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂಜೀವ್ ಕುಮಾರ್ ಅಭಿಪ್ರಾಯಪಟ್ಟದ್ದು. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೊಳಂದರ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆದ ದಂಡ

0: ಸಾವಿರದ 1926-1927 ಕಾಲತ್ರ ಆದ್ಯ ಪದವಿ ಮಕ್ಕಕ್ಕೆ ಓರಿಯೆಂಟೇಷನ್ ಕಾರ್ಬಾರ ಮುಖ್ಯ ಬಿಂದುವಳಾಯಿತು ಕೂಡಿ ಆಡಿತು ತಕ್ಪರಂದತ್ತು ಕಾರ್ಬಾರ ಕೊರವುಕಾರಿಕೆ ವಹಿಸಿ ತಕ್ಪರಂದ ಕಾಲೇಜಿರ ಪ್ರಾಂಶುಪಾಲ ಪ್ರೊಫೆಸರ್ ಮೇಜರ್ ರಾಘವ ಬಿ ಅವು ಮಕ್ಕಗ ತಂಗಡ ಜೀವನತ್ಲೆ ನಲ್ಲ ಗುರಿ ಇರೋಂಡು ಆ ಗುರಿ ಮುಟ್ಟುವಕ್ಕೆ ನಿಂಗಡ ಬೆನ್ನರ ಬಯ್ಯ ಉಪಾಧ್ರಿಯ ಇಪ್ಪ ಅಳುತ್ತು ಅನ್ನೋದು ಜೀವನತ್ರ ಓರು ಮುಖ್ಯ ಅಂಶವಾಯಿತುಂಡು ಅದನ್ನ ತಂಗಡ ಏಳಿಗೆಕ್ಕು ಪಿಂಜ ದೇಶತ್ರ ಏಳಿಗೆಕ್ಕು ಬಳಸಿಯೋಣ ಕೆಮಿ ತಕ್ಕಣ್ಣಿಚಿ ಈ ನೇರತ್ತು ಕಾಲೇಜಿರ ಎಲ್ಲ ಉಪಾಧ್ರಿಯ ಮಕ್ಕ ಕೂಡಿಯಾಡಿ ತಿಂಚತ್ತು ವಿರಾಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜ್ ಜೈ ಭಾರತ್ ಆರ್ಮಿ ಕೋಚಿಂಗ್ ಸೆಂಟರ್ ವಿರಾಜಪೇಟೆ ಅರಣ್ಯ ಇಲಾಖೆ ವಿಭಾಗ ಕಚೇರಿ ವಿರಾಜಪೇಟೆ ಪಿಂಜ ಆದಿ ಬೈತುರಪ್ಪ ಭಕ್ತ ಜನ ಸಂಘ ವಿರಾಜಪೇಟೆ ಈ ಅಂಗಡ ಕೂಟಾದ ನೆಲೆ ಕಾವೇರಿ ಪದವಿ ಪೂರ್ವ ಕಾಲೇಜಿರ ಸಭಾಬಾಡಲು ಇಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರುಂಡು ಸುಮಾರು 50 ಪಣ್ಣರ ಗಿಡ ನಟ್ಟತ್ತು ಈ ಕಾರ್ಬಾರ್ಲ ಎಲ್ಲಾ ಸಂಘ ಸಂಸ್ಥೆರ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್ತು ಬೆಂಗಳೂರ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರತ್ತ ನಡೆದ ಸಿಬಿಎಸ್ಇ ಕ್ಲಸ್ಟರ್ ರಾಜ್ಯ ಮಟ್ಟತ್ರ ಕಳಿಕೂಟತ್ಲು ಕೊಡಗು ವಿದ್ಯಾಲಯತ್ರ 17 ಬೈತ್ರ ಒಳೂರ ಕಿಣ್ಣ ಮಕ್ಕಳ ಟೇಬಲ್ ಟೆನ್ನಿಸ್ ತಂಡ ಕಂಚಿರ ಪದಕ ಗದ್ದಿತ ಸಾಧನೆ ಮಾಡಿತು ಈ ಕಳಿಕೂಟತ್ಲೆ ರಾಜತ್ರ ಬೋರೆ ಬೋರೆ ಜಾಗತಿಂಜ ಸುಮಾರು 200 ಅರ ತಂಡಕಾರ ಕೂಡಿ ಆಡಿ ತಿಂಜತ್ತಂದು ಅರಂಜಿ ಬಂದಿತ್ತು ಅಮ್ಮತ್ತಿ ಒಂಟಿ ಅಂಗಡಿ ಕೊಡವ ಸಂಸ್ಥೆಯಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ 14 ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಬಾರ ಅಂದೋಡೆ ನಡೆದತ್ತು ಈ ನೇರತ್ತ ತಕ್ಪರಂದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವು ಕೊಡವ ಸಾಹಿತ್ಯತ್ರ ಬೊಳ್ಚಕ್ಕ ಎಲ್ಲರೂ ಮನಸ್ಸು ಮಾಡೋಂಡು ಸಾಹಿತ್ಯತ್ರ ಮೂಲಕ ಸಂಸ್ಕೃತಿನ ಕಾಪಾಡುವಕ್ಕೆ ಸಾಧ್ಯ ಅಂತ ನೆಚ್ಚಿ ಸುಜಾ ಕುಶಾಲಪ್ಪ ಅವು ತಕ್ಪರ್ದಿತ್ತೆ ಅಕಾಡೆಮಿರ ಕೆಲಸ ಕಾರ್ಯತನ ಉಂಡು ಕೊಡವಾಮಿರ ಬೊಲ್ಚ ಬಟ್ಟೆಕ್ಕೆ ಪೋಯನುಂಡು ಎಂದು ಅಭಿಪ್ರಾಯ ಪಟ್ಟತ್ತು ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಅವು ತಕ್ಪರ್ದಿತ್ತು ಮನುಷ್ಯನಲ್ಲಿ ಜ್ಞಾನ ಉಂಡೆಂಗಿಯೇ ಎಲ್ಲಲ್ಲಿಯೂ ಬೆಲೆ ಜ್ಞಾನಾರ್ಜನೆಗೆ ಪುಸ್ತಕ ಓದುವ ಅಭ್ಯಾಸತ್ನ ಬೊಲ್ತಿಯ ಉಂಡು ಎಂದು ಎಣಿಸಿ ಈ ನೇರತ್ತ ಅಕಾಡೆಮಿಂಜ ಮಚ್ಚಾರಂಡ ಒಕ್ಕಕಾರಕ್ಕೆ 4 ದುಡಿ ಕೊಡ್ತತ್ತು ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿ ವಿಶೇಷ ಶಿಬಿರತ್ನ ಈ ತಿಂಗಳ 27 ನಡೆತುವ ಸಾರ್ವಜನಿಕಂಗ ಈ ಶಿಬಿರತ್ರ ಉಪಯೋಗ ಪಡೆದಂಡು ತಂಗಡ ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿ ಮಾಡಿಯವನ್ನಕ್ಕೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು ಆರಂಗಿ ಜಲಾನಯನ ಪ್ರದೇಶದಲ್ಲಿ ಏರ ಮಳೆ ಆಯನುಳ್ಳಾನಗೊಂಡು ಜಲಾಶಯ ತಂಜ ಇಂದು 4000 ಕ್ಯೂಸೆಕ್ಸ್ ನೀರು ಬುಟ್ಟಿತ್ತು ನೀರು ಬಿಡುವಂಗ ಮಿಂಜ ಜಲಾಶಯಕ್ಕೆ ವಿಶೇಷ ಪೂಜೆ ಮಾಡಿತ್ತು ಎಂದು ಅರಂಜಿ ಬಂದಿತ್ತು ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ
2: ಸಮಯ 7:34 ಆಗಲಿದೆ ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ

0: ಬೆಂಗಳೂರು ಸಮಯ 7:33:47. 7:34 ಸರಿಯಾಗಿ ಪ್ರಕಟಣೆ. ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
1: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
2: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ

0: ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕುಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ ಮೂರನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು, ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ಡಿಆರ್ಐ ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು, ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆ.

0: ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸೆಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸೆಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸೆಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ಧ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Military land war. We have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಡ್ ಯುದ್ಧ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಶನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 250 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ.

0: ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇ 23 ಹಾಗೂ ಬೆಂಗಳೂರಿನಲ್ಲಿ ಶೇ 17% ಸುಧಾರಣೆ ಕಂಡು ಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17% ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14% ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನು ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನು ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ, ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ಧತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡ ಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕಾಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSAI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು

ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ಧತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆ ವಿಶ್ವ ಚಿತ್ರದ್ದು. ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಗೀತೆ ರಚನೆ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಂದಿನ ಗೀತೆ ಉಪೇಂದ್ರ ಚಿತ್ರದ್ದು, ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿದೆ. ಉಪೇಂದ್ರ ಅವರ ಗೀತ ರಚನೆಗೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ.

ತಾಯವ ಚಿತ್ರದ ಗೀತೆಯನ್ನ ಕೇಳ್ತಿದ್ದೀರಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8:14:23. ಎಂಟು ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ನಂತರ 8:30 ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ಬೆಂಗಳೂರು, ಸಮಯ 8:30:15. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದುವರಿದ ಗೀತೆ ರಾಜೇಶ್ ಅವರ ಧ್ವನಿಯಲ್ಲಿದೆ.

ಓಮಲ್ಲಿಗೆ ಚಿತ್ರದ ಈ ಗೀತೆಯ ರಚನೆ ಮಾಡಿದ್ದಾರೆ ವಿ ಮನೋಹರ್, ಸಂಗೀತ ನೀಡಿದ್ದಾರೆ ವಿ ಮನೋಹರ್, ರಾಜೇಶ್ ಅವರೊಂದಿಗೆ ಹಾಡಿದ್ದಾರೆ ಸೌಮ್ಯ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಉಲ್ಟಾ ಪಲ್ಟಾ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಕೆಎಸ್ ನರಸಿಂಹಸ್ವಾಮಿಯವರ ಗೀತ ರಚನೆಗೆ ಬಿ ಮನೋಹರ್ ಸಂಗೀತ ನೀಡಿದ್ದಾರೆ.

ಉಲ್ಟಾ ಪಲ್ಟಾ ಚಿತ್ರದ ಈ ಗೀತೆಯೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 8:44:44. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:22. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರೇಮಲತಾ ದಿವಾಕರ್ ಅವರಿಂದ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಅವರ ಒಂದು ರಚನೆ, ಹೀಗೆ ಒಂದು ರಾತ್ರಿ ನನ್ನ ನಲ್ಲ ಬಂದನು.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಯುವವಾಣಿ
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
2: ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರಿಗೆ ಸಂದರ್ಶನ.
3: ಸ್ನೇಹಿತರೆ, ಇವತ್ತು ವಿಶೇಷವಾದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು, ಆದರೂ ಸಹ ಬಹುಮುಖ ಪ್ರತಿಭೆಯನ್ನ ಹೊಂದಿದಂತವರು. ಬನ್ನಿ, ಆ ವಿಚಾರಧಾರೆಗಳನ್ನ, ಅವರ ಆಲೋಚನೆಗಳನ್ನ ಅವರದೇ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಭೂಮಿಕಾ ಅವರೇ, ತಾವು ವೃತ್ತಿಯಲ್ಲಿ ವೈದ್ಯರು, ವೈದ್ಯ ವೃತ್ತಿಯನ್ನು ಮಾಡ್ತಾನೂ ಸಹ ಅನೇಕ ರೀತಿಯ ಪ್ರತಿಭೆಗಳನ್ನ ಮೈಗೂಡಿಸಿಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳೇನು, ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
4: ನಾನು ಡಾಕ್ಟರ್ ಮಿಕಾ ವೈಡಿ, ಮಹಿಳಾ ವೈದ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನನ್ನ ತಂದೆ ಹೆಸರು ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣವನ್ನು ನಾನು ಎಸ್ಡಿಎಂ ಪಿಯು ಕಾಲೇಜ್ ಉಜ್ಜುರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲೆನ್ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
3: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ, ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ, ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿ ಹಾಗಳನ್ನ ಬೆಳೆಸ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸ್ಕೊಂಡಿದ್ದೀರಿ?
4: ನಂಗೆ ಚಿಕ್ಕ ವಯಸ್ಸಿಂದನೂ ಎಸ್ಸೆ ಕಾಂಪಿಟೇಷನ್ ಅಲ್ಲಿ

0: ಪೇಪರ್ ಪ್ರೆಸೆಂಟೇಶನ್, ಪೋಸ್ಟರ್ ಪ್ರೆಸೆಂಟೇಶನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
1: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು, ಇದೆಲ್ಲ ಯಾವಾಗ ನಿಮ್ಗೆ, ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡ್ಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
0: ಸರ್, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ, ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿಯನ್ನು ಮೊಳಕೆನ ಚಿಗುರು ಬರೋ ಹಾಗೆ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ಇವ್ರು ನಾನು ಹೇಳ್ದಂಗೆ SDM ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆಯೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
1: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರ್ಬೋದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರ್ಬೋದು, ಹಾಗೇನೆ ಕ್ರೀಡೆ ಇರ್ಬೋದು, ಮತ್ತೆ ನಿರೂಪಣಾ ವಿಧಾನ ಇರ್ಬೋದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
0: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರೆ ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನು ಬರುವಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರುವ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್. ಆ ಲೇಖನಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು ಅಂದ್ರೆ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ZPL ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ, ಅವ್ರ ಜೊತೆ ನಾನು ಕೂಡ ಆ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ DC ಕೋರ್ಟ್ ಆಗಿರ್ಬೋದು, AC ಕೋರ್ಟ್, ಎಲ್ಲಾ ಕೋರ್ಟ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೇ ಇರುವಂತಹ ಕ್ಷಣ ನನಗೆ, ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲಾ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ದೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲಾ ಅವಾರ್ಡ್ಗಳಿಗಿಂತ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
1: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ, ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದ್ರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಸ್ಕಿಲ್ ಬಳಕೆ ಏನು ಸ್ಕಿಲ್ ಅನ್ನ ಕುರಿತು ವಿಶ್ಲೇಷಣೆ ನಡೆಸಿದ್ರಿ ಅದಕ್ಕೆ? ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನ್ ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಅಥವಾ ವೈದ್ಯಕೀಯ ಇರ್ಬೋದು ಮತ್ತೆ ಇತ್ಯಾದಿ ಇತ್ಯಾದಿ, ಈಗ ಕೃಷಿ ಕ್ಷೇತ್ರ, ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು. ನಾವು ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು?
0: ಅಂದ್ರೆ ಅದರಲ್ಲಿ ಇದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು, ಮನೇಲಿರುವಂತಹರಾಗಿರ್ಬೋದು, ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿದ್ದ ಸ್ಕಿಲ್ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದ್ರಲ್ಲಿ ನಾನು ಸ್ಕಿಲ್ ಎಲ್ರಿಗೂ ಒಂದಲ್ಲ ಒಂದು ಇದ್ರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದನು. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ, ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳಿ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೇ ಬರ್ದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡ್ಕೊಂಡು ಅದರಿಂದ ನಾವು ಅಸಲ್ ಮುಂದೆ ಬರ್ಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ, ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ, ಅದನ್ನ ಹೊರಹಾಕಿ ಅದರಿಂದನೂ ಕೂಡ ಅವರು ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರ್ದಿದ್ದೆ.

0: ತರದು.
1: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡದೆ ಒಂದು ಕೌಶಲ್ಯತೆ, ಅಥವಾ ಯಾವುದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಹೆಣಿಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ. ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸ್ಕೊಂಡು ಅವರಲ್ಲೂ ಸಹ ಸಬಲೀಕರಣದ ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸ್ಕೊಂಡು ಆಕೆ ತನ್ನನ್ನ ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತ ಅಲ್ವಾ? ಯಾಕೆ ಅಂತಂದ್ರೆ ಪರಾಧೀನವಾಗ್ದಲೆ ಅವಳ ಕಾಲ ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರ್ತವೆ, ಆ ಎಲ್ಲ ಕುಟುಂಬದ ನಿರ್ವಹಣೆ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲುತು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸ್ಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸ್ಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
0: ನನ್ನ ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗ್ತಾ ಇದ್ವಿ, ಪ್ರತಿ ಸಲನು ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋಲಿ ನಾವು ಜಿಲ್ಲಾ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
1: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
0: ಸಂದರ್ಭ ಅಂದ್ರೆ ಅವಾಗಿಂದ ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ. ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
1: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆ ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ. ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತದೆ? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ ಅಥವಾ ಕೊಜಲ್ಲೂ ಬಂದಿರ್ತದೆ, ಏನ್ ಅನಿಸ್ತಾವಾಗ ನೀವು?
0: ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆಗ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು, ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ. ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ, ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
1: ಅಂದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿ ಇರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನು ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನು ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
0: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟಿಂಗ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು, ಒಂದ್ 10 ಸ್ಲೈಡ್ಸ್ ಇರುತ್ತೆ, ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ ಸರ್, ಜನರಿಗೆ ಹೇಗೆ ಕನ್ವೆ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೆ ಒಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಸರ್. ಅಷ್ಟು ಜನದ ಮುಂದೆನು ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟರ ಮಧ್ಯನು ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಳ್ವಾಸ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ಅಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
1: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ ಅದ್ರ ಅದೇನು ವಿಚಾರ ನಮ್ಮ ಕೇಳುಗರು ಒಂಚೂರು ತಿಳ್ಕೊಳ್ಳಕ್ಕೆ, ಅಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೇಳುಗರಿಗೆ ಒಂದಷ್ಟು ತಿಳಿಯೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಕ್ಷೇತ್ರ, ಅದರಲ್ಲೂ ಆಯುರ್ವೇದ, ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು. ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು ಆ ಪೋಸ್ಟರ್ ಅಲ್ಲಿ, ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
0: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಗೃಹಿಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ, ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ ಸರ್. ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗನ ನಾವು ಅಡ್ಗೆ ಮನೆಗೆ ಹೋಲಿಸ್ತೀವಿ ಸರ್. ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ತೀವೋ, ಅಂದ್ರೆ ಜಂಕ್ ಫುಡ್ಸ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ಸ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ

0: ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ ಸರ್ ನಾವು. ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ್ದಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ, ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ.
1: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನು ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ, ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮ್ಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದ್ದೀರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಅದು ಗೃಹಿಣಿ ಮತ್ತೆ ಗ್ರಹಿಸು. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟ್ರು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸ್ಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು ಜೀರ್ಣಿಸುವ ಶಕ್ತಿ ಆ ತಾಯಿಗಿರದೆ ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ ವೈದ್ಯಕೀಯದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇದು ಸುಶ್ರುತ ಇರ್ಬೋದು, ಅನೇಕ ಯೋಗದ ಬಗ್ಗೆನೂ ಅಲ್ಲಿ ಬರುತ್ತೆ, ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳ್ಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? BAMS ಅಂತ ಅದಕ್ಕೆ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
0: ನಂಗೆ ತುಂಬಾನೇ ಆಸಕ್ತಿ ಇತ್ತು ಸರ್. ನನ್ಗೆ ಈ ಟೀಚಿಂಗ್ ಅಲ್ಲಿ ಸ್ಪೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ, ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದ ಇದ್ದಿದ್ದು ಸರ್, ನಾನು ಸ್ಕೂಲ್ ಡೇಸ್ ಇಂದನು. ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ, ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣ ಆತುರತೆ ವಿಕಾರ ಪ್ರಶಮನಂ ಅಂತ ಒಂದು ಸ್ಲೋಗನೇ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ಮ ಬಾಡಿನ ಹೆಲ್ತ್ ನ ಅದೇ ರೀತಿ ಟೆನ್ ಮಾಡ್ಬೋದು, ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು, ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬದ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನನಗೆ ನಾಲೆಜ್ ಬೇಕು, ನಾನು ಬರೋ ರೋಗಗಳನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು ಸರ್. ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗಂತು ಇದು ನಮ್ಮ ಪರಂಪರೆ, ಇದನ್ನ ಓದ್ಬೇಕು. ಮನೇಲಿರುವಂತ ಎಷ್ಟೊಂದು ಮದ್ದುಗಳಿಂದಾನೆ ನಾವು ಮೆಡಿಸನ್ ಮಾಡ್ಬೋದು, ಅದ್ರಿಂದ ಜನರಿಗೆ ಉಪಯೋಗ ಆಗತ್ತೆ, ಅದನ್ನ ನನ್ನ ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ ಸರ್, ಬರೋಕ್ಕಿಂತ ಮುಂಚೆನೆ ಆರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದ ಎಷ್ಟು ಔಷಧಿ ಮೂಲಗಳಿದಾವೆ, ಅದ್ರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೆನ ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ ನಾವು. ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಸರ್. ಅದ್ರ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
1: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿಯಿಂದ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ BBS ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
0: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗ್ ಕೊಡಲ್ಲ. ಈಗ ಅಲೋಪತಿಕ್ ಬಂತಂದ್ರೆ ಜ್ವರ ಅಂದ್ರೆ ಜ್ವರಕ್ಕೆ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ಕೆ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅದೇ ನಾವು ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿ ಇಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಡಿಸೀಸ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸರ್ ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕಾಗಲ್ಲ ಅಂತ. ಯಾಕಂದ್ರೆ ಬಾಡಿ ಒಳಗಿಂದ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗು ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕಾಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ ವೇಯಲ್ಲಿ ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ಳಿ ತಂದು ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನೂ ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
1: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದಾಗಿ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BAMS ಅಲ್ಲಿ ಮಾಡಬೇಕಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯುವ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
0: ಯಾಕೆಂದ್ರೆ
1: ಆ ಎರಡನ್ನು ತಿಳ್ಕೊಂಡ್ರೆ ನಿಮಗೆ ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೌದಾ? ಎರಡೂ ತಿಳ್ಕೊಂಡಾಗ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಕ್ಕೆ ಸಾಧ್ಯ.

0: ಆಗುತ್ತೆ.
1: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನೂ ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಅಂದ್ರೆ ಫಾರ್ಮಕೊಲಜಿನ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮ್ಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೂ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೇಗಿದೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ. ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯೋಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ. ಆ ಟಾಪಿಕ್ ನ ನಾವು ಜಾಸ್ತಿನೇ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನೂ ಅದ್ರ ಜೊತೆ ಜೊತೆಗೆನೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
0: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ಹೌದು ಸರ್, ಇನ್ನು ನನ್ಗನ್ಸೋ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡು ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದಾನೆ ನನಗೆ ಎರಡು ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು. ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಸಹಾಯ ಆಗಿದೆ ಸರ್ ಎರಡನ್ನು ಓದಿದ್ರಿಂದ ನಂಗೆ.
0: ಅಂದ್ರೆ ಎರಡನ್ನೂ ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಇನ್ಯಾವುದೋ, ಇದರ ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಏಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನ ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
1: ಹೌದು ಸರ್, ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್. ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ. ಇವರತ್ರ ಬಂದ್ರೆ ನನಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ, ರೋಗಿ, ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ, ರೋಗಿ, ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್. ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ಟ್ರೀಟ್ ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
0: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವ
1: ಸರ್. ಅವರು ಕಾಯ ವಾಚನ ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವರು ಇವರಿಂದ ನನಗೆ ಗುಣ ಆಗುತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಬರೀ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನಾನು ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೆ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ನ ಫುಲ್ ಗುಣ ಮಾಡೋಕೆ. ಆತರ ಮನಸ್ಪೂರ್ವಕವಾಗಿ ರೀಸೆಂಟ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟೇ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಹೆಲ್ತ್ ನ. ಅದ್ರ ಬಗ್ಗೆನೂ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡರ್ನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವು ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರು ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಈಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡ್ಬೋದು ಕಾಯನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
0: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯರ ಕಾಯುವವರಿಗೆ ಹೋಲಿಸಿದೀವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನರಿಗೆ, ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವ ಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ.

0: ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತವಾಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
1: ಅವ್ರಿಗೆ ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನೂ ಒಳ್ಳೇದೇ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನೇ ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಮತ್ತೆ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ, ಆ ಮೊಬೈಲ್ ಅಲ್ಲೇ ಕಾಲಗಳನ್ನ ಕಳೀತಾ ಇರ್ತಾರೆ. ಅದರಿಂದ ಅವರಿಗೆ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ. ಅದರಿಂದ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ. ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಕಂಪ ಬರಿದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಎಷ್ಟೊಂದ್ ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್, ನಾನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ದಿನದಲ್ಲಿ ಒಂದ್ 10 ನಿಮಿಷ ಸಾಕು, 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ. ಸಾತ್ವಿಕ ಆದಾಗ ನಮ್ಗೇನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ, ನಾವು ಅದನ್ನೇ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನ್ ಕೊಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
0: ಖಂಡಿತ ತಿನಿ, ಯುವ ಜೊತೆಗೆ ಬೇಕಾದಂತದ್ದು ಏನು ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
1: ಹೌದು. ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್, ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ರೀ ಬರುತ್ತೆ, ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೇ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಿಗ್ಗೆ ಏಳೋದೇ 8 ಗಂಟೆ 9 ಗಂಟೆ ಆಗ್ಬಿಡುತ್ತೆ. ಅವ್ರು ಓದೋದನ್ನ ಬಿಟ್ಟು ಬರೀ ಇದ್ರೆ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
0: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು ಕ್ರೀಡೆ ಇರ್ಬೋದು ಅಥವಾ ಇನ್ನು ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದಾಗಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವಿವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನವಾಗಿ ಹೋಗ್ಬಿಡ್ತೀವಿ, ಮತ್ತೆ ಅದ್ರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ಹತಾಶೆಗೊಳಗಾಗಿ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
1: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳೀತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು. ನಾವು ಹೊರಗಡೆ ಏನೇನು ಆಟ ಆಡ್ಬೋದು, ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಅದು ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿ ಇರುವಂತಹ ಮಕ್ಳ ಜೊತೆ ಆ ಕಡೆ ಈ ಕಡೆ ಏರಿಯಾದಲ್ಲಿ ಇರೋದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂತ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಅಟ ಮಾಡಿದ್ರು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಡೋದು. ಹೆಚ್ಚಿನಾಗಿ ಮಕ್ಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದನ್ನೇ ಜಾಸ್ತಿ ಮಕ್ಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಾಕೋ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
0: ಖಂಡಿತ ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ಈ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮಗೆ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೆಳಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು. ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
1: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ

0: ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನ್ಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನ ಎಲ್ಲಾ ಶಿಕ್ಷಕರಿಗೂ ನನ್ನ ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮ್ಗೂ ಕೂಡ ಮತ್ತೆ ನನ್ಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ನನ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
4: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.
1: ಆಕಾಶವಾಣಿ ಹೇ ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಆಪ್ ಸಭಿ ಕಾ ಹಾರ್ದಿಕ ಸ್ವಾಗತ ಹೇ. ಆಜ್ ಕೇ ಇಸ್ ಕಾರ್ಯಕ್ರಮ ಮೇ ಹಮ್ ಆಪ್ಕೆ ಲಿಯೆ ಲೇಕರ್ ಆಯೆ ಹೇ ಆಕಾಶವಾಣಿ ಕಿ ಏಕ್ ಗ್ರೇಡ್ ಗಾಯಿಕಾ ಶ್ರೀಮತಿ ಅದಿತಿ ಬ್ಯಾನರ್ಜಿ ಕಾ ಸುಮಧುರ್ ಉಪಶಾಸ್ತ್ರೀಯ ಗಾಯನ್.
2: ದಿಸ್ ಇಸ್ ಆಕಾಶವಾಣಿ. ಅ ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಅವರ್ ಲಿಸ್ನರ್ಸ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. ಇನ್ ಟುಡೇಸ್ ಬ್ರಾಡ್ಕಾಸ್ಟ್ ವಿ ಬ್ರಿಂಗ್ ಟು ಯು ಅ ಡಿಲೈಟ್ಫುಲ್ ಸೆಮಿ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಆಕಾಶವಾಣಿಸ್ ಎ ಗ್ರೇಡ್ ಆರ್ಟಿಸ್ಟ್ ಶ್ರೀಮತಿ ಅದಿತಿ ಬ್ಯಾನರ್ಜಿ.
1: ಶ್ರೀಮತಿ ಅದಿತಿ ಬ್ಯಾನರ್ಜಿ ಅಪ್ನಿ ಪ್ರಾರಂಭಿಕ ಸಂಗೀತ ಶಿಕ್ಷಾ ಸ್ವರ್ಗೀಯ ಶ್ರೀ ನೀಲ ಮಾಧವ ಸಿನ್ಹಾ ಜೀ ಸೇ ಪ್ರಾಪ್ತ ಕಿ. ತತ್ಪಶ್ಚಾತ್ ಗ್ವಾಲಿಯರ್ ಘರಾನೆ ಕೆ ಪ್ರಖ್ಯಾತ್ ಗಾಯಕ್ ಪಂಡಿತ್ ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್ ಜೀ ಸೇ ಉನ್ನೊನೆ ಖ್ಯಾಲ್ ಔರ್ ಟಪ್ಪಾ ಗಾಯಕಿ ಕಾ ಗಹನ್ ಅಭ್ಯಾಸ ಕಿಯಾ. ಉನ್ನೊನೆ ಪದ್ಮಭೂಷಣ್ ಶ್ರೀಮತಿ ಶೋಭಾ ಗುರ್ಟು ಜೀ ಕೆ ಸಾನ್ನಿಧ್ಯ ಮೇ ಲಗ್ಭಗ್ 14 ವರ್ಷ ತಕ್ ಠುಮ್ರಿ ದಾದ್ರಾ ಹೋರಿ ಔರ್ ಕಜ್ರಿ ಕಿ ಪೂರಬ್ ಅಂಗ ಗಾಯಕಿ ಕಾ ವಿಶುದ್ಧ ಪ್ರಶಿಕ್ಷಣ ಪ್ರಾಪ್ತ ಕಿಯಾ ಔರ್ ಉನ್ಕೆ ಸಾಥ್ ಅನೇಕ ಮಂಚೋ ಪರ್ ಪ್ರಸ್ತುತಿಯಾ ಭೀ ದಿ. ದಿಲ್ಲಿ ವಿಶ್ವವಿದ್ಯಾಲಯ ಸೇ ಸಂಗೀತ ಮೇ ಎಮ್ಎ ಏವಂ ಎಂಫಿಲ್ ಮೇ ಸ್ವರ್ಣ ಪದಕ ಪ್ರಾಪ್ತ ಕರ್ನೆ ಕೆ ಸಾಥ್ ಸಾಥ್ ಶ್ರೀಮತಿ ಅದಿತಿ ಬ್ಯಾನರ್ಜಿ ಕೋ ಪದ್ಮ ವಿಭೂಷಣ್ ಗಿರಿಜಾ ದೇವಿ ಜೀ ದ್ವಾರಾ ಪೂರಬ್ ಅಂಗ ಗಾಯಕಿ ಉತ್ಸವ ಮೇ ವಿಶೇಷ ರೂಪ ಸೇ ಸನ್ಮಾನಿತ ಕಿಯಾ ಗಯಾ ಹೇ.
2: ಶ್ರೀಮತಿ ಅದಿತಿ ಬ್ಯಾನರ್ಜಿ ರಿಸೀವ್ಡ್ ಹರ್ ಇನಿಷಿಯಲ್ ಟ್ರೇನಿಂಗ್ ಇನ್ ಮ್ಯೂಸಿಕ್ ಫ್ರಮ್ ಲೇಟ್ ಶ್ರೀ ನೀಲ್ ಮಾಧವ್ ಸಿನ್ಹಾ. Subsequently, she underwent a rigorous training in khayal and tappa singing under the eminent exponent of the Gwalior Gharana, Pandit Lakshman Krishna.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 10:55 ಮೂಡಿಬರುತ್ತದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಹಾಗೂ ರಾತ್ರಿ 8 ಗಂಟೆಗೆ ಮರು ಪ್ರಸಾರವಾಗಲಿದೆ. ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್, ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಮತ್ತು ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಇನ್ನುಳಿದಂತೆ ನಾಳೆ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಡಾ ಪಿ ಶಿವರಾಜು ಅವರಿಂದ ಚಿಂತನ ಕೇಳಲಿದ್ದೀರಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳು. 7:15 ಜಯವಂತ್ ಕೋರ್ಪಡೆ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಮತ್ತು 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:30 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 10:30 ಸುನಾರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ

0: ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಆರೋಗ್ಯ ಸಂಚಿಕೆ. ಹೆಪಟೈಟಿಸ್ ಕಾಮಲ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಹಾಗೂ ದೃಷ್ಟಿದೋಷಗಳು, ಈ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಸ್ಟಾರ್ಟ್ಅಪ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ವಕೀಲರಾದ ಸೌಮ್ಯ ಎಂಎನ್ ಅವರಿಂದ. ಮಧ್ಯಾಹ್ನ 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್ ಮೂಡಿಬರಲಿದೆ. ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಲಿದ್ದೀರಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಬೆಂಗಳೂರಿನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ನಾಳೆ ರಾತ್ರಿ 7:45 ಜನಪದರಲ್ಲಿ ಮೇದಾರ ಕೇತಯ್ಯ, ಈ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಂದ ಭಾಷಣ ಕೇಳಲಿದ್ದೀರಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 9:15 ನಾಗಚಂದ್ರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋ ಸ್ಕೋಪ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿದುಷಿ ವರ್ಷಾ ಅಗಲ್ವಾರ್ ಅವರಿಂದ ಸಂತೂರ್ ವಾದನ ಕೇಳಲಿದ್ದೀರಿ. ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಈಗ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Amrit Bhushan. Union Education Minister Dharmendra Pradhan has resigned today and tendered his resignation to Prime Minister Narendra Modi. In a social media post, Mr. Pradhan said that he was pained by the prevailing situation following students' protest during the past 10 days, saying that it is not a matter of prestige for him. He said he had taken into account the situation at Jantar Mantar in New Delhi, as well as the situation across the country. Mr. Pradhan also expressed his gratitude to the Prime Minister for his guidance, trust and constant support. He said that service to the nation is the highest priority of his life and he will remain forever dedicated to it. Mr. Pradhan said from day one he took full responsibility and never turned away from the situation. He said the NEET UG results declared on July 16 were satisfactory, with many meritorious students from underprivileged backgrounds achieving success. He said, however, even during this time, individuals holding responsible positions attempted to create obstacles and misled students, calling it an act that caused him deep anguish. Union Minister Prahlad Joshi will be the new Education Minister following the resignation of Dharmendra Pradhan. Mr. Joshi has been assigned the charge of the Ministry of Education in addition to his existing portfolio. Mr. Joshi is currently serving as the Minister of Consumer Affairs, Food and Public Distribution and New and Renewable Energy. President Draupadi Murmu has accepted the resignation of Dharmendra Pradhan from the Union Council of Ministers with immediate effect. The CJP has withdrawn its protest after the government agreed to its demands. Union Ministers J.P. Nadda and Dr. Jitendra Singh today held the third round of discussion with the CJP delegation, focusing on its demands for reforms in the examination system and measures to prevent paper leaks. Later, in a joint press conference with the CJP delegation in New Delhi,